ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಹಾಗೂ ಎಫ್ಎಂ 103 ಮೆಗಾಹರ್ಸ್ ಕಂಪನಾಂಕಗಳಲ್ಲಿ ಲಭ್ಯ ಇರುತ್ತದೆ. ಇಂದು ಸೋಮವಾರ. ರಾಷ್ಟ್ರೀಯ ಪಂಚಾಂಗ ಶಾಲಿವಾ ನಶಕ್ಕೆ 1948. ಆಷಾಢ ಮಾಸದ 22ನೇ ದಿನ ಅಂದರೆ 2026ನೇ ಇಸ್ವಿ ಜುಲೈ ತಿಂಗಳ 13ನೇ ತಾರೀಕು. ಈಗ ಸಮಯ 5:58:50. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ರಂಜನಿ ಕೆರೂರ್ ಮಾಡುವ ನಮಸ್ಕಾರ.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬಿಳಿಗಿ.
0: ಇನ್ನು ಮುಂದೆ ಕೇಳಿ ವಸಂತ್ ಮುದುಕವಿ ಅವರಿಂದ ಚಿಂತನ.
2: ಮನುಷ್ಯನ ಬಾಳಿನಲ್ಲಿ ಬಾಲ್ಯ, ಯೌವನ, ವೃದ್ಧಾಪ್ಯ ಈ ಅವಸ್ಥೆಗಳು ಅನಿವಾರ್ಯ. ಅವುಗಳನ್ನು ತಪ್ಪಿಸಲು ಸಾಧ್ಯವಿಲ್ಲ. ಬಾಲ್ಯದಲ್ಲಿ ತಂದೆ ತಾಯಿಗಳ ಸಹಾಯ ಹಸ್ತ ಇದೇ ಇರುತ್ತದೆ. ಮಗು ಅತ್ತಾಗ, ರಾತ್ರಿಯೆಲ್ಲ ನಿದ್ದೆಗೆಡಿಸಿದಾಗ, ಹಠ ಮಾಡಿದಾಗ ಯಾವ ತಾಯಿಯೂ ಆ ಮಗುವನ್ನು ಎಲ್ಲಿಯಾದರೂ ಬಿಟ್ಟು ಬರಬೇಕೆನ್ನುವ ವಿಚಾರ ಯಾವತ್ತೂ ಮಾಡುವುದಿಲ್ಲ. ಮುಂದೆ ಯೌವನಾವಸ್ಥೆಯಲ್ಲಿ ಹೆಂಡತಿಯಾದವಳು ಅಥವಾ ಗಂಡನಾದವನು ಮಾಡಿದ ತಪ್ಪು ಅವಾಂತರಗಳನ್ನೆಲ್ಲ ಹೊಟ್ಟೆಗೆ ಹಾಕಿಕೊಂಡು ಸಂಸಾರದ ಪಥವನ್ನು ಮುನ್ನಡೆಸುತ್ತಾರೆ. ಅಲ್ಲಿ ಪತಿ ಪತ್ನಿಯರ ಪರಸ್ಪರ ಆಧಾರವಾಗಿರುತ್ತಾರೆ. ಆದರೆ ಜೀವನದ ಅತ್ಯಂತ ದುರ್ಬಲ ಅವಸ್ಥೆಯೆಂದರೆ ಈ ವೃದ್ಧಾಪ್ಯ. ವೃದ್ಧಾಪ್ಯದಲ್ಲಿ ಆರೋಗ್ಯ ಕೈಕೊಟ್ಟಿರುತ್ತದೆ. ಮಕ್ಕಳು, ಸೊಸೆಯರು,

0: ಹಾಗೂ ಮೊಮ್ಮಕ್ಕಳ ವಿಚಾರಗಳು ಹಿರಿಯರೊಂದಿಗೆ ಹೊಂದಾಣಿಕೆ ಆಗುತ್ತಿರುವುದಿಲ್ಲ, ಹಿರಿಯರ ಕೈಯಿಂದ ಕೆಲಸವಾಗುತ್ತಿರುವುದಿಲ್ಲ, ಕೆಲವೊಂದು ಸಲ ಅವರ ಹತ್ತಿರ ದುಡ್ಡು ಇರುವುದಿಲ್ಲ. ಆ ಸಮಯದಲ್ಲಿ ಅಸಹಾಯಕತೆಯು ಇನ್ನೂ ಅಸಹನೀಯವಾಗುತ್ತದೆ. ಇಂಥ ಸನ್ನಿವೇಶಗಳಲ್ಲಿ ವೃದ್ಧಾಶ್ರಮಗಳು ವರವೆಂದೇ ನನ್ನ ಅಭಿಪ್ರಾಯ. ಕನಿಷ್ಠ ಪಕ್ಷ ಅಲ್ಲಿ ತನ್ನ ಸ್ವಾಭಿಮಾನದಿಂದ ಗೌರವದಿಂದಲಾದರೂ ಬದುಕಿನ ಕೊನೆಯ ಘಟ್ಟವನ್ನು ಕಳೆಯಬಹುದು. ಹೆಚ್ಚುತ್ತಿರುವ ವೃದ್ಧಾಶ್ರಮಗಳಿಗೆ ಕಾರಣವೆಂದರೆ ಮೊದಲನೆಯದಾಗಿ ವಿಭಕ್ತ ಕುಟುಂಬ ಪದ್ಧತಿ. ಇತ್ತೀಚೆಗೆ ಪತಿ ಪತ್ನಿ ಮತ್ತು ಮಕ್ಕಳಿರುವ ನ್ಯೂಕ್ಲಿಯರ್ ಕುಟುಂಬಗಳು ಹೆಚ್ಚುತ್ತವೆ. ಇದರಿಂದಾಗಿ ಹಿರಿಯರು ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದ್ದಾರೆ. ಉದ್ಯೋಗಕ್ಕಾಗಿ ಯುವಜನರು ನಗರಗಳಿಗೆ ಅಥವಾ ವಿದೇಶಗಳಿಗೆ ವಲಸೆ ಹೋಗುತ್ತಿದ್ದಾರೆ. ಇದರಿಂದ ಹಳ್ಳಿಯಲ್ಲಿರುವ ವೃದ್ಧರನ್ನು ನೋಡಿಕೊಳ್ಳುವವರು ಇಲ್ಲದಂತಾಗಿದೆ. ಮನೆಯನ್ನು, ಮಕ್ಕಳು ಹಾಗೂ ವೃದ್ಧರನ್ನು ನೋಡಿಕೊಳ್ಳುತ್ತಿದ್ದ ಮಹಿಳೆಯರು ಈಗಿನ ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ಸಂಸಾರ ನಿರ್ವಹಣೆಗಾಗಿ ಉದ್ಯೋಗಕ್ಕೆ ತೆರಳುತ್ತಿರುವುದರಿಂದ ಹಿರಿಯರನ್ನು ನೋಡಿಕೊಳ್ಳಲು ಸಮಯದ ಅಭಾವ ಉಂಟಾಗಿದೆ. ಜೊತೆಗೆ ಯುವಜನರಲ್ಲಿ ಹಿರಿಯರ ಮೇಲಿನ ಗೌರವ ಮತ್ತು ಜವಾಬ್ದಾರಿಯ ಕೊರತೆ ಕಾಣಿಸುತ್ತದೆ. ಹೆತ್ತವರನ್ನು ಮನೆಯಿಂದ ಹೊರಗೆ ಕಳಿಸಿರುವುದು ವೃದ್ಧರಿಗೆ ತೀವ್ರ ಮಾನಸಿಕ ಖಿನ್ನತೆ ಮತ್ತು ಏಕಾಂತಕ್ಕೆ ದುಡುತ್ತದೆ. ಅಂಥ ಹಿರಿಯರಿಗೆ ಆಶ್ರಮಗಳು ಸುರಕ್ಷಿತ ವಾತಾವರಣ, ಸಾಂತ್ವನ ಮತ್ತು ಸಮಾನ ಮನಸ್ಕರ ಸಹವಾಸವನ್ನು ಒದಗಿಸುತ್ತವೆ. ಮಕ್ಕಳು ವಿದೇಶಗಳಲ್ಲಿ ವಾಸವಿದ್ದಾಗ ಅಥವಾ ಮಗ ಸೊಸೆ ಇಬ್ಬರೂ ನೌಕರಿಯಲ್ಲಿದ್ದಾಗ ಏಕಾಂಗಿಯಾಗಿ ಒಬ್ಬರೇ ಮನೆಯಲ್ಲಿರುವುದಕ್ಕಿಂತ ತನ್ನಂತೆ ಏಕಾಂಗಿಯಾಗಿರುವಂಥ ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಸಂಗಾತಿಗಳ ಅಗತ್ಯವೂ ಇರುತ್ತದೆ. ಹೀಗಾಗಿ ವೃದ್ಧಾಶ್ರಮಗಳು ಕೇವಲ ಆಸರೆ ಒದಗಿಸದೆ ವೃದ್ಧರಿಗೆ ಅವಶ್ಯವಾಗಿರುವ ಮನಃಶಾಂತಿಯನ್ನು ಕರುಣಿಸಬಲ್ಲವು. ಆದರೆ ಇತ್ತೀಚಿನ ದಿನಗಳಲ್ಲಿ ವೃದ್ಧಾಶ್ರಮಗಳು ಲಾಭದಾಯಕ ವ್ಯವಹಾರವಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಹೆಚ್ಚುತ್ತಿರುವ ವೃದ್ಧಾಶ್ರಮಗಳನ್ನು ತಡೆಯಲು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗದೆ ನಮ್ಮ ಸಾಂಪ್ರದಾಯಿಕ ಮೌಲ್ಯಗಳನ್ನು ಮತ್ತು ಅವಿಭಕ್ತ ಕುಟುಂಬ ಪದ್ಧತಿಯನ್ನು ಉಳಿಸಿಕೊಳ್ಳುವುದು ಅವಶ್ಯಕ. ವೃದ್ಧಾಶ್ರಮಗಳು ಅನಿವಾರ್ಯವಾಗುವುದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ಹಿರಿಯ ಜೀವಕ್ಕೂ ತಮ್ಮ ಸ್ವಂತ ಮನೆಯಲ್ಲಿಯೇ ಮಕ್ಕಳ ಪ್ರೀತಿ ವಾತ್ಸಲ್ಯ ಸಿಗುವಂತಹ ವ್ಯವಸ್ಥೆ ನಿರ್ಮಾಣವಾಗಬೇಕಾಗಿದೆ.
1: ಇದುವರೆಗೆ ವಸಂತ್ ಮುದುಕವಿ ಅವರಿಂದ ಚಿಂತನಾ ಕೇಳಿದಿರಿ.
2: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
3: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14 6:50 ಆಲ್ ಇಂಡಿಯಾ ರೇಡಿಯೋ ಧಾರವಾಡದ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
2: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.
1: ಆಕಾಶವಾಣಿ ಧಾರವಾಡ, ಇದೀಗ ರೈತರಿಗೆ ಸಲಹೆಗಳು.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
5: ನಮಸ್ಕಾರ ರೈತ ಬಾಂಧವರೇ, ಹವಾಮಾನ ವರದಿ. ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆ ಪುಣೆ ಮತ್ತು ಭಾರತ ಹವಾಮಾನ ಇಲಾಖೆ ನವದೆಹಲಿಯವರು 2026 ಜುಲೈ ತಿಂಗಳ ಮೊದಲನೆಯ ಪಾಕ್ಷಿಕಕ್ಕೆ ಒದಗಿಸಿದ ಹವಾಮಾನ ಮುನ್ಸೂಚನೆಯ ಪ್ರಕಾರ ನೈಋತ್ಯ ಮುಂಗಾರು ತನ್ನ ಶಕ್ತಿಯನ್ನು ಪಡೆದುಕೊಂಡಿದ್ದು ಭಾರತೀಯ ಉಪಖಂಡಕ್ಕೆ ಹೆಚ್ಚಿನ ತೇವಾಂಶ ತರುತ್ತಿರುವುದರಿಂದ ಮಳೆಯ ಚಟುವಟಿಕೆಗಳು ಹೆಚ್ಚಾಗುವ ಮುನ್ಸೂಚನೆ ಇದೆ.

0: ಇದೇ ಭಾರತದ ಹಾಗೂ ಪೆಸಿಫಿಕ್ ಸಾಗರಗಳಲ್ಲಿ ರೂಪುಗೊಂಡ ಉಷ್ಣವಲಯದ ಚಂಡಮಾರುತಗಳು ಮತ್ತು ವಾಯುಭಾರ ಕುಸಿತದ ಪರಿಣಾಮದಿಂದಾಗಿ 2026 ಜುಲೈ ತಿಂಗಳ ಮೊದಲನೆಯ ಪಾಕ್ಷಿಕದಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳ ವಿವಿಧ ಪ್ರದೇಶಗಳಲ್ಲಿ ಚದುರಿದಂತೆ ಗುಡುಗು ಸಹಿತ ಹಗುರದಿಂದ ಮಧ್ಯಮ ಪ್ರಮಾಣದ ಮಳೆಯ ಸಾಧ್ಯತೆಗಳಿರಲಿವೆ. ವಾತಾವರಣದ ಗರಿಷ್ಠ ತಾಪಮಾನದ ಪ್ರಮಾಣವು 25.0 ಡಿಗ್ರಿ ಸೆಂಟಿಗ್ರೇಡ್ನಿಂದ 26.0 ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಕನಿಷ್ಠ ತಾಪಮಾನವು 20.0 ಡಿಗ್ರಿ ಸೆಂಟಿಗ್ರೇಡ್ನಿಂದ 22.0 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಮತ್ತು ಬೆಳಗಿನ ಆರ್ದ್ರತೆಯ ಪ್ರಮಾಣವು 85%-95%ವರೆಗೆ ಹಾಗೂ ಮಧ್ಯಾಹ್ನದ ಆರ್ದ್ರತೆಯ 50%-60%ವರೆಗೆ ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 14-16 ಕಿಲೋಮೀಟರ್ವರೆಗೆ ಇರುವ ಮುನ್ಸೂಚನೆ ಇದ್ದು, ಇದು ಪಾಕ್ಷಿಕದ ಹೆಚ್ಚಿನ ದಿನಗಳಲ್ಲಿ ಗಾಳಿಯು ಪಶ್ಚಿಮ ಮತ್ತು ನೈಋತ್ಯ ದಿಕ್ಕಿನಿಂದ ಬೀಸಲಿದೆ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಜೂನ್ ತಿಂಗಳಲ್ಲಿ ಮಳೆಯ ಕೊರತೆಯಾಗಿ ಈಗಾಗಲೇ ಬಿತ್ತಿದ ಬೆಳೆಗಳು ಮಣ್ಣಿನ ತೇವಾಂಶದ ಕೊರತೆಯನ್ನು ಅನುಭವಿಸುತ್ತಿದ್ದು, ಬಿತ್ತಿದ 25-30 ದಿನದ ಬೆಳೆಗಳಲ್ಲಿ ತೆಳುವಾಗಿ ಅಂತರ ಬೇಸಾಯ ಮಾಡಿ ಮಣ್ಣಿನಲ್ಲಿರುವ ತೇವಾಂಶ ಸಂರಕ್ಷಿಸಿಕೊಳ್ಳಬೇಕು ಹಾಗೂ ನೀರಿನ ಸೌಕರ್ಯವಿದ್ದಲ್ಲಿ ತೆಳುವಾಗಿ ನೀರು ಹಾಯಿಸಬೇಕು. ನೀರಿನ ಲಭ್ಯತೆ ಇದ್ದ ಕಡೆಗಳಲ್ಲಿ ಸೋಯಾ ಅವರೆ, ಹತ್ತಿ ಮತ್ತು ತೊಗರೆ ಬಿತ್ತನೆಯನ್ನು ಕೈಗೊಳ್ಳಬಹುದು. ಆದರೆ ಮಳೆಯಾಶ್ರಿತ ಬೇಸಾಯದಲ್ಲಿ ಹದವಾದ ಮಳೆಯನ್ನು ನೋಡಿಕೊಂಡು ಬಿತ್ತನೆಯನ್ನು ಮಾಡುವುದು ಸೂಕ್ತ. ಸ್ಥಳೀಯ ಬೀಜಗಳಿದ್ದಲ್ಲಿ ಬಿತ್ತನೆಗೆ ಪೂರ್ವ ಮೊಳಕೆ ಪ್ರಮಾಣವನ್ನು ಪರೀಕ್ಷಿಸಿ ತದನಂತರ ಬೀಜೋಪಚಾರ ಮಾಡಿ ಬಿತ್ತನೆ ಕೈಗೊಳ್ಳಬೇಕು ಮತ್ತು ಬೀಜಗಳನ್ನು ಅಧಿಕೃತ ಮಾರಾಟಗಾರರಿಂದ ಖರೀದಿಸಬೇಕು ಹಾಗೂ ರಶೀದಿಗಳನ್ನು ಕಾಯ್ದಿರಿಸಿಕೊಳ್ಳಬೇಕು. ಇಳುಕಲಿಗೆ ಅಡ್ಡಲಾಗಿ ಬೇಸಾಯ ಮಾಡುವುದರಿಂದ ಮಳೆ ನೀರು ಆಳವಾಗಿ ಇಳಿದು ಮಣ್ಣಿನ ತೇವಾಂಶ ಹೆಚ್ಚುತ್ತದೆ. ತೋಟಗಾರಿಕೆ ಇಲ್ಲವೇ ಹಣ್ಣಿನ ಬೆಳೆಗಳಿಗೆ ಕೀಟರೋಗದ ಬಾಧೆ ಕಂಡುಬಂದಲ್ಲಿ ರೈತ ಬಾಂಧವರು ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲವೇ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನ ಇಲ್ಲವೇ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಆಯಾ ಬೆಳೆಗೆ ಶಿಫಾರಸು ಮಾಡಿದ ಔಷಧಿಯನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸರಿಯಾಗಿ ಸಿಂಪಡಿಸಬೇಕು. ಇನ್ನು ರೈತ ಬಾಂಧವರೇ, ಜೈವಿಕ ಗೊಬ್ಬರಗಳ ಬಳಕೆ. ದ್ವಿದಳ ಧಾನ್ಯ ಬೆಳೆಗಳಾದ ಹೆಸರು, ಉದ್ದು, ತೊಗರೆ ಅಲ್ಲದೆ ಎಣ್ಣೆಕಾಳು ಬೆಳೆಗಳಾದ ಶೇಂಗಾ, ಸೋಯಾ ಅವರೆ ಮುಂತಾದ ಬೀಜಗಳನ್ನು ಬಿತ್ತುವ ಮುಂಚೆ ಸೂಕ್ತ ಪುಡಿ ರೂಪದ ಅಥವಾ ದ್ರವರೂಪದ ರೈಜೋಬಿಯಂ ಜೈವಿಕ ಗೊಬ್ಬರದೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಏಕದಳ ಧಾನ್ಯಗಳಾದ ಜೋಳ, ಗೋವಿನ ಜೋಳ, ಭತ್ತ ಮುಂತಾದ ಬೀಜಗಳನ್ನು ಬಿತ್ತುವಾಗ ಪುಡಿ ರೂಪದ ಅಥವಾ ದ್ರವರೂಪದ ಅಜೋಸ್ಪಿರ್ಲೆಮ್ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಇನ್ನು ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರನಾಶಕದ ಉಪಯೋಗ ಏನಪ್ಪಾ ಅಂದ್ರೆ, ಟ್ರೈಕೋಡರ್ಮಾ ಪರಿಸರ ಮಿತ್ರ ಶಿಲೀಂಧ್ರವಾಗಿದ್ದು ಇದು ಭೂಮಿಯಲ್ಲಿರುವ ರೋಗಾಣುಗಳನ್ನು ನಾಶಪಡಿಸಿ ಬೆಳೆಗಳಿಗೆ ಬಾಧಿಸುವ ಸಸಿಕೊಳೆ, ಬುಡಕೊಳೆ, ಬೇರುಕೊಳೆ, ಕತ್ತುಕೊಳೆ ಮುಂತಾದ ರೋಗಗಳನ್ನು ಹತೋಟಿ ಮಾಡುತ್ತದೆ. ಇದರಿಂದ ಯಾವುದೇ ದುಷ್ಪರಿಣಾಮ ಆಗುವುದಿಲ್ಲ. ಜೈವಿಕ ಶಿಲೀಂಧ್ರನಾಶಕವನ್ನು ಟೊಮ್ಯಾಟೊ, ಶೇಂಗಾ, ತೊಗರಿ, ಜೋಳ ಇತ್ಯಾದಿ ಬೆಳೆಗಳಿಗೆ ಬಳಸಬಹುದು. ಟ್ರೈಕೋಡರ್ಮಾ ಪುಡಿಯನ್ನು ಪ್ರತಿ ಕಿಲೋ ಬೀಜಕ್ಕೆ 4 ಗ್ರಾಂ ಪ್ರಮಾಣದಲ್ಲಿ ಲೇಪಿಸಿ ಬಿತ್ತಬೇಕು. ಟ್ರೈಕೋಡರ್ಮಾ ಶಿಲೀಂಧ್ರದಿಂದ ಬೀಜಗಳನ್ನು ಉಪಚರಿಸಿದ್ದಲ್ಲಿ ಶಿಲೀಂಧ್ರನಾಶಕ ಔಷಧಿಗಳನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಬಾರದು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.

0: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್. ಕೇಳಿ ವಚನಾಮೃತ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ಧಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ, ಎರಡು ಹಾಗೂ ಮೂರನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ನೀಡಲಾಗಿದೆ.
1: 22,000

0: ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
1: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
0: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
1: ಶ್ರೀ ಮುರುಗೋಡು ಮಹಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
0: ಶ್ರೀ ಮುರುಗೋಡು ಮಹಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
3: ನಲ್ಮೆಯ ಕೇಳುಗರೆ, ಹುಟ್ಟು ಅನಿಶ್ಚಿತ, ಸಾವು ನಿಶ್ಚಿತ ಎಂಬುದು ತ್ರಿಕಾಲ ಸತ್ಯ. ಮನುಷ್ಯ ಬದುಕಲು ಇತರರು ಸೋಲು ಎದುರು ನೋಡುತ್ತಾನೆ, ಮತ್ತೊಬ್ಬರ ಹಿನ್ನಡೆಯಲ್ಲಿಯೇ ತನ್ನ ಅಭ್ಯುದಯದ ಕನಸು ಕಾಣುತ್ತಾನೆ.
2: ಸಮಾಜ ಸರ್ವಜನರ ಶಾಂತಿಯ ತೋಟ ಎಂದ ಬಸವಾದಿ ಶರಣರು ಜನಸಾಮಾನ್ಯರ ಸೇವೆಯೇ ಜನಾರ್ಧನ ಸೇವೆ ಎಂದವರು. ಸರ್ವರ ಗೆಲುವಿನಲ್ಲಿ ತಮ್ಮ ಗೆಲುವನ್ನು ಕಂಡವರು.
3: ಅಂತಹ ಧೀಮಂತ ನಡೆನುಡಿ ಬೀರುವ ಸಮಾಜ ಸೇವೆಯೇ ಜಂಗಮ ಸಂಸ್ಕೃತಿ ಎಂದು ಸಾರಿದ ಶರಣರ ಸಾರ್ಥಕ ಗಾಥೆಯೇ ವಚನಾಮೃತ ಸರಣಿ.
2: ಮತ್ತೊಂದು ಅರ್ಥಪೂರ್ಣ ಸಂಚಿಕೆಗೆ ಸ್ವಾಗತ.
3: ಸುಸ್ವಾಗತ.

0: ಹಾವಿನ ಬಾಯಿ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಪಡುವಂತೆ
1: ಶೂಲನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೆ ಸುಕಾಲ ಬದುಕುವನು.
0: ಕೆಡು ಒಡಲ ನೆಚ್ಚಿ ಕಡು ಹುಸಿಯನೇ ಹುಸಿದು ಒಡಲ ಹೊರವರ ಕೂಡಲ ಸಂಗಮ ದೇವನವರ ನೊಲ್ಲ ಕಾಣಿರ.

0: ಆಸೆಯೇ ದುಃಖಕ್ಕೆ ಮೂಲ ಕಾರಣ. ನೈಜ ಜೀವನ ಮರೆತು ಆಶೆಯ ಮೋಹಕ್ಕೆ ಒಳಗಾದರೆ ಭ್ರಮ ನಿರಸನವಾಗದೆ ಇನ್ನೇನು?
1: ಆಶಾ ಗೋಪುರ ಎಂಬುದು ಮರೀಚಿಕೆಯಂತೆ, ಎದುರಿಗೆ ಹಾಲು ಬೆಲ್ಲ ಇದ್ದರೂ ಬೆಕ್ಕಿಗೆ ನಾಗೊಂದಿಯಲ್ಲಿರುವ ಬೆಣ್ಣೆಯ ಆಸೆ.
0: ನಮ್ಮ ನಾಳೆಗಳೇ ಅನಿಶ್ಚಿತ, ಹಾವಿನ ಬಾಯೊಳಗಿದ್ದರೂ ಕಪ್ಪೆ ಹಸಿವ ನೀಗಿಸಲು ಹಾರುವ ನೊಣಕ್ಕೆ ಆಸೆ ಪಡುವಂತೆ ನಾಳೆಯ ಕನಸಿನಲ್ಲಿ ನಾವು ಇಂದಿನ ಬದುಕು ಬವಣೆ ಪಟ್ಟರೂ ಭಾರದ ನಾಳೆಗಾಗಿ ಕಾಯುತ್ತೇವೆ.
1: ನೇಣಿಗೆ ಸಿದ್ಧವಾಗಿರುವ ಕಳ್ಳ ಹಾಲು ತುಪ್ಪುವ ಕುಡಿಯಲು ಬಯಸಿದ. ಸಾವು ಯಾವ ಗಳಿಗೆಯಲ್ಲಾದರೂ ಬರಬಹುದು ಎಂದು ತಿಳಿದಿದ್ದರೂ ಈ ಆಸೆ ಅವನಿಗೆ ಆಗುವಂತೆ ನಮ್ಮ ಜೀವನ ಆಗಬಾರದು ಎನ್ನುವ ತಿಳುವಳಿಕೆ ಅಗತ್ಯವಾಗಿ ಬೇಕು.
0: ಬದುಕು ನಮ್ಮ ಇತಿಮಿತಿಯಲ್ಲಿರಬೇಕು, ಕಾಯಕ ನಿಷ್ಠೆಯಿಂದ ಬಂದದ್ದು ಮಾತ್ರ ನಮ್ಮದು ಎಂಬ ಭಾವವಿರಬೇಕು. ಬದುಕಿದ್ದಾಗ ಸತ್ಕಾರ ಮಾಡೋಣ, ಸನ್ನಡತೆ ಮೆರೆಯೋಣ ಎಂಬುದನ್ನು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಬಸವಣ್ಣ.

ಮನಕ್ಕೆ ಮನೋಹರವಲ್ಲದ ಗಂಡರು ಮನಕ್ಕೆ ಬಾರರು, ಕೇಳವ್ವ ಕೆಳದಿ ಪನ್ನಗ ಭೂಷಣರಲ್ಲದ ಗಂಡರು ಇನ್ನೆನಗಾದ ಮೋರೆ. ನೋಡವ್ವ ಕನ್ನೆಯಂದಿನ ಕೂಟ ಚಿಕ್ಕಂದಿನ ಬಾಳುವೆ ನಿಮ್ಮಾಣೆಯಯ್ಯ ಕೂಡಲ ಸಂಗಮದೇವ.

0: ಶ್ರೀಮತಿ ಸೀಮಾ ಶಶಿರಾಜ್ ವನಕಿ ಇವರು ಸಾಹಿತಿ ಮತ್ತು ರಂಗಕಲಾವಿದರು. ಓದಿದ್ದು ಎಂಜಿನಿಯರಿಂಗ್ ಪದವಿ, ಆದರೂ ಸಾಂಸ್ಕೃತಿಕ ಸಾಧನೆ ಸೀಮಾ ಅವರದ್ದು. ಯಶಸ್ವಿ ಗೃಹಿಣಿಯಾಗಿ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ತೊಡಗಿಕೊಂಡ ಶ್ರೇಯಸ್ಸು ಅವರದ್ದು. ಬಸವಾದಿ ಪ್ರಮಥರ ವಿಚಾರಗಳಿಂದ ಪ್ರಭಾವಿತರಾದ ಅವರು ಶರಣ ಸಂಸ್ಕೃತಿ ಕುರಿತಂತೆ ಹಲವಾರು ಉಪನ್ಯಾಸಗಳನ್ನು ನೀಡಿದ್ದಾರೆ. ಇದೀಗ ಅವರ ವಚನ ವಿಶ್ಲೇಷಣೆ.
1: ಕನ್ನಡ ಸಾಹಿತ್ಯ ಸಾಮ್ರಾಜ್ಯದ ಮೇರು ಸಾಹಿತ್ಯ ಮುಕುಟ ಸಾಹಿತ್ಯ, ಅಂದರೆ ಅದು ನಮ್ಮ ವಚನ ಸಾಹಿತ್ಯ, ಶರಣ ಸಾಹಿತ್ಯ. ಶರಣ ಎಂದರೆ ಅದರ ಒಂದು ಅದ್ಭುತ ಅರ್ಥ. ಶರ ಎಂದರೆ ಬಾಣ, ನ ಎಂದರೆ ತಾಗಲಾರದವನು, ಅಂದರೆ ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳು ತಾಗಲಾರದವನು ಎಂದು. ಇಂತಹ ನಡೆ ನುಡಿಯಲ್ಲಿ ಒಂದಾಗಿರುವ ನಮ್ಮ ಶರಣರು ಬರೆದ ಪ್ರಸ್ತುತ ವಚನದಲ್ಲಿ ಅಪ್ಪ ಬಸವಣ್ಣನವರು ಮನಸ್ಸಿಗೆ ಮುದ ನೀಡದ, ಅಂದರೆ ಮನೋಹರತೆಯನ್ನು ಉಂಟು ಮಾಡದ ಗಂಡರು ಎನಗೆ ಬೇಡವಾಗಿದ್ದಾರೆ ಮತ್ತು ಅವರು ಎಳ್ಳಷ್ಟೂ ಮೆಚ್ಚುಗೆ ಆಗಲಾರರು ಎನ್ನುವ ಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಪಭೂಷಣರಲ್ಲದ ಗಂಡರು ನನಗೆ ಇಷ್ಟವಿಲ್ಲ ಎನ್ನುವಲ್ಲಿ ಆ ದೇವನ ಸಾಕ್ಷಾತ್ ಶಿವಸ್ವರೂಪಿ ಎನ್ನುವುದನ್ನು ಸಾಕ್ಷೀಕರಿಸಿದ್ದಾರೆ. ಆ ಸರ್ಪವು ಮೂರು ಸುತ್ತುಗಳನ್ನು ಹೊಂದಿದ್ದು ಮೂರು ಕಾಲಗಳನ್ನು ಮೀರಿದವ, ಶಿವ ಕಾಲಾತೀತ ಎಂಬ ಭಾವವನ್ನು ಚಿತ್ರಿಸುತ್ತದೆ. ಆ ಸರ್ಪವೇ ಶಿವನಿಗೆ ಆಭರಣ ಮತ್ತು ಭೂಷಣ. ಸರ್ಪಾಭರಣವಿಲ್ಲದ ದೇವನನ್ನು ಒಲ್ಲೆ ಎಂದಿದ್ದಾರೆ. ಅವರ ಮೊರೆ, ಅಂದರೆ ಅವರ ಮುಖ ನನಗೆ ಇಷ್ಟವಿಲ್ಲ ಎಂದು ಸ್ಪಷ್ಟೀಕರಿಸಿದ್ದಾರೆ. ಇನ್ನೊಂದು ಅರ್ಥದಲ್ಲಿ ಮೊರೆ ಎಂದರೆ ಆಶ್ರಯವೆಂದೂ ಆಗಬಹುದು. ಶಿವನೇ ನಮ್ಮ ಆಶ್ರಯದಾತ ಎಂಬುದು ಬಸವಣ್ಣನವರ ಸ್ಪಷ್ಟ ನಿಲುವು. ಇನ್ನು ಬಸವಣ್ಣನವರ ಒಂದು ಪ್ರಸಿದ್ಧ ವಚನ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ಯಾರೂ ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ಎಂದಿದ್ದಾರೆ. ಜಗತ್ತಿನ ಕರ್ತನಾದ ದೇವನೇ ಅತ್ಯಂತಿಕ ಶಕ್ತಿ, ಒಡೆಯ. ವ್ಯಕ್ತಿಯು ತನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಆ ಒಡೆಯನನ್ನೇ ಕುರಿತು ಹಾಡಬೇಕು, ಅವನಲ್ಲಿಯೇ ಬೇಡಬೇಕು. ಅವನಿಗೆ ಶರಣಾಗಿ ಸೆರೆಗೊಡ್ಡಿ ಬೇಡಬೇಕೇ ವಿನಃ ಕಂಡ ಕಂಡದ್ದಕ್ಕೆ ಎರಗಿ ಕೈಚಾಚಬಾರದು. ನಂಬಿದ ಹೆಂಡತಿಗೆ ಗಂಡನೊಬ್ಬ ಕಾಣಿರೋ, ನಂಬಬಲ್ಲ ಭಕ್ತಂಗೆ ದೇವನೊಬ್ಬ ಕಾಣಿರೋ ಎನ್ನುವ ಬಸವವಾಣಿಯಂತೆ ಸದ್ಭಕ್ತಿಯು ಪ್ರಾತಿರ್ವತ್ಯದಿಂದ ಕೂಡಿರಬೇಕು. ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾಗಿರುವ ಆ ದೇವನೇ ಸಂಪತ್ದಾತನೆಂದು, ವಿದ್ಯಾದಾತನೆಂದು, ವಿಘ್ನ ನಿವಾರಕನೆಂದು, ವಿಶ್ವ ನಿಯಾಮಕನೆಂದು ನಂಬಿ ಆರಾಧಿಸಬೇಕು. ಅಂತಹ ದೇವನನ್ನು ನಾನು ಚಿಕ್ಕಂದಿನಿಂದಲೂ ಪ್ರೀತಿಸುತ್ತಿದ್ದೇನೆ. ಕಣ್ಣೆಯಂದಿನ ಕೂಟ ಎಂದರೆ ಸಣ್ಣವರಿದ್ದಾಗಿನಿಂದಲೂ ನಿಮ್ಮನ್ನು ಸೇರುವ ಕೂಡುವ ಆಸೆ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಆಣೆಯಾಗಿಯೂ ನಾನೇ

ನಿಮ್ಮ ವಧು, ನೀವೇ ನನ್ನ ಪತಿ ಎಂದಿದ್ದಾರೆ. ಇಲ್ಲಿ ಶರಣಸತಿ ಲಿಂಗಪತಿ ಎಂಬ ಭಾವ ಸ್ಪಷ್ಟವಾಗಿದೆ. ಶರಣಸತಿಯಾಗಿ ಲಿಂಗಪತಿಯ ಮೇಲಿನ ಏಕೈಕ ನಿಷ್ಠೆಯನ್ನು ಇಲ್ಲಿ ಕಾಣಬಹುದು. ಆತನ ಹೊರತಾಗಿ ಇನ್ನಾರ ಸಂಬಂಧವೂ ಆಶ್ರಯವೂ ತಮಗಿಲ್ಲವೆಂದು ಹೇಳುತ್ತಾರೆ. ಈ ಸತಿಪತಿ ಸಂಬಂಧ ಇಂದಿನದಲ್ಲ, ಕಣ್ಣೆಯಂದಿನ ಕೂಟ, ಚಿಕ್ಕ ವಯಸ್ಸಿನಿಂದಲೂ ಬೆಳೆದು ಬಂದದ್ದು. ಬಾಲ್ಯದಿಂದಲೇ ಈತನನ್ನು ಮೆಚ್ಚಿದ್ದೆ. ಈತನನ್ನು ಬಿಟ್ಟು ಇನ್ನಾರೂ ನನಗೆ ಹಿಡಿಸುವುದಿಲ್ಲ ಎಂಬ ಮಾತಿನಲ್ಲಿ ಸತಿಪತಿ ಭಾವನಿಷ್ಠೆ ವ್ಯಕ್ತವಾಗುತ್ತದೆ. ಪೂರಕವಾಗಿ ಬಸವಣ್ಣನವರ ಇನ್ನೊಂದು ವಚನ, ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿಯನ್ನ ಬಡತನವ ಭಿನ್ನಯಿಸುವ, ಒಡೆಯ ಮಹಾದಾಣಿ ಕೂಡಲ ಸಂಗಮ ದೇವರಿಗೆ ಸೆರಗುಡ್ಡಿ ಬೇಡುವೆ. ಹಾಡಿದರೂ ಬೇಡಿದರೂ ಭಿನ್ನಯಿಸಿದರೂ ಎಲ್ಲದಕ್ಕೂ ಕೂಡಲ ಸಂಗಮ ದೇವನೇ ಎಂದಿದ್ದಾರೆ. ದೇವನೊಬ್ಬ ನಾಮಹಲವು ಪರಮ ಪತಿವ್ರತೆಗೆ ಗಂಡನೊಬ್ಬ, ಮತ್ತೊಂದಕ್ಕೆರಗಿದರೆ ಕಿವಿಮೂಗ ಕೊಯ್ದು ಹಲವು ದೈವದ ಎಂಜಲ ತಿಂಬುವನೇನೆಂಬೆ ಕೂಡಲ ಸಂಗಮ ದೇವ. ಈ ಎಲ್ಲ ವಚನಗಳಲ್ಲಿಯೂ ಬಸವಣ್ಣನವರು ತಮ್ಮ ಏಕದೇವ ಶ್ರದ್ಧೆಯನ್ನು, ಉಪಾಸನೆಯ ಮಹತ್ವವನ್ನು ಸಾರಿದ್ದಾರೆ. ಇಂತಹ ವಚನಗಳ ಕಲಿಕೆ ಇಂದು ನಮ್ಮೆಲ್ಲರಿಗೂ ದಾರಿದೀಪ. ಕೆಲಸದ ಆತುರದಲ್ಲಿ ದೈವ ಭಕ್ತಿಯನ್ನು ಇಂದು ಮರೆಯುತ್ತಿದ್ದೇವೆ. ಬಸವಾದಿ ಪ್ರಮತರ ಇಂತಹ ವಚನಗಳು ಯತ್ರ ತತ್ರ ಸರ್ವತ್ರ ಎನ್ನಬಹುದು.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
1: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
3: ಮತ್ತೆ ಭೇಟಿಯಾಗೋಣ.
2: ನಮಸ್ಕಾರ.
3: ನಮಸ್ಕಾರ. ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ವಿಮರ್ಶಾತ್ಮಕ ಚಿಂತನೆ, ಬೋಧನೆ, ಕಲಿಕೆ, ಸಂಶೋಧನೆ ಹಾಗೂ ನಾವೀನ್ಯತೆಯ ಅಳವಡಿಕೆ, ಈ ಬಗ್ಗೆ ಮಾತನಾಡುತ್ತಾರೆ ಕರ್ನಾಟಕ ಸರ್ಕಾರದ ಹಾವೇರಿಯ ಹಾವೇರಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಸುರೇಶ್ ಜಂಗಮಶೆಟ್ಟಿ.
4: ಇಂದು ನಾವು ತಂತ್ರಜ್ಞಾನದ ಯುಗದಲ್ಲಿ ಬದುಕುತ್ತಿದ್ದೇವೆ. ಇಂತಹ ಸಮಯದಲ್ಲಿ ಕೇವಲ ಮಾಹಿತಿಯನ್ನು ಪಡೆದುಕೊಳ್ಳುವುದು ಸಾಲದು, ಆ ಮಾಹಿತಿಯನ್ನು ಹೇಗೆ ವಿಶ್ಲೇಷಿಸಬೇಕು ಎಂಬುದು ಮುಖ್ಯ. ಅದಕ್ಕೆ ನಾವು ವಿಮರ್ಶಾತ್ಮಕ ಚಿಂತನೆ, ಕ್ರಿಟಿಕಲ್ ಥಿಂಕಿಂಗ್ ಎಂದು ಕರೆಯುತ್ತೇವೆ. ಮೊದಲನೆಯದಾಗಿ ಬೋಧನೆ ಮತ್ತು ಕಲಿಕೆಯಲ್ಲಿ ಶಿಕ್ಷಕರು ಕೇವಲ ಪಠ್ಯಪುಸ್ತಕದ ಪಾಠಗಳನ್ನು ಕಲಿಸಬಾರದು, ಬದಲಾಗಿ ವಿದ್ಯಾರ್ಥಿಗಳಲ್ಲಿ ಏಕೆ ಮತ್ತು ಹೇಗೆ ಎಂಬ ಪ್ರಶ್ನೆಗಳನ್ನು ಕೇಳುವ ಕುತೂಹಲವನ್ನು ಹುಟ್ಟು ಹಾಕಬೇಕು. ವಿದ್ಯಾರ್ಥಿಗಳು ತರಗತಿಯಲ್ಲಿ ಕಲಿಯುವ ವಿಚಾರಗಳನ್ನು ನೈಜ ಜೀವನದ ಸಮಸ್ಯೆಗಳಿಗೆ ಹೇಗೆ ಅನ್ವಯಿಸಬಹುದು ಎಂದು ಯೋಚಿಸುವುದೇ ನಿಜವಾದ ಕಲಿಕೆ. ಕೆಲವು ಉದಾಹರಣೆಗಳಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆ. ನಮ್ಮ ತಾಂತ್ರಿಕ ವಿದ್ಯಾರ್ಥಿಗಳು ಕೇವಲ ಪುಸ್ತಕಗಳಲ್ಲಿರುವ ಸಮಸ್ಯೆಯನ್ನು ಪರಿಹರಿಸಿದರೆ ಸಾಲದು, ಸಮಾಜದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿ ನಮ್ಮ ಸಮುದಾಯದ ಜನರು ಮುಂದೆ ಬರಬೇಕು. ಅಡುಗೆ ಮನೆಯಿಂದ ಆವಿಷ್ಕಾರ, ಇದು ಒಂದು ನೆಗ್ಲೆಕ್ಟೆಡ್ ಅಥವಾ ಟೇಕನ್ ಫಾರ್ ಗ್ರಾಂಟೆಡ್ ವಿಷಯ. ಒಬ್ಬ ಗೃಹಿಣಿ ತನ್ನ ಅಡುಗೆ ಮನೆಯಲ್ಲಿ ದಿನನಿತ್ಯ ಬಳಸುವ ಪಾತ್ರೆಗಳನ್ನು ಅಥವಾ ಅಡುಗೆ ಮಾಡುವ ಕ್ರಮದಲ್ಲಿ ಎದುರಿಸುವ ಸಣ್ಣ ಸಮಸ್ಯೆಗಳನ್ನು ವಿದ್ಯಾರ್ಥಿಗಳ ಜೊತೆ ಹಂಚಿಕೊಂಡ್ರೆ ವಿದ್ಯಾರ್ಥಿಗಳು ಅದಕ್ಕೆ ತಾಂತ್ರಿಕ ಪರಿಹಾರಗಳನ್ನು, ವರ್ಕಿಂಗ್ ಮಾಡೆಲ್ಸ್ ರೂಪಿಸಬಹುದು. ಅದೇ ತರಹ ರೈತರ ಸಮಸ್ಯೆಗಳು. ಒಬ್ಬ ರೈತ ತನ್ನ ಹೊಲದಲ್ಲಿ ನೀರಿನ ವ್ಯರ್ಥ ತಡೆಗಟ್ಟಲು ಅಥವಾ ಬೆಳೆ ಪೋಷಣೆಗೆ ತಾನು ಬಳಸುವ ದೇಶೀಯ ತಂತ್ರಗಳನ್ನು ತಿಳಿಸಿದರೆ ವಿದ್ಯಾರ್ಥಿಗಳು ಅದನ್ನು

0: ಆಧುನಿಕ ತಂತ್ರಜ್ಞಾನದೊಂದಿಗೆ IoT ಅಥವಾ ಸೆನ್ಸರ್ ಬೇಸ್ಡ್ ಬೆರೆಸಿ ಸಂಶೋಧನೆ ಮಾಡಬಹುದು. ಇನ್ನು ತಾಂತ್ರಿಕ ವಿದ್ಯಾರ್ಥಿಗಳ ಹೊಣೆಗಾರಿಕೆಯ ಒಂದು ಕಿವಿಮಾತು. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಬಳಿ ತಂತ್ರಜ್ಞಾನವಿದೆ, ಆದರೆ ಆ ತಂತ್ರಜ್ಞಾನಕ್ಕೆ ಸಮಸ್ಯೆ ಎಂಬ ಚೌಕಟ್ಟು ಹಾಕುವವರು ಸಮಾಜದ ಜನಸಾಮಾನ್ಯರು. ನಿಮ್ಮ ವಿಮರ್ಶಾತ್ಮಕ ಚಿಂತನೆ ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳುವ ಸಮಸ್ಯೆಯನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ಅದಕ್ಕೆ ಕಡಿಮೆ ವೆಚ್ಚದ ಪರಿಣಾಮಕಾರಿ ಮಾದರಿಯನ್ನು ತಯಾರಿಸುವುದು. ಎರಡನೆಯದಾಗಿ ಸಂಶೋಧನೆ ಮತ್ತು ನಾವೀನ್ಯತೆ. ಇದು ಕೇವಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಲ್ಲ. ಯಾವುದೇ ದೊಡ್ಡ ಸಂಶೋಧನೆ ಪ್ರಾರಂಭವಾಗುವುದು ಒಂದು ಸಣ್ಣ ಅನುಮಾನದಿಂದ. ವಿಮರ್ಶಾತ್ಮಕ ಚಿಂತನೆಯು ಹಳೆಯ ಪದ್ಧತಿಗಳನ್ನು ಪ್ರಶ್ನಿಸುವ ಧೈರ್ಯವನ್ನು ನೀಡುತ್ತದೆ. ಸಂಶೋಧನೆಯಲ್ಲಿ ನಾವೀನ್ಯತೆ ಬರಬೇಕೆಂದರೆ ನಾವು ಇರುವ ಪರಿಸ್ಥಿತಿಯನ್ನು ವಿಮರ್ಶಿಸಿ ಅದಕ್ಕಿಂತ ಉತ್ತಮವಾದ ಪರಿಹಾರಗಳನ್ನು ಹುಡುಕುವ ಮನಸ್ಥಿತಿ ಬೆಳೆಸಿಕೊಳ್ಳಬೇಕು. ಮೂರನೆಯದಾಗಿ ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ. ಸೃಜನಶೀಲತೆ ಎಂದರೆ ಕೇವಲ ಹೊಸದನ್ನು ಸೃಷ್ಟಿಸುವುದು ಮಾತ್ರವಲ್ಲ, ಇರುವ ಸಮಸ್ಯೆಯನ್ನು ಬೇರೆ ದೃಷ್ಟಿಕೋನದಿಂದ ನೋಡುವುದು ಹೌದು. ವಿಮರ್ಶಾತ್ಮಕವಾಗಿ ಯೋಚಿಸುವ ವ್ಯಕ್ತಿಯು ಸಮಸ್ಯೆಯ ಮೂಲವನ್ನು ಅರಿತು ಅದಕ್ಕೆ ತಾರ್ಕಿಕ ಮತ್ತು ಸೃಜನಶೀಲ ಪರಿಹಾರಗಳನ್ನು ಕಂಡುಕೊಳ್ಳಬಲ್ಲನು. ನಾನು KLS VDIT ಸಂಸ್ಥೆಯ ಈ ವೇದಿಕೆಯ ಮೂಲಕ ಸಮಾಜದ ಎಲ್ಲ ವರ್ಗದ ಜನರಲ್ಲಿ ವಿನಂತಿಸುತ್ತೇನೆ, ದಯವಿಟ್ಟು ನಿಮ್ಮ ಕಲ್ಪನೆಗಳನ್ನು, ವಿಚಾರಗಳನ್ನು, ನಿಮ್ಮಲ್ಲಿರುವ ಸಮಸ್ಯೆಗಳನ್ನು ನಮ್ಮ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳಿ. ಇನ್ನು ಮುಂದೆ ನಮ್ಮ ವಿದ್ಯಾರ್ಥಿಗಳು ಕೇವಲ ಪದವಿಗಾಗಿ ಓದುವವರಲ್ಲ, ಸಮಾಜದ ಪ್ರತಿಯೊಂದು ಸಮಸ್ಯೆಯನ್ನು ತಾಂತ್ರಿಕತೆಯ ಮೂಲಕ ಪರಿಹರಿಸುವ ಸಮಾಜಮುಖಿ ಆವಿಷ್ಕಾರಕರಾಗುತ್ತಾರೆ ಎಂದು ನಂಬುತ್ತೇನೆ. ಮುಕ್ತ ಮನಸ್ಸಿನಿಂದ ಯೋಚಿಸಿ, ಪ್ರಶ್ನಿಸಿ, ಸಂಶೋಧಿಸಿ ಮತ್ತು ನವೀನತೆಯನ್ನು ಅಳವಡಿಸಿಕೊಳ್ಳಿ. ನಿಮ್ಮ ಬದುಕು ಮತ್ತು ಸಮಾಜದ ಭವಿಷ್ಯ ನಿಮ್ಮ ವಿಮರ್ಶಾತ್ಮಕ ಚಿಂತನೆಯ ಮೇಲೆ ಅವಲಂಬಿತವಾಗಿದೆ.
1: ವಿಮರ್ಶಾತ್ಮಕ ಚಿಂತನೆ, ಬೋಧನೆ, ಕಲಿಕೆ, ಸಂಶೋಧನೆ ಹಾಗೂ ನಾವೀನ್ಯತೆಯ ಅಳವಡಿಕೆ, ಈ ಬಗ್ಗೆ ಮಾತನಾಡಿದವರು ಡಾಕ್ಟರ್ ಸುರೇಶ್ ಜಂಗಮಶೆಟ್ಟಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ: ಮಾಹಿತಿಯನ್ನು ವಿಶ್ಲೇಷಿಸಿ ತರ್ಕಬದ್ಧವಾಗಿ ಪ್ರಶ್ನಿಸಿ ಸೂಕ್ತ ನಿರ್ಧಾರಕ್ಕೆ ಬರುವ ಚಿಂತನಾ ವಿಧಾನ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLS VDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLS VDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಆಕಾಶವಾಣಿ ಧಾರವಾಡ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದಿಲ್ಲಿ ಕೇಂದ್ರದಿಂದ.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಿಕಾ ನಿಧಿ ಝಾ. ಅಥ ವಾರ್ತಾಃ. ಭಾರತೀಯ ಅಂತರಿಕ್ಷ ಅನುಸಂಧಾನ ಸಂಘಟನೇನ ಉದ್ಘೋಷಿತಂ ಯತ್ತೇನ ಗಗನಯಾನ ಅಭಿಯಾನಸ್ಯ ಕ್ರೂ ಮಾಡ್ಯೂಲ್ ತಂತ್ರಾಣಾಂ ತ್ರಯಾಣಾಂ ಪ್ರಮುಖ ಪರೀಕ್ಷಣಾನಾಂ ಸಫಲಂ ನಿಷ್ಪಾದನಂ ವಿಹಿತಂ. ಪ್ರಥಮ ಪರೀಕ್ಷಣಂ ಸಮುದ್ರೇ ಅವತರಣಾನಂತರಂ ಕ್ರೂ ಮಾಡ್ಯೂಲ್ ಇತ್ಯಸ್ಯ ಸ್ಥಿತಿಂ ಸುನಿಶ್ಚೇತುಂ ಸಂಬದ್ಧಂ ಆಸೀತ್. ಯತ್ ಅಂತರಿಕ್ಷ ಯಾತ್ರಿಣಾಂ ಸುರಕ್ಷಾಯಾಃ ದೃಷ್ಟ್ಯಾ ಅತ್ಯಂತ ಮಹತ್ವಪೂರ್ಣಂ ಮಾನದಂಡಂ ಮನ್ಯತೆ. ದ್ವಿತೀಯ ಪರೀಕ್ಷಣೆ ಅಂಬ್ಲಿಕಲ್ ತಂತ್ರಸ್ಯ ಪೃಥಕ್ಕರಣ ಪ್ರಕ್ರಿಯಾಯಾಃ ಪರೀಕ್ಷಣಂ ವಿಹಿತಂ. ತೃತೀಯ ಪರೀಕ್ಷಣೆ ತಾವತ್ ಶೀರ್ಷ ಆವರಣ ಪೃಥಕ್ಕರಣ ಕ್ಷಣೆ ಕ್ರೂ ಮಾಡ್ಯೂಲ್ ಇತ್ಯಸ್ಯ ಸಂರಚನಾತ್ಮಕ ಅಖಂಡತಾಯಾಃ ಪ್ರಾಮಾಣಿಕತಾಂ ಸಿದ್ಧಂ ಅಭವತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜುಲೈ ಮಾಸಸ್ಯ 26 ದಿನಾಂಕೆ ಆಕಾಶವಾಣಿತಃ ಪ್ರಸಾರಿತೆ ಮನ್ ಕಿ ಬಾತ್ ಇತ್ಯಾಖ್ಯೆ ಕಾರ್ಯಕ್ರಮೆ ದೇಶ ವಿದೇಶಸ್ಯ ಜನೈಃ ಸಾಕಂ ಸ್ವಕೀಯಾನ್ ವಿಚಾರಾನ್ ವಿನಿಮಯಿಷ್ಯತಿ. ಅಸ್ಯ ಮಾಸಿಕ ಶ್ರವ್ಯ ಕಾರ್ಯಕ್ರಮಸ್ಯ ಅಯಂ 37th ಭಾಗೋ ಭವಿತ. ಜನಾಃ ನಿಃಶುಲ್ಕ ದೂರಭಾಷ ಸಂಖ್ಯಾಯಾಃ 1800117000 ಇತಿ ಮಾಧ್ಯಮೇನ ಅಸ್ಯ ಕಾರ್ಯಕ್ರಮಸ್ಯ ಕೃತೆ ಸ್ವಕೀಯ ಪರಾಮರ್ಶಾನ್ ಪ್ರೇಷಯಿತುಂ ಶಕ್ನುವಂತಿ. ಜನಾಃ ತಾವತ್ ನರೇಂದ್ರ ಮೋದಿ ಆಪ್ ಇತ್ಯಸ್ಯ ಅಥ ಚ ಮೈ ಗೌವ್

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:02 ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾಹಾಹಾ, ನಮ್ ದೇವರ್ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಧಾರವಾಡ ಜಿಲ್ಲೆಯಲ್ಲಿ 15ನೇ ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಮಲ್ಲಕಂಬ ಗ್ರಾಮೀಣ ಸೊಗಡಿನ ಭಾರತೀಯ ಸಾಂಪ್ರದಾಯಿಕ ಕ್ರೀಡೆ. ಯೋಗ, ಸಂಕೀರ್ಣ ಸಮತೋಲನ, ಅಂಗಸೌಷ್ಠವ ಸೇರಿದಂತೆ ಚಮತ್ಕಾರಿಕ ಭಂಗಿಗಳನ್ನು ಸ್ಥಿರಲಂಬಕಂಬ, ನೇತಾಡುವ ಕಂಬ ಅಥವಾ ಹಗ್ಗದೊಂದಿಗೆ ಮಲ್ಲಕಂಬ ಪಟುಗಳು ವಿಶಿಷ್ಟವಾಗಿ ಯೋಗಾಸನ ಭಂಗಿಗಳನ್ನು ನಿರ್ವಹಿಸುತ್ತಾರೆ. ಅನೇಕ ಶತಮಾನಗಳ ಹಿಂದೆ ಮಲ್ಲರು ದೇಹದಾರ್ಢ್ಯತೆಯನ್ನು ಸಾಧಿಸಲು ಕಂಬಗಳ ಮೇಲೆ ಯೋಗ ಪ್ರದರ್ಶನಕ್ಕೆ ಅಣಿಯಾದ ಗರಡಿಮನೆಗಳ ವಿಸ್ತೃತ ಸ್ವರೂಪ ಮಲ್ಲಕಂಬ. ಈ ಕುರಿತು ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಪುನರುಜ್ಜೀವಿತಗೊಳಿಸಿ ಪ್ರೋತ್ಸಾಹಿಸುತ್ತಿದೆ. ಪ್ರತಿಷ್ಠಿತ ಏಷ್ಯಾ ಕ್ರೀಡಾಕೂಟ ಸೇರಿದಂತೆ ಮಲ್ಲಕಂಬ ಒಲಿಂಪಿಕ್ನಲ್ಲಿಯೂ ಸ್ಪರ್ಧೆಗೆ ಅರ್ಹವಾಗುವಂತೆ ಕೇಂದ್ರ

0: ಸರ್ಕಾರ ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ಅಮೆಚೂರ್ ಮಲ್ಲಕಂಬ ಫೆಡರೇಷನ್ ಸಹಯೋಗದಲ್ಲಿ ಮಲ್ಲಕಂಬ ಪಟುಗಳಿಗೆ ತರಬೇತಿ, ವೇದಿಕೆ ಜೊತೆಗೆ ಕಲಿಕೆಗೆ ಪ್ರೋತ್ಸಾಹ ನೀಡುತ್ತಿದೆ. ಗಂಡು ಮಕ್ಕಳು ಮಾತ್ರವಲ್ಲದೆ ಹೆಣ್ಣು ಮಕ್ಕಳು ಮಲ್ಲಕಂಬದಡಿ ತರಬೇತಿ ಪಡೆಯಲು ಅವಕಾಶವಿದೆ. ಸ್ಥಿರ ಮಲ್ಲಕಂಬ, ನೇತಾಡುವ ಮಲ್ಲಕಂಬ, ಹಗ್ಗದ ಮಲ್ಲಕಂಬ ಅಥವಾ ಸರಪಣಿ ಚಿಕ್ಕ ಕಂಬದ ಮೂಲಕ ಮಲ್ಲಕಂಬ ಕ್ರೀಡಾಪಟು ಸ್ಥಿರತೆ ಮತ್ತು ಸಮತೋಲನವನ್ನು ಸಾಧಿಸುವ ಸಂಕೀರ್ಣ ಯೋಗಾಸನಗಳನ್ನು ಪ್ರದರ್ಶಿಸುವ ಸಾಹಸಮಯ ಕ್ರೀಡೆ ಮಲ್ಲಕಂಬ. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ, ಕರ್ನಾಟಕ ಮಲ್ಲಕಂಬ ಅಮೆಚೂರ್ ಫೆಡರೇಷನ್ ಕಾರ್ಯದರ್ಶಿ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಭಾರತದ ಪ್ರಾಚೀನ ಕ್ರೀಡೆ ಹಾಗೂ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಅದ್ಭುತವಾದ ಕ್ರೀಡೆ ಮಲ್ಲಕಂಬ. ಈ ಮಲ್ಲಕಂಬವನ್ನು ಕ್ರೀಡಾ ದೃಷ್ಟಿಯಿಂದ ನೋಡಿದಾಗ ಹಾಗೂ ಇತರೆ ಕ್ರೀಡೆಗಳಿಗೆ ಹೋಲಿಸಿದಾಗ ತಲೆಯ ಭಾಗದಿಂದ ಹಿಡಿದು ಪಾದದ ಬೆರಳಿನವರೆಗೂ ವ್ಯಾಯಾಮ ಸಿಗುವಂತಹ ಕ್ರೀಡೆ. ಈ ಕ್ರೀಡೆಯ ಬಗ್ಗೆ ಈಗಾಗಲೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರ ಮಾಡಿ ಅದರ ಪರಿಣಾಮವಾಗಿ ಖೇಲೋ ಇಂಡಿಯಾ ಆವೃತ್ತಿಯ ಪ್ರಾರಂಭ ಮಾಡಿದ್ದು, ಈಗಾಗಲೇ ಮಲ್ಲಕಂಬ ಅಂತಾರಾಷ್ಟ್ರೀಯ ಕ್ರೀಡೆಯಾಗಿ ಹೊರಹೊಮ್ಮಿದ್ದು, ಸುಮಾರು 22 ದೇಶಗಳಿಂದ ಈ ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ.
2: ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆ ದೇಸಿ ಕ್ರೀಡೆ ಮಲ್ಲಕಂಬದ 3ನೇ ಆವೃತ್ತಿಯ ಕ್ರೀಡೋತ್ಸವವನ್ನು ಈ ತಿಂಗಳ 15-17 ಧಾರವಾಡ ಜಿಲ್ಲೆಯಲ್ಲಿ ಆಯೋಜಿಸಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಬೆಂಗಳೂರು ನಗರ ಜಿಲ್ಲೆಯ ಸಹಾಯಕ ನಿರ್ದೇಶಕಿ ಕೆ ಶಶಿಕಲಾ.
3: 2025-26 ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ಆಯವ್ಯಯದ ಭಾಷಣ ಖಂಡಿಕೆಯ ಹಿನ್ನೆಲೆಯಲ್ಲಿ ರಾಜ್ಯದ 3 ಜಿಲ್ಲೆಗಳಲ್ಲಿ ಮಲ್ಲಕಂಬ ಕ್ರೀಡೆಯನ್ನ ಆಯೋಜನೆ ಮಾಡೋದಕ್ಕೆ ಅಂತ ಹೇಳಿ ಘೋಷಣೆ ಮಾಡಲಾಗಿತ್ತು. ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಾಗಿದೆ. 2ನೇ ಆವೃತ್ತಿಯಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕ್ರೀಡೋತ್ಸವವನ್ನ ಆಯೋಜನೆ ಮಾಡಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯದ ಸುಮಾರು 18 ಜಿಲ್ಲೆಗಳ 300 ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿರುತ್ತಾರೆ. ದಿನಾಂಕ 15-17 ಧಾರವಾಡ ಜಿಲ್ಲೆಯಲ್ಲಿ ಮಲ್ಲಕಂಬ ಕ್ರೀಡೋತ್ಸವವನ್ನ ಆಯೋಜನೆ ಮಾಡಲಾಗಿದೆ. ಮಲ್ಲಕಂಬ ಕ್ರೀಡೆ ಗ್ರಾಮೀಣ ದೇಸಿ ಕ್ರೀಡೆಯಾಗಿದ್ದು ಸಮರ ಕಲೆಯಾಗಿ ಪ್ರಚಲಿತದಲ್ಲಿತ್ತು.
2: ದೇಶಾದ್ಯಂತ ಪ್ರಸಕ್ತ ವರ್ಷ 83 ಸಂಘ ಶಿಕ್ಷಾ ವರ್ಗ ಮತ್ತು 12 ಕಾರ್ಯಕರ್ತ ವಿಕಾಸ ವರ್ಗಗಳು ನಡೆದಿದ್ದು, 18,842 ಸ್ವಯಂ ಸೇವಕರು ತರಬೇತಿ ಪಡೆದಿದ್ದಾರೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ಪ್ರಚಾರ್ ಪ್ರಮುಖ್ ಸುನೀಲ್ ಅಂಬೇಕರ್ ತಿಳಿಸಿದ್ದಾರೆ. ಬೆಳಗಾವಿಯ ಅನುಗೋಳದ ಸಂತ ಮೀರಾ ಶಾಲೆಯ ಜನಕಲ್ಯಾಣ ಸಭಾಂಗಣದಲ್ಲಿ 3 ದಿನಗಳ ಕಾಲ ನಡೆದ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ನಿನ್ನೆ ಸಮಾರೋಪಗೊಂಡಿತು. ಆರ್ಎಸ್ಎಸ್ ಸರಸಂಘ ಚಾಲಕ ಡಾ ಮೋಹನ್ ಭಾಗವತ್, ಸರಕಾರಿವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 223 ಜನ ಸಂಘದ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ KMCRI ಸರ್ಕಾರದ ಅನುದಾನ ಹಾಗೂ ದಾನಿಗಳ ನೆರವಿನಿಂದ ಮಕ್ಕಳ ಅತ್ಯಾಧುನಿಕ ವೈದ್ಯಕೀಯ ಚಿಕಿತ್ಸೆ ಹಾಗೂ ಗುಣಮಟ್ಟದ ಆರೈಕೆಗೆ ಹೆಸರಾಗಿದೆ. ಉತ್ತರ ಕರ್ನಾಟಕದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳಿಗೆ ಉಚಿತವಾಗಿ ಗುಣಮಟ್ಟದ ಆರೋಗ್ಯ ಸೇವೆ ಇಲ್ಲಿ ಲಭ್ಯವಿದೆ. ಧಾರವಾಡ, ಹಾವೇರಿ, ಗದಗ, ಉತ್ತರ ಕನ್ನಡ, ರಾಯಚೂರು ಹಾಗೂ ಬಾಗಲಕೋಟೆ ಜಿಲ್ಲೆಗಳಿಂದ ಆರೋಗ್ಯಾಕಾಂಕ್ಷಿ ಮಕ್ಕಳು KMCRI ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ವೈದ್ಯಕೀಯ ಅಧೀಕ್ಷಕ ಡಾ ಈಶ್ವರ್ ಹಸಬಿ ತಿಳಿಸಿದ್ದಾರೆ. KMCRI ಮಕ್ಕಳ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥ ಹಾಗೂ ತಜ್ಞ ವೈದ್ಯ ಡಾ ವಿನೋದ್ ರಟಗೇರಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
7: ಉತ್ತರ ಕರ್ನಾಟಕದ ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿಯ ಮಕ್ಕಳ

0: ವೈದ್ಯಕೀಯವಾಗೂ ಹಲವು ದಶಕಗಳಿಂದ ವಿಶಿಷ್ಟ ಸೇವೆ ಸಲ್ಲಿಸುತ್ತಿದೆ. ಅತ್ಯುತ್ತಮ ಚಿಕಿತ್ಸಾ ಸೇವೆ, ವೈದ್ಯಕೀಯ ಶಿಕ್ಷಣ, ಸಂಶೋಧನೆ ಮತ್ತು ಸಮಾಜಮುಖಿ ಕಾರ್ಯಗಳ ಮೂಲಕ ಈ ವಿಭಾಗವು ರಾಜ್ಯದಲ್ಲಿಯೇ ತನ್ನದೇ ಆದ ಹೆಗ್ಗಳಿಕೆಯನ್ನು ಗಳಿಸಿದೆ. ಉತ್ತರ ಕರ್ನಾಟಕದ ಅತಿದೊಡ್ಡ ಹಾಗೂ ಅತ್ಯಾಧುನಿಕ ಮಕ್ಕಳ ತೀವ್ರ ನಿಗಾ ಘಟಕ ಹೊಂದಿರುವುದು ಮತ್ತು ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಹೊಂದಿರುವುದು, ಅದರ ಮೂಲಕ ಸಾವಿರಾರು ಮಕ್ಕಳ ಜೀವ ಉಳಿಸಿರುವ ಹೆಮ್ಮೆ ನಮ್ಮದಾಗಿದೆ. ರೋಟರಿ ಜೀವಾಮೃತ ದಾನಿ ತಾಯಿ ಹಾಲು ಬ್ಯಾಂಕ್ ಮೂಲಕ ತಾಯಿಯ ಹಾಲು ಲಭ್ಯವಿಲ್ಲದ ನವಜಾತ ಶಿಶುಗಳಿಗೆ ಸುರಕ್ಷಿತ ದಾನಿ ತಾಯಿ ಹಾಲು ಒದಗಿಸಿ ಆರೋಗ್ಯಕರ ಜೀವನಕ್ಕೆ ಭದ್ರ ಬುನಾದಿ ನಿರ್ಮಾಣ ಮಾಡುತ್ತಿದೆ. ಪೌಷ್ಟಿಕ ಪುನರ್ವಸತಿ ಕೇಂದ್ರ ಮೂಲಕ ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ಸಮಗ್ರ ಚಿಕಿತ್ಸೆ ಹಾಗೂ ಪುನರ್ವಸತಿ ಸೇವೆ ಒದಗಿಸುತ್ತಿದೆ. ಡಿಐಸಿ ಮೂಲಕ ಬೆಳವಣಿಗೆ ಸಮಸ್ಯೆ ಹೊಂದಿರುವ ಮಕ್ಕಳಿಗೆ ಬಹುಶಾಖ ತಜ್ಞರಿಂದ ಸಮಗ್ರ ಮೌಲ್ಯಮಾಪನ ಮತ್ತು ಪುನರ್ವಸತಿ ಒದಗಿಸುತ್ತಿದೆ. ಮಕ್ಕಳ ಆರೋಗ್ಯ ಸೇವೆಯಲ್ಲಿ ಶ್ರೇಷ್ಠತೆಯ ಕೇಂದ್ರವಾಗಿ ಬೆಳೆದು ಬಂದಿದೆ. ಪ್ರತಿಯೊಂದು ಮಗುವಿನ ಆರೋಗ್ಯವೇ ನಮ್ಮ ಧ್ಯೇಯ, ನಮ್ಮ ಬದ್ಧತೆ.
1: ಚಿತ್ರದುರ್ಗ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕ ಎಸ್ ನಿಜಲಿಂಗಪ್ಪ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ, ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಉಪಾಧ್ಯಕ್ಷ ಹಾಗೂ ಮೂರು ಬಾರಿ ರಾಜ್ಯಸಭೆ ಸಂಸದರಾಗಿದ್ದ ಎಚ್ ಹನುಮಂತಪ್ಪ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. 1995 ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷರಾಗಿ ಹಾಗೂ 2020 ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಮಹತ್ವದ ಜವಾಬ್ದಾರಿ ನಿಭಾಯಿಸಿದ್ದರು. ಹಿರಿಯ ನಾಯಕ ಎಚ್ ಹನುಮಂತಪ್ಪ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ 4 ನಡೆಯಲಿದೆ ಎಂದು ಕುಟುಂಬ ತಿಳಿಸಿದೆ. ಶಿವಮೊಗ್ಗ ಯೋಧಾಸ್ ಕ್ರಿಕೆಟ್ ತಂಡ ಪದಾರ್ಪಣೆಯ ಆವೃತ್ತಿಯಲ್ಲಿಯೇ ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 5 ಆವೃತ್ತಿಯ ಪಂದ್ಯಾವಳಿಯಲ್ಲಿ ನೂತನ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ನಾಯಕ ಲವನೀತ್ ಸಿಸೋಡಿಯಾ 87 ರನ್ ಅಮೋಘ ಬ್ಯಾಟಿಂಗ್ ನೆರವಿನಿಂದ ಅಂತಿಮ ಪಂದ್ಯದಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ಎದುರು 4 ಗೆಲುವು ದಾಖಲಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ 8 185 ರನ್ ಗಳಿಸಿತು. ಶಿವಮೊಗ್ಗ ಯೋಧಾಸ್ ತಂಡ 19.4 ಓವರ್ಗಳಲ್ಲಿ 6 186 ರನ್ ಗಳಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಬಳ್ಳಾರಿ ಜಿಲ್ಲೆಯಲ್ಲಿ 97.26% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ 557,559 ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಧಾರವಾಡ ಜಿಲ್ಲೆಯಲ್ಲಿ 15 ತಾರೀಖಿನಿಂದ ದೇಸಿ ಕ್ರೀಡೆ ಮಲ್ಲಕಂಬದ 3 ಆವೃತ್ತಿಯ ಕ್ರೀಡೋತ್ಸವ. ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಮಕ್ಕಳ ಆರೈಕೆಗೆ ಸುಸಜ್ಜಿತ ಸಮಗ್ರ ಚಿಕಿತ್ಸಾ ವಿಭಾಗ. ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ಸಮಾರೋಪ. ಮಹಾರಾಜ ಟ್ರೋಫಿ, ಕೆಎಸ್ಸಿಎ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35.
2: ಆಕಾಶವಾಣಿ ಧಾರವಾಡ.
3: ಕಾರ್ಯಕ್ರಮ ಸರಣಿ
4: ನೆನಪಾಗಿ ಕಾಡ್ತಾವ ಹಾಡು.
3: ಪರಿಕಲ್ಪನೆ ಹಾಗೂ ಸಂಯೋಜನೆ ಸಿಯು ಬೆಳಕಿ. ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್.
4: ನಮಸ್ಕಾರ ಕೇಳುಗರೆ, ಇವತ್ತ ಷರೀಫಜ್ಜನ ಸಾಹಿತ್ಯ ಸಾಗರದಿಂದ ಆಯ್ದ ಮತ್ತೊಂದು ಅಣಿಮುತ್ತು, ಅದಕ್ಕ ಅಪ್ಪಟ ಜನಪದ ಕಲಾವಿದರ ಅಮೋಘ ಕಂಠಸಿರಿಯ ಗಮ್ಮತ್ತು. ಎಷ್ಟೋ ಕೇಳಿದ್ರು ಮತ್ತ ಮತ್ತ ಕೇಳಬೇಕು ಅನಿಸ್ತು ಈ ಜಾನಪದ ಸಂಪತ್ತು. ಮತ್ತ್ಯಾಕ್ರಿ ಮಾತು, ನಮಗೂ ಲಗುನೆ ಕೇಳಿಸ್ರಿ ಅನ್ನೋ ನಿಮ್ಮ ಕರೆಯೋಲೆ ನಮಗ್ ತಲುಪ್ತು. ಅದಕ್ಕ ಈಗ ಮಾತು ಮುಕ್ತಾಯ ಆತು, ಹಾಡು ಶುರು ಆತು.

0: ಹೌದು ಕೇಳುವ್ರೆ, ತತ್ವದ ಎತ್ತರದ ಶಿಖರದಿಂದ ತತ್ವದ ಮುತ್ತುಗಳನ್ನ ಪೋಣಿಸಿ ಸಾಮಾನ್ಯನ ಸನಿಹಕ್ಕೆ ಬಂದ ಶರೀಫಜ್ಜ ಬ್ರಾಹ್ಮಣ ಗುರುವನ್ನ ಪಡ್ಕೊಂಡು ಮಹಮದೀಯ ಶಿಷ್ಯನಾಗಿ ಭಾವೈಕ್ಯದ ಮಾಣಿಕ್ಯವನ್ನ ಬೆಳಗಿದ ಶರೀಫಜ್ಜ ತನ್ನೊಳಗ ತಾ ತಿಳುಕೊಂಡು ಗುರು ಗೋವಿಂದನ ಪಾದ ಹಿಡುಕೊಂಡು ಅಸಾಮಾನ್ಯನಾಗಿ ಬೆಳೆದ ಶರೀಫಜ್ಜ
1: ಬಿದರು ನಾನಾರಿಗಲ್ಲದವಳು
0: ಸಾಮಾಜಿಕ ಜೀವನದೊಳಗ ಇರೋ ದೋಷಗಳನ್ನ ಯಾರಿಗೂ ಲೆಕ್ಕಿಸದೆ ಎತ್ತಿ ತೋರಿಸಿದ್ರು ಶರೀಫ್ ಸಾಹೇಬ್ರು. ಹರಿಹರ ಹಜರತ್ ತತ್ವಗಳೆರಡೂ ಮಾನವನನ್ನ ಪರಮಾತ್ಮ ತತ್ವದೆಡೆಗೆ ಒಯ್ಯುವಂತಹ ಸಾಧನಗಳು ಅಂತ ಸಾರಿ ಹೇಳಿದ್ರು ಶರೀಫ ಸಾಹೇಬ್ರು. ಇಂಥ ಶರೀಫ ಸಾಹೇಬರ ಅನುಭವ ಬುದ್ಧಿಯಿಂದ ಹೆಕ್ಕಿ ತೆಗೆದ ಒಂದು ಪದ ಬಿದಿರು ನಾನಾರಿಗಲ್ಲದವಳು.

ಕಳೆದ ಹಲವು ವರ್ಷಗಳಿಂದ ಹಲವು ತತ್ವಪದ ಅನುಭಾವದ ಪದಗಳನ್ನು ಹಾಡಿ ಜನಮಾನಸದೊಳಗ ಅನುಭಾವದ ಸೌರಭವನ್ನ ಸಿಂಪಡಿಸಿದ ಖ್ಯಾತ ಹಿರಿಯ ಕಲಾವಿದ ತುಮ್ಮರಗುದ್ದಿಯ ಶ್ರೀ ಮರೆಪ್ಪ ದಾಸರ್ ಆಕಾಶವಾಣಿಯ ಬಿಹೈ ಶ್ರೇಣಿಯ ಕಲಾವಿದರು. ಏಕ್ತಾರಿ ಹಿಡಿದು ಸಂಗಡಿಗರೊಂದಿಗೆ ಶರೀಫ ಜನ ಈ ತತ್ವಪದ ಭಕ್ತಿಯಿಂದ ಹಾಡೋದ್ ಕೇಳಿದ್ರ ಮೈ ಮನಗಳು ಪುಳಕಗೊಳ್ತಾವ.

0: ಲೋಕ ಶಿಕ್ಷಕ ಶರೀಫ ಶಿವಯೋಗಿಗಳ ಈ ಅಲೌಕಿಕ ಪದವನ್ನ ಮರೆಪ್ಪ ದಾಸರ್ ಎಂಬ ಸುಮಧುರ ಗಾಯಕನ ಕಂಠದೊಳಗ ಬಹಳ ವರ್ಷದಿಂದ ಕೇಳ್ತಾ ಇರೋ ಜಾನಪದ ತಜ್ಞ, ಸ್ವತಃ ಜಾನಪದ ಗೀತೆಗಳ ಗಾಯಕರೂ ಆಗಿರುವ ಡಾಕ್ಟರ್ ರಾಮು ಮೂಲ್ಗೆ ಅವರು ಹೇಳಿದ್ದು ಹಿಂಗ.
1: ಈ ಹಾಡನ್ನ ನಾವು ಕೇಳಿದಾಗ ಒಂಥರ ನಮ್ಮ ಮನಸ್ಸಿಗೆ ಏನೋ ಒಂದು ವಿಶಿಷ್ಟವಾಗಿರ್ತಕ್ಕಂತ ಅನುಭವ ಬರ್ತದೆ. ಮೈ ಜಿಮ್ ಅಂತ ಸರ್, ಸಂತ ಶಿಶುನಾಥ ಸಿರಿ ಸಾಹೇಬರು, ಇವರು ಎಲ್ಲ ಹಾಡುಗಳನ್ನ ಈ ಈಶ ಮತ್ತು ಪರ ಈ ಎರಡನ್ನು ಮೇಳವಿಸಿಕೊಂಡು ಬರೆದಿರ್ತಕ್ಕಂತ ಒಬ್ಬ ಮಹಾನ್ ಮೇಧಾವಿ ಕವಿ ಅಂತ ಹೇಳಿದ್ರೆ ತಪ್ಪಾಗಿರ್ಕಲ್ಲ. ಈ ಮಹಾನುಭಾವರು ಬರೆದಿರ್ತಕ್ಕಂತ ಎಲ್ಲ ಹಾಡುಗಳು ನಮ್ಮ ಜನಪದ ಸಾಹಿತ್ಯದೊಳಗೆ ತತ್ವ ಪದಗಳೆಂದೇ ನಾವು ಸ್ವೀಕಾರ ಮಾಡಿದ್ದೀವಿ. ಇಲ್ಲಿ ಈ ನಾನಾರಿಗಲ್ಲದವಳು ಅಂದ್ರೆ ಎಲ್ಲಾ ಸಂದರ್ಭದಲ್ಲೂ ನನ್ನ ಬಳಸ್ಕೋತಾರೆ, ಆದ್ರೆ ಕೊನೆಗೆ ನನ್ನನ್ನ ಎಲ್ಲೋ ಒಂದ್ ಕಡೆ ತಿರಸ್ಕಾರ ಮಾಡ್ತಾರೆ. ಅಂದ್ರೆ ಅಡಿಗೆ ಮಾಡುವಾಗ ನಮ್ಮ ಈ ಕರ್ಮೀಯವನ್ನ ಬಳಸ್ಕೋತಾರೆ, ಆದ್ರೆ ಊಟ ಮಾಡುವಾಗ ತೆಗೆದಿರ್ತಾರೆ ಅನ್ನೋ ಹಾಗೆ ಸಂತ ಶಿವನಾಥ ಶರೀಫ್ ಸಾಹೇಬರು ಇಲ್ಲಿ ನಾನಾರಿಗಲದವಳು, ಇಲ್ಲಿಗೆ ಪಡ್ಲಿಗೆ ಹಾಕ್ತೀನಿ ನಾನು, ಆಮೇಲೆ ಕೋಲ್ ಹಾಕ್ತೀನಿ, ಸ್ವಾಮಿಗಳ ಕೈಯಾಗ ಬಡಿಗೆ ಹಾಕ್ತೀನಿ, ಹೀಗೆ ಎಲ್ಲಾ ಸಂದರ್ಭದಲ್ಲೂ ನನ್ನನ್ನು ಬಳಸ್ಕೊಂಡು ಕೊನೆಗೆ ನನ್ನನ್ನ ತಿರಸ್ಕಾರ ಮಾಡ್ತಾರೆ ಅನ್ನೋಂತ ಭಾವನೆಯನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಇಲ್ಲಿ ಹಾಡುಗರಿಕೆ ಇದೆಯಲ್ಲ, ನಮ್ಮ ಮರೆಪ್ಪ ಮರೆಪ್ಪ ದಾಸ ಈ ಹಾಡಿರ್ತಕ್ಕಂತ ಹಾಡುಗಳು ವಿಶಿಷ್ಟವಾಗಿದೆ. ಬಿದಿರು ನಾನಾರಿಗಲ್ಲದವಳು, ಈ ಹಾಡುಗಾರಿಕೆನೇ ಒಂದು ವಿಶಿಷ್ಟವಾಗಿದ್ದು. ಬಹುಶಃ ಈ ಮೂಲ ದಾಟಿಯೊಳಗೆ ಹಾಡುವಂತ ಕಲೆಗಾರಿಕೆ ನಮ್ಮ ಮರೆಪ್ಪ ಮರೆಪ್ಪ ದಾಸರಿಗಷ್ಟೇ ಅದು ಹಿಡಿತ ಸಿಕ್ಕದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಹಾಡನ್ನ ಬೇರೆ ಬೇರೆದವರು ಬೇರೆ ಬೇರೆ ದಾಟಿಯೊಳಗೆ ಹಾಡ್ತಾರೆ, ಆದ್ರೆ ಆ ಒಂದು ಭಾವನೆಯನ್ನ ಆ ತತ್ವ ರಸಾನುಭವ ಅದೇನ ನಮ್ಮ ವಾದ್ಯವನ್ನ ಬಳಸ್ಕೊಂಡು ಮರೆಪ್ಪ ಮರೆಪ್ಪ ದಾಸರು ಹಾಡ್ತಕ್ಕಂತ ಹಾಡು ಜನಪದ ಕಲಾವಿದರಿಗೆ ನಮ್ಮ ಜನಪದ ಲೋಕದ ಪರವಾಗಿ ವಿಶೇಷ ಧನ್ಯವಾದಗಳನ್ನ. ಆಮೇಲೆ ಈ ಮೂಲ ಧ್ವನಿಯನ್ನೇ ಬಳಸಿಕೊಂಡು ಕಲಾವಿದರನ್ನ ಮುಂದಿಟ್ಟುಕೊಂಡು ಆಕಾಶವಾಣಿ ಹಳೆಯ ಹಾಡುಗಳನ್ನ ನಮ್ಮ ಎದುರಿಗೆ ಇಡುವುದನ್ನು ನೋಡಿದ್ರೆ ನಾವೆಷ್ಟು ಕೃತಜ್ಞತೆಯನ್ನು ಹೇಳಿದ್ರು ಕಡಿಮೆನೇ.

ಅಂತ ಪರಮಾತ್ಮ ನಿಜ ಸ್ಥಿತಿ. ಪದ ಅನ್ನೋದನ್ನ ಹಾಡು ಹದಗೊಂಡ ಶಬ್ದ ಅಂತ ಭಾವಿಸಲಾಗಿದೆ. ಪರಮಾತ್ಮನಿಗೆ ಸಂಬಂಧಿಸಿದ ಸಿದ್ಧಾಂತವನ್ನು ಹಾಡಿನ ಮೂಲಕ ಅಭಿವ್ಯಕ್ತಿಸುವ ಕ್ರಿಯೆಗೆ ತತ್ವ ಪದ ಅಂತ ಕರೀತಾರ. ತತ್ವ ವಸ್ತುವಾದ್ರ ಪದ ಅಭಿವ್ಯಕ್ತಿ ಮಾಧ್ಯಮ. ವಸ್ತು ಮತ್ತು ಅಭಿವ್ಯಕ್ತಿ ಇವೆರಡನ್ನೂ ಸಮನ್ವಯಗೊಳಿಸಿಕೊಂಡಿರುವ ತತ್ವ ಪದ ಕನ್ನಡ ಸಾಹಿತ್ಯದ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರ ಆಗಿರೋದ್ರ ಜೊತೆಗೆ ಸಂಸ್ಕೃತಿಯೊಂದರ ಪ್ರತೀಕವೂ ಆಗ್ಯದ ಅನ್ನೋದು ತಜ್ಞರ ಅಭಿಪ್ರಾಯ.

0: ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರ ಆಗ್ತಿರೋ ತತ್ವಪದ ಕೇಳಿ ಹಾಡಿನ ಹುಚ್ಚು ಹಚ್ಚಿಕೊಂಡು ಇವತ್ತ ಉದಯೋನ್ಮುಖ ಕಲಾವಿದ ಆಗಿರೋ ಶ್ರೀ ವೀರೇಶ್ ಪಡಿಗೇರ್ ಅವರಿಗೆ ಬಿದಿರಿನ ಎತ್ತರ ತಟ್ಟಿದ್ದು ಹಿಂಗ.
1: ಈ ಹಾಡು ನಮ್ಮ ಹಳ್ಳಿಯ ಪ್ರತಿಯೊಬ್ಬರ ಜನರ ಮನಸ್ಸಿನೊಳಗ ಅಚ್ಚಳಿದಂಗ ಉಳಿದೈತಿ. ಯಾಕಂತಂದ್ರ ನಮ್ಮ ಇಡೀ ಬದುಕಿನೊಳಗ ಹಳ್ಳಿಗರ ಕುಟುಂಬದ ಹೆಂಗ್ ಹಾಸು ಹೊಕ್ಕಂಗಾಗೈತಿ, ಹೆಂಗ್ ಬದುಕಿನೊಳಗ ಅದು ಆಸರ ಆಗೈತಿ ಅಂತ ಹೇಳಿ ಸಂತ ಶ್ರೀನಿವಾಸ ಶರೀಫರು ಬಹಳ ಮಾರ್ಮಿಕವಾಗಿ ಬರೆದಂತ ಇದೊಂದು ಅಪ್ಪಟ ಜಾನಪದ ಸಾಹಿತ್ಯ. ನೇರವಾಗಿ ಎಲ್ಲಾ ಜನರಿಗೆ ತಿಳಿಯಂಗ ಇಡೀ ಒಂದು ಬಿದಿರು ಇಡೀ ನಮ್ಮ ಪ್ರತಿಯೊಂದು ಕೆಲಸದೊಳಗೆ ಹೆಂಗ ಆಸರ ಆಗೈತಿ ಅನ್ನೋದನ್ನ ತಮ್ಮ ಸಾಹಿತ್ಯದೊಳಗ ಹೇಳಿದ್ದನ್ನ ನಮ್ಮ ಜನರು ಬಹಳ ಮೆಚ್ಚುತ್ತಾರೆ. ಹಂಗಾರೆ ನೀವು ಯಾರ್ಯಾರಿಗೆ ಸಹಾಯ ಮಾಡ್ರಿ, ಹೆಂಗ ಆಸರ ಆಗಿರಿ ಅಂತ ನಮ್ಮನ್ನ ನಾವು ಇವತ್ತು ಆತ್ಮ ವಿಮರ್ಶೆ ಮಾಡಬಹುದು. ಆ ತರನಾಗಿ ಬಿದಿರನ್ನ ಇಟ್ಕೊಂಡು ಇಡೀ ನಮ್ಮ ಈ ಮನುಜ ಕುಲಕ್ಕ ಹೊಲಿಕೆ ಮಾಡಿ ಬರೆದಂತ ಹಾಡು. ಈ ಹಾಡು ಮನಿಮಾತಾಗೈತಿ ಇವತ್ತೆಲ್ಲ. ಇದು ನಮ್ಮ ಹಳ್ಳಿಯ ಎಲ್ಲಾ ಜನಕ್ಕೂ ಸಹಿತ ಅಚ್ಚುಮೆಚ್ಚಿನ ಹಾಡು, ಮನರಂಜನೆ ಜೊತೆಗೆ ನಮ್ಮ ಬದುಕನ್ನು ಕಟ್ಟಿಕೊಡುವಂತಹ ಹಾಡಾಗಿದೆ.

0: ಶಿಶುನಾಳದ ಶಿಶುವಾಗಿ, 19ನೇ ಶತಮಾನದ ಮರೆಯಲಾಗದ ಸಂತನಾಗಿ ಶಿಶುನಾಳಧೀಶನನ್ನ ಆರಾಧಿಸಿದ ಮಹಮ್ಮದ್ ಶರೀಫ್ ಶರೀಫ ಸಾಹೇಬ್ರು ಅಂತ ಪ್ರಸಿದ್ಧ ಆದ್ರು. ಸದ್ಗುರು ನಿನ್ನ ಮಾಯಕ್ಕೆ ಮರುಳಾದೆ ಅಂತ ಹಾಡ್ಕೋತ ಮುಕ್ತ ಹೃದಯದ ಗುರು ಗೋವಿಂದ ಭಟ್ಟರ ಪರಮ ಶಿಷ್ಯರಾದ್ರು. ಕರ್ನಾಟಕದ ಕಬೀರ ಅಂತ ಹೆಸರುವಾಸಿಯಾಗಿ ಸಿದ್ಧ ಪುರುಷನಾಗಿ ಶಿಶುನಾಳಧೀಶನ ಪರಮ ಸಾನ್ನಿಧ್ಯವನ್ನ ಪಡ್ಕೊಂಡ್ರು. ಈ ಯೋಗಿ ಕವಿಯ ಬಿದಿರು ಹಾಡಿನ ಬಗ್ಗೆ ಹೆಸರಾಂತ ಗಾಯಕಿ ಶ್ರೀಮತಿ ಲತಾ ಜಹಕೀರ್ದಾರ್:
1: ನಾನು ಈ ಹಾಡನ್ನು ಬಹಳ ದಿವಸಗಳಿಂದ ಕೇಳ್ತಾ ಬಂದಿದ್ದೇನೆ, ಮತ್ತು ಬೇರೆ ಬೇರೆ ಕಡೆ ಇರುವಂತಹ ಅನೇಕ ಶ್ರೋತೃಗಳು ಕೂಡ ಈ ಹಾಡನ್ನು ಆಕಾಶವಾಣಿಯಿಂದ ಕೇಳಿ ಅದರ ರಸಸ್ವಾದನೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬಹುದು. ಈ ಹಾಡು ಹೆಚ್ಚು ಜನಪ್ರಿಯತೆ ಗಳಿಸಬೇಕಾದ್ರೆ ಒಂದು ಹಾಡಿನ ಧಾಟಿ, ಸಾಹಿತ್ಯ ಭಾವ, ಅದಕ್ಕೆ ತಕ್ಕಂತೆ ಸ್ವರ ಸಂಯೋಜನೆ, ಹಾಡುವಂಥವರ ಒಂದು ಗಾಯಕರ ಶೈಲಿ, ಇವೆಲ್ಲವೂ ಮೂಲ ಕಾರಣ ಅಂತ ಹೇಳ್ಬಹುದು. ಈ ಹಾಡಿನಲ್ಲಿ ಎರಡು ತರದ ಅರ್ಥ ಇದೆ. ಜನಪದದ ಒಂದು ಸೊಗಡು ಈ ಹಾಡಿನಲ್ಲಿ ಮೂಡಿ ಬಂದಿದೆ. ಅಂದ್ರೆ ಒಂದು ಆಧ್ಯಾತ್ಮಿಕತೆ, ಇನ್ನೊಂದು ಮನೋರಂಜಕತೆ, ಎರಡೂ ಶ್ರೋತೃಗಳಿಗೆ ಈ ಹಾಡು ಉಣಬಡಿಸ್ತಾ ಇದೆ, ಮತ್ತು ಪ್ರತಿ ಸಲನೂ ಒಂದು ಹೊಸದಾದಂತಹ ಅರ್ಥವನ್ನ ಗೀತೆ ಕೊಡ್ತಾ ಇದೆ ಅಂತ ಹೇಳ್ಬಹುದು.

0: ಪದವಳು.
1: ಶರೀಫರ ಈ ಪದವನ್ನ ಇಷ್ಟು ಸುಂದರವಾಗಿ ಹಾಡಿರೋ ಮರೆಪ್ಪ ದಾಸರವರು ಇಂಥ ತತ್ವ ಪದಗಳನ್ನ ಹಾಡ್ಕೋತ ಭಿಕ್ಷಾ ಬೇಡ್ತಾ ಇರೋ ಸಂದರ್ಭದೊಳಗ ಸುವಿಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಈ ಜನಪದ ಕಲಾವಿದರ ಹಾಡನ್ನ ಕೇಳಿ ಬಹಳ ಸಂತೋಷ ಪಟ್ರಂತ. ನೀನೊಬ್ಬ ಸಿರಿಕಂಠದ ಗಾಯಕ ಆಗ್ತಿ ಅಂತ ಕಲಾವಿದರನ್ನ ಹರಿಸಿದ್ರಂತ. ಅಂತನ ಇವತ್ತ ಮರೆಪ್ಪ ದಾಸರ್ ಒಬ್ಬ ದೊಡ್ಡ ಜಾನಪದ ಕಲಾವಿದರಾಗಿ ಬೆಳೆದು ನಿಂತಾರ. ಬಿದಿರಿನಂತಹ ಅಪರೂಪದ ಪದಗಳಿಂದ ಜನಮನವನ್ನ ಸೂರೆಗೊಂಡಾರ.

0: ಈ ಲೋಕದ ವಸ್ತುಗಳನ್ನ ತಗೊಂಡು ಅವುಗಳ ಮೂಲಕ ಅಲೌಕಿಕ ತತ್ವದ ಸಿಂಚನ ಮಾಡಿದ ಶರೀಫರ ಇಂಥ ಪದಗಳು ಎಂದೆಂದಿಗೂ ಮಾರ್ಗದರ್ಶಕ. ಪ್ರಪಂಚ ಪರಮಾರ್ಥದ ನಡು ಸೇತುವೆಯಾಗಿ ನಿಂತು ಮಾನವ ಕುಲ ಕೋಟಿಯನ್ನು ಎಚ್ಚರಿಸಿದ ಬಿದಿರಿನಂತಹ ಪದಗಳು ತಮ್ಮ ಜಾನಪದ ಛಂದದಿಂದ ಈ ನೆಲದೊಳಗ ಭದ್ರವಾಗಿ ನೆಲೆ ನಿಂತಾವ. ಬರಿದಾದ ಬದುಕಿನೊಳಗ ಭರವಸೆಯ ಬೆಳಕನ್ನ ತುಂಬ್ಯಾವ.
1: ದೇಶದೋಳು ಶಿಶು ನಾರಾಯಿ ಸೇನಾ ಮಠದೋಳು, ದೇಶದೋಳು

0: ಕದವಳು.
1: ಪ್ರಿಯ ಶ್ರೋತೃಗಳೇ, ಇಷ್ಟೊತ್ತು ನಿಮ್ಮ ಕಿವಿಮನಗಳನ್ನು ತುಂಬಿದ ಈ ಬಿದಿರಿನ ವಾಣಿ ಶರೀಫರ ಪ್ರಸಾದವಾಣಿ ತಂಪು ನೀಡಿದ್ದೇ ಆದ್ರೆ ನಿಮಗ ಈ ಮಧುರವಾಣಿ, ಆ ಕೊಡುಗೆ ನೀಡಿದ್ದು ನಿಮಗ ನಿಮ್ಮ ಈ ಪ್ರೀತಿಯ ಆಕಾಶವಾಣಿ. ಹಾ ಕೇಳುಗ್ರೆ, ಈಗಾಗಲೇ ಪ್ರಸಾರವಾದ 18 ಕಂತುಗಳಿಗೆ ನೀವು ನೀಡಿದ ಅದ್ಭುತ ಪ್ರತಿಕ್ರಿಯೆ ನಮಗ ಬಹಳ ಸಂತೋಷ ನೀಡಿದೆ. ಪತ್ರದ ಮುಖಾಂತರ ನಿಮ್ಮ ಪ್ರತಿಕ್ರಿಯೆಗಳನ್ನು ತಿಳಿಸಬಹುದು. ವಿಳಾಸ: ನಿಲಯ ನಿರ್ದೇಶಕರು, ನೆನಪಾಗಿ ಕಾಡ್ತಾವ ಹಾಡು ಕಾರ್ಯಕ್ರಮ, ಆಕಾಶವಾಣಿ ಧಾರವಾಡ, 580008. ತಿಳಿಸ್ತಿರಲ್ಲ, ನಮಸ್ಕಾರ. ನೆನಪಾಗಿ ಕಾಡ್ತಾವ ಹಾಡು
2: ಕಾರ್ಯಕ್ರಮ ಕೇಳಿದರೆ ಪರಿಕಲ್ಪನೆ ಮತ್ತು ಸಂಯೋಜನೆ ಸಿಯು ಬೆಳ್ಳಕ್ಕಿ, ನಿರೂಪಣೆ ಹಾಗೂ ಪ್ರಸ್ತುತಿ ಮಾಯಾರಾಮನ್.
1: ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನೆನಪಾಗಿ ಕಾಡ್ತಾವ ಹಾಡು.
3: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕೇಳುಗರೆ, ನಮ್ಮ ಸ್ಟುಡಿಯೋ ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ 7:30:20.
4: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
5: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
4: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
5: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150 ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಬುಕ್ ಮಾಡಬಹುದು.
4: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ.
6: ಪ್ರಕಾರ ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9ರಿಂದ ಆಗಸ್ಟ್ 9ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.

0: ಸಮಯ 7:34. ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಪ್ರಸಾರವಾಗಲಿದೆ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಇಸ್ರೋದಿಂದ ಗಗನಯಾನ ನೌಕೆಯ ಮೂರು ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ. 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ. ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲ್ಯಾಂಡ್ಗೆ ಇಂದಿನಿಂದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಭೇಟಿ. ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ಗೆ ಸತತ 2ನೇ ಬಾರಿ ಪ್ರಶಸ್ತಿ. ವಾರ್ತೆಗಳ ವಿವರ: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ ಮಹತ್ವಾಕಾಂಕ್ಷೆಯ ಗಗನಯಾನ ಯೋಜನೆಯ ಗಗನಯಾತ್ರಿಗಳ ಸುರಕ್ಷತೆಗೆ ಸಂಬಂಧಿಸಿದ ಮೂರು ಪ್ರಮುಖ ತಾಂತ್ರಿಕ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಗಗನಯಾನ ಯಾತ್ರಿಗಳು ಪ್ರಯಾಣಿಸುವ ಕ್ರೂ ಮಾಡ್ಯೂಲ್ ಬಾಹ್ಯಾಕಾಶ ಯಾನ ಮುಗಿಸಿ ಸಮುದ್ರಕ್ಕೆ ಬಿದ್ದ ತಕ್ಷಣ ನೀರಿನ ಮೇಲೆ ನೇರವಾಗಿ ನಿಲ್ಲುವುದನ್ನು ಖಚಿತಪಡಿಸಿಕೊಳ್ಳಲು ಅಭಿವೃದ್ಧಿಪಡಿಸಲಾದ ವಿಶೇಷ ಕೋಲ್ಡ್ ಗ್ಯಾಸ್ ಆಧಾರಿತ ಸ್ವಯಂಚಾಲಿತ ನೇರ ನಿಲ್ಲುವಿಕೆ ವ್ಯವಸ್ಥೆಯನ್ನು ಮೊದಲ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಒಳಪಡಿಸಲಾಗಿದೆ. ಇದರ ಬೆನ್ನಲ್ಲೇ ಗಗನಯಾತ್ರಿಗಳ ಕ್ರೂ ಮಾಡ್ಯೂಲ್ ಹಾಗೂ ಅದಕ್ಕೆ ಇಂಧನ ವಿದ್ಯುತ್ ಪೂರೈಸುವ ಸರ್ವಿಸ್ ಮಾಡ್ಯೂಲ್ ನಡುವಿನ ಸಂಪರ್ಕ ಕೊಂಡಿಯನ್ನು ಬೇರ್ಪಡಿಸುವ 2ನೇ ಪರೀಕ್ಷೆಯನ್ನು ನಡೆಸಲಾಯಿತು. ಭೂ ಮರುಪ್ರವೇಶದ ಹಂತದಲ್ಲಿ ಸರ್ವಿಸ್ ಮಾಡ್ಯೂಲ್ ಬೇರ್ಪಟ್ಟ ನಂತರ ನೌಕೆಯು ವಾತಾವರಣ ಪ್ರವೇಶಿಸುವ ಕೆಲವೇ ಕ್ಷಣಗಳ ಮುನ್ನ ಮಾದರಿ ಕ್ರೂ ಮಾಡ್ಯೂಲ್ನಿಂದ ಸಿಎಸ್ಯು 2 ಭಾಗವನ್ನು ಯಶಸ್ವಿಯಾಗಿ ಪ್ರತ್ಯೇಕಿಸುವ ಮೂಲಕ ನೌಕೆಯ ಒಟ್ಟಾರೆ ರಚನಾತ್ಮಕ ಸ್ಥಿರತೆಯನ್ನು ಸಾಬೀತುಪಡಿಸಲಾಗಿದೆ. 3ನೇ ಪರೀಕ್ಷೆಯಲ್ಲಿ ಕ್ರೂ ಮಾಡ್ಯೂಲ್ನ ಮೇಲ್ಭಾಗದ ರಕ್ಷಣಾತ್ಮಕ ಕವಚವಾದ ಅಪೆಕ್ಸ್ ಕವರ್ ಅನ್ನು ಸುರಕ್ಷಿತವಾಗಿ

0: ಸಮರ್ಥವಾಗಿ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಪರಿಶೀಲಿಸಲಾಯಿತು. ಬಾಹ್ಯಾಕಾಶಯಾನದ ಸಂದರ್ಭದಲ್ಲಿ ಪ್ಯಾರಾಚೂಟ್ಗಳನ್ನು ರಕ್ಷಿಸುವ ಈ ಕವಚವು ನೌಕೆಯ ವೇಗವನ್ನು ತಗ್ಗಿಸಲು ಪ್ಯಾರಾಚೂಟ್ಗಳು ತೆರೆದುಕೊಳ್ಳುವ ಮುನ್ನ ಯಾವುದೇ ತೊಂದರೆ ಇಲ್ಲದೆ ಅತ್ಯಂತ ನಿಖರವಾಗಿ ಮತ್ತು ಸುರಕ್ಷಿತವಾಗಿ ಬೇರ್ಪಟ್ಟಿರುವುದನ್ನು ಇಸ್ರೋ ದೃಢಪಡಿಸಿದೆ. ಕೊಲಂಬಿಯಾದಲ್ಲಿ ಈ ತಿಂಗಳ 14-12 ನಡೆದ 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ಕ್ ಜೈನ್, ಇಂದೋರ್ನ ರಿದ್ದೇಶ್ ಅನಂತ ಬೆಂಬಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ್ ಸುರಯ್ಯಾ ಮತ್ತು ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಿಸ್ತಾನ, ದಕ್ಷಿಣ ಕೊರಿಯಾ ಮತ್ತು ತೈವಾನ್ನೊಂದಿಗೆ ಜಂಟಿಯಾಗಿ ಮೊದಲ ಸ್ಥಾನ ಪಡೆದಿದೆ. ಅಣುಶಕ್ತಿ ಇಲಾಖೆಯ ಕಾರ್ಯದರ್ಶಿ ಡಾ ಅಜಿತ್ ಕುಮಾರ್ ಮೊಹಾಂತಿ ಅವರು ಪದಕ ವಿಜೇತರನ್ನು ಅಭಿನಂದಿಸಿದ್ದು, ಯುವ ಭೌತ ವಿಜ್ಞಾನಿಗಳ ಈ ಸಾಧನೆ ದೇಶಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ಇಂದಿನಿಂದ ಇದೇ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಾಳೆ ಮತ್ತು ನಾಡಿದ್ದು ಬೆಲ್ಜಿಯಂಗೆ ಭೇಟಿ ನೀಡಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಇದೇ 16 ಮತ್ತು 17ರಂದು ಫಿನ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರ ಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ದ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ದಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಮೃತ ಮಹೋತ್ಸವ ಸಮಾರಂಭದ ಸಂದರ್ಭದಲ್ಲಿ ಇಂದು ಹೊಸ ತರಕಾರಿ ಉಪಮಾರುಕಟ್ಟೆಯನ್ನು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಉದ್ಘಾಟಿಸಲಿದ್ದಾರೆ. ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಉಪಕ್ರಮದಡಿ ಅವರು ಒಂದು ಸಸಿ ನೆಡಲಿದ್ದು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ನಾಳೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ ನಗರ, ಅಸ್ಸಾಂನ ಬೋಲ್ಟಾಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವೀಯ ಅವರು ಸನಾತನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಹೊರರೋಗಿಗಳ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕ ಇರಾನ್ ಮೇಲೆ ಮತ್ತೆ

ಒಂದು ಸುತ್ತಿನ ವೈಮಾನಿಕ ದಾಳಿಯನ್ನು ನಡೆಸಿದೆ. ಹೊರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸುವ ನಾಗರಿಕ ನೌಕೆಗಳು ಹಾಗೂ ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸುವ ಇರಾನ್ನ ಸಾಮರ್ಥ್ಯವನ್ನು ಮತ್ತಷ್ಟು ಕುಗ್ಗಿಸುವುದು ಈ ದಾಳಿಯ ಉದ್ದೇಶವಾಗಿದೆ ಎಂದು ಅಮೆರಿಕದ ಕೇಂದ್ರ ಸೇನಾ ಕಮಾಂಡ್ ತಿಳಿಸಿದೆ. ಕೊಲ್ಲಿ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ನಡುವೆಯೇ ಈ ದಾಳಿ ನಡೆದಿದೆ. ಅಮೆರಿಕದ ದಾಳಿಯ ಬಳಿಕ ಇರಾನ್ನ ದಕ್ಷಿಣ ಭಾಗದ ಜಾಸ್ಕ್ ಬಂದರ್ ಅಬ್ಬಾಸ್ ಹಾಗೂ ಸಿರಕ್ ನಗರದಲ್ಲಿ ಮೂರು ಸ್ಫೋಟಗಳ ಸದ್ದು ಕೇಳಿಬಂದಿದೆ ಎಂದು ಇರಾನ್ನ ಅಧಿಕೃತ ಮಾಧ್ಯಮ ವರದಿ ಮಾಡಿದೆ. ಇದೇ ವೇಳೆ ಹಾರ್ಮಸ್ ಜಲಸಂಧಿಯು ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಮುಕ್ತವಾಗಿಯೇ ಇದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸಿರುವುದಾಗಿ ಇರಾನ್ ಮಾಡಿರುವ ಹೇಳಿಕೆಗಳನ್ನು ಅವರು ತಳ್ಳಿಹಾಕಿದ್ದಾರೆ. ಕತಾರ್ನ ಮಾಜಿ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ಥಾನಿ ಅವರ ನಿಧನಕ್ಕೆ ಗೌರವ ಸೂಚಿಸಿ ಭಾರತದಲ್ಲಿ ಇಂದು ಒಂದು ದಿನದ ರಾಷ್ಟೀಯ ಶೋಕಾಚರಣೆ ಆಚರಿಸಲಾಗುತ್ತಿದೆ. ದೇಶಾದ್ಯಂತ ರಾಷ್ಟ್ರಧ್ವಜವನ್ನು ಅರ್ಧಕ್ಕೆ ಇಳಿಸಲಾಗಿದ್ದು ಯಾವುದೇ ಅಧಿಕೃತ ಮನರಂಜನಾ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದು ಭಾರತದ ಪರವಾಗಿ ಕೇಂದ್ರ ಸಚಿವ ಕಿರಣ್ ರಿಜಿಜು

0: ಅಧಿಕೃತವಾಗಿ ಶ್ರದ್ದಾಂಜಲಿ ಸಲ್ಲಿಸಲಿದ್ದಾರೆ. ಲಂಡನ್ನ ಆಲ್ ಇಂಗ್ಲೆಂಡ್ ಕ್ಲಬ್ನಲ್ಲಿ ನಿನ್ನೆ ರಾತ್ರಿ ತಡರಾತ್ರಿ ನಡೆದ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ರೋಚಕ ಫೈನಲ್ ಪಂದ್ಯದಲ್ಲಿ ಇಟಲಿಯ ಅಗ್ರ ಶ್ರೇಯಾಂಕದ ಆಟಗಾರ ಯಾನಿಕ್ ಸಿನ್ನರ್ ಜರ್ಮನಿಯ ಎರಡನೇ ಶ್ರೇಯಾಂಕದ ಅಲೆಕ್ಸಾಂಡರ್ ಜ್ವೆರೆವ್ ವಿರುದ್ದ 6-7, 7-6, 6-3, 6-4 ಸೆಟ್ಗಳ ಅಂತರದಿಂದ ಜಯ ಗಳಿಸಿದ್ದು ಸತತ ಎರಡನೇ ಬಾರಿಗೆ ವಿಂಬಲ್ಡನ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದು ಅವರ ವೃತ್ತಿ ಜೀವನದ 5ನೇ ಗ್ರ್ಯಾಂಡ್ಸ್ಲಾಮ್ ಕಿರೀಟವಾಗಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಕಾಯ್ದುಕೊಂಡ ವಿಶ್ವದ 10ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಸಿನ್ನರ್ ಪಾತ್ರರಾಗಿದ್ದಾರೆ. ಮತ್ತೊಂದೆಡೆ ಸೆಂಟರ್ ಕೋರ್ಟ್ನಲ್ಲಿ ನಡೆದ ಮಹಿಳಾ ಡಬಲ್ಸ್ನ ಫೈನಲ್ ಪಂದ್ಯದಲ್ಲಿ 10ನೇ ಶ್ರೇಯಾಂಕದ ಚೀನಾ ಫ್ರಾನ್ಸ್ ಜೋಡಿಯಾದ ಗುವೋ ಹ್ಯಾನ್ಯೂ ಮತ್ತು ಕ್ರಿಸ್ಟಿನಾ ಮ್ಯಾಡನೋವಿಕ್ ಜೋಡಿ, ಎರಡನೇ ಶ್ರೇಯಾಂಕದ ಕೆನಡಾ ಬ್ರೆಜಿಲ್ನ ಗೇಬ್ರಿಯಲಾ ಡ್ರಾಬೋಕ್ಸಿ ಮತ್ತು ಲೂಯಿಸಾ ಸ್ಟೆಫಾನಿ ಜೋಡಿಯನ್ನು 6-3, 7-5 ನೇರ ಸೆಟ್ಗಳಿಂದ ಪರಾಭವಗೊಳಿಸಿ ಡಬಲ್ಸ್ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಪೂರ್ಣಗೊಂಡಿದ್ದು ಫ್ರಾನ್ಸ್, ಸ್ಪೇನ್, ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಉಭಯ ಸೆಮಿಫೈನಲ್ಗಳ ವಿಜೇತ ತಂಡಗಳು ಭಾರತೀಯ ಕಾಲಮಾನ ಇದೇ 19ರ ಮಧ್ಯರಾತ್ರಿ ನ್ಯೂಜೆರ್ಸಿಯಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ಪ್ರಶಸ್ತಿಗಾಗಿ ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋದಿಂದ ಗಗನಯಾನ ನೌಕೆಯ 3 ಪ್ರಮುಖ ವ್ಯವಸ್ಥೆಗಳ ಯಶಸ್ವಿ ಪರೀಕ್ಷೆ. 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್, 5 ಭಾರತೀಯ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ. ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲ್ಯಾಂಡ್ಗೆ ಇಂದಿನಿಂದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ಭೇಟಿ. ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪುರುಷರ ಸಿಂಗಲ್ಸ್ನಲ್ಲಿ ಇಟಲಿಯ ಯಾನಿಕ್ ಸಿನ್ನರ್ಗೆ ಸತತ 2ನೇ ಬಾರಿ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳ ಕಾರ್ಯಕ್ರಮ.
2: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
3: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
2: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
3: ಕೊಡುಗೆಗಳು ಜುಲೈ 9ರಿಂದ ಆಗಸ್ಟ್ 9ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
4: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026ರ ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ BLOಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ECI ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
5: अरे मोहन भाई, काफी बिजी लग रहे हो.
6: मैं सोच रहा हूँ कि बिजनेस शुरू करूँ. एक एजेंट ने कहा कि मुद्रा लोन जल्दी सैंक्शन करवा देगा, बस प्रोसेसिंग फीस और लीगल फीस देनी होगी. पेमेंट लिंक भी भेजा है.
5: अरे मोहन भाई, प्रधानमंत्री मुद्रा योजना में कोई एजेंट नहीं होता है. धोखेबाज नकली वेबसाइट, सैंक्शन लेटर्स और दस्तखत से लोगों को फंसाते हैं.
6: सच?
5: सीधा बैंक या वित्त संस्था में जाओ या सरकारी वेबसाइट से लोन अप्लाई करो. सतर्क रहें और ऑनलाइन ठगों से बचें.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ತಿರುಗುಬಾಣ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು July 9 August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
5: ಶ್ರೀರಂಗಂ ಗೋಪರತ್ನಮ್ಮ ಅವರು ಹಾಡಿರುವ ಸುಬ್ಬಶಾಸ್ತ್ರಿ ಚಿತ್ರದ ಗೀತೆ.

ಇದುವರೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಶ್ವೇಶ್ವರ್ ಆರ್ ಭಟ್ ಅವರಿಂದ ಶಾಸ್ತ್ರೀಯ ಗಾಯನದಲ್ಲಿ ರಾಗ್ ಗುಜರಿ ತೋಡಿ ಕೇಳಿದಿರಿ. ಇವರಿಗೆ ಜೊತೆ ವಾದ್ಯಗಾರರಾಗಿ ತಬಲಾಸಾತ್ ರಘುನಂದನ್ ಗೋಪಾಲ್ ಹೂಗಾರ್ ಹಾಗೂ

0: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
1: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14 ಸಂಜೆ 6:50 ಆಲ್ ಇಂಡಿಯಾ ರೇಡಿಯೋ ಧಾರವಾಡದ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
0: ದೂರವಾಣಿ ಸಂಖ್ಯೆಗಳು 2443414 2443415 ಹಾಗೂ 2443416 STD ಕೋಡ್ 0836.
2: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು July 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಕೇಳುಗರೆ, ಇನ್ನು ಮುಂದೆ 9:05 ವಿಜಿ ನಿಧಿ ಅವರಿಂದ ಸುಗಮ ಸಂಗೀತ, 9:15 ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ, 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ, ಜೈಜುಯಿ ಕೊಂಕಣಿ ಸಾಪ್ತಾಹಿಕ ಕಾರ್ಯಕ್ರಮ 10:30, ಇದರಲ್ಲಿ ಪರಿಸರ ನಾಶ ಮತ್ತು ಮಾಲಿನ್ಯ ಮಾತನಾಡುತ್ತಾರೆ ಅರುಣಾ ಶಾನ್ಭಾಗ್. ನಂತರ ಹಾಡುಗಳು, ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ 11:00. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶುಭಾಂಗಿ ಪಿ ಜಾಧವ್ ಅವರಿಂದ ಶಾಸ್ತ್ರೀಯ ಗಾಯನ.

ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರ. ಇದರಲ್ಲಿ ಅಡ್ರೆಸ್ ಸಪ್ನಾ ಕಟ್ಟಿ ಅವರು ಬರೆದು ಪ್ರಸ್ತುತಪಡಿಸಿದ ಕಥಾವಾಚನ. ನಂತರ ಸ್ಮಿತಾ ಭಟ್ ಅವರಿಂದ ಸಂಧಿಕಾಲದಲ್ಲಿ ಕೂತು ಪ್ರಬಂಧ ವಾಚನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ್ದು, ರಾಜ್ಯವ್ಯಾಪಿ ಪ್ರಸಾರದಲ್ಲಿ.

12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ದತ್ತಕ್ರಿಯಾ ಯೋಗ. ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. 1:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕು ಕವಟಗಿಯ ಭೀಮಪ್ಪ ಪೋತದಾರ್ ಹಾಗೂ ಮೇಳದವರಿಂದ ಭಜನಾ ಪದ. 2:40ಕ್ಕೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ 9:05. ಇನ್ನು ಮುಂದೆ ಸುಗಮ ಸಂಗೀತ ಕಾರ್ಯಕ್ರಮ. ವಿಜಿ ನಿಧಿ ಅವರಿಂದ ಸುಗಮ ಸಂಗೀತ. ಮೊದಲಿಗೆ ಪುರಂದರದಾಸರ ಕೃತಿ.

ಇದುವರೆಗೆ ವಿ ಜಿ ನಿಧಿಯವರು ಹಾಡಿರುವ ಪುರಂದರದಾಸರ ಕೃತಿ ಹಾಗೂ ವಿಜಯದಾಸರ ಕೃತಿ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇನ್ನು ಮುಂದೆ ಅರ್ಪಣ. ಮೊದಲಿಗೆ ವೆಂಕಟೇಶ್ ಗೂಡ್ಖಿಂಡಿ ಹಾಗೂ ವಿದುಷಿ ರೇಣುಕಾ ನಾಕೋಡವರ ಯುಗಳ ಸ್ವರಗಳಲ್ಲಿ ಜಗನ್ನಾಥದಾಸರ ಕೃತಿ.

0: ಇದುವರೆಗೆ ಅರ್ಪಣಾ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬಿಳಿಗಿ.
0: ಇನ್ನು ಮುಂದೆ ನಂದನದಲ್ಲಿ ಕೇಳಿ ಕನ್ನಡ ಚಿತ್ರಗೀತೆಗಳನ್ನು. ಶ್ರೀ ಮಂಜುನಾಥ ಚಿತ್ರದ ಗೀತೆ ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಗೀತೆ ಹಾಡಿದ್ದಾರೆ ಚಿತ್ರ ಹಾಗೂ ಸಂಗಡಿಗರು.
1: ಸರಿಗಮ ಪದ ನಿಸ ಸ ದ ನಿ ಸ ನಿ ಸ ನಿ ದ ಪ ಸ.

ಕೇಳುಗರಿ, ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಕುಲಗೌರವ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಪಿ ಸುಶೀಲಾ.

0: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
1: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14 6:50 ಆಲ್ ಇಂಡಿಯಾ ರೇಡಿಯೋ ಧಾರವಾಡದ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
0: ದೂರವಾಣಿ ಸಂಖ್ಯೆಗಳು 2443414, 2443415 ಹಾಗೂ 2443416. STD ಕೋಡ್ 0836.
2: ಎಸ್ ಜಾನಕಿ ಅವರ ಸ್ವರದಲ್ಲಿ ಕೇಳಿ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆಯಿಂದನ.

0: ಇದುವರೆಗೆ ನಂದನದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9-August 9 ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
3: ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಕೆ ತಹತ್ ಲಗ್ಭಗ 60 ಕರೋಡ್ ಲೋಕ ಬನೆ 5 ಲಾಖ ರೂಪಾಯಿ ಮುಫ್ತ ಉಪಚಾರ ಕೆ ಹಕ್ದಾರ್. ಅಬ್ ತಕ್ 12 ಕರೋಡ್ ಸೆ ಭೀ ಜ್ಯಾದಾ ಮುಫ್ತ ಉಪಚಾರ ಕಿಯೆ ಜಾ ಚುಕೆ ಹೈ, ಜಿಸ್ಸೆ ಗರೀಬ್ ಪರಿವಾರೋ ಕೆ ಚಿಕಿತ್ಸಾ ಖರ್ಚ್ ಮೇ ಲಗ್ಭಗ 2 ಲಾಖ ಕರೋಡ್ ರೂಪಾಯಿ ಕಿ ಬಚತ್ ಹುಯಿ. RG ಆಯುಷ್ಮಾನ್ ಆಪ್ ಡೌನ್ಲೋಡ್ ಕರ್ ಆಯುಷ್ಮಾನ್ ಕಾರ್ಡ್ ಬನಾಯ. ಜ್ಯಾದಾ ಜಾನ್ಕಾರಿ ಕೆ ಲಿಯೆ 1-4-5-5-5 ಪರ್ ಕಾಲ್ ಕರೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಆಕಾಶವಾಣಿ ಧಾರವಾಡ ಕೇಂದ್ರ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
2: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14 6:50 ಆಲ್ ಇಂಡಿಯಾ ರೇಡಿಯೋ ಧಾರವಾಡದ ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
1: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.
0: ಹಿಂದಿ ಚಿತ್ರಗೀತೆಗಳ ಆರಂಭದಲ್ಲಿ ಕೇಳೋಣ ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆಯನ್ನು ಲತಾ ಮಂಗೇಶ್ಕರ್ ಅವರ ಸ್ವರದಲ್ಲಿ.

0: ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿಯವರಗಳ ಸ್ವರಗಳಲ್ಲಿ ಕೇಳಿದ್ರಿ ಅಪ್ನ ಅಪ್ಪನ್ ಚಿತ್ರದ ಗೀತೆಯನ್ನ. ಈ ಚಿತ್ರದ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ, ಇದೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶುಭಾಂಗಿ ಪಿ ಜಾಧವ್ ಅವರ ಗಾಯನ, ರಾಗ ಕೋಮಲ್ ರಿಷಭ್ ಅಸಾವರಿ, ತಬಲಾ ಸಾಥಿ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್, ವಯಲಿನ್ ಸಾಥಿ ಶಂಕರ್ ಟಿ ಕಬಾಡಿ.

0: ಇದುವರೆಗೂ ಶುಭಾಂಗಿ ಪಿ ಜಾಧವ್ ಅವರ ಗಾಯನದಲ್ಲಿ ಕೋಮಲ್ ರಿಷಬ್ ಅಸಾವರಿ ರಾಗವನ್ನು ಕೇಳಿದಿರಿ. ತಬಲಾ ಸಾಥಿ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್, ವಯೋಲಿನ್ ಸಾಥಿ ಶಂಕರ್ ಟಿ ಕಬಾಡಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ವಂದೇ ಮಾತರಂ. ಹೇ ಮಾತೆ, ನಾನು ನಿನಗೆ ವಂದಿಸುತ್ತೇನೆ. ನಮ್ಮ ರಾಷ್ಟ್ರೀಯ ಗೀತೆಯಾಗಿರುವ ವಂದೇ ಮಾತರಂ ಬಂಕಿಂ ಚಂದ್ರ ಚಟರ್ಜಿಯವರ ಆನಂದಮಠ್ ಕೃತಿಯ ಭಾಗ. ಇದಕ್ಕೀಗ 150 ವರ್ಷಗಳ ಸಂಭ್ರಮ. ಭಾರತ ಮಾತೆಯೇ, ನೀನೇ ನಮ್ಮ ಜ್ಞಾನ, ನೀನೇ ನಮ್ಮ ಚಾರಿತ್ರ್ಯ, ನೀನೇ ನಮ್ಮ ಧರ್ಮ, ನೀನೇ ನಮ್ಮ ಹೃದಯ ಎಂದು ಸಾರುವ ಈ ಗೀತೆ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ದೇಶ ಪ್ರೇಮವನ್ನು ಬೆಳಗಿಸುವ ಅದ್ಭುತ ಶಕ್ತಿ, ಹುರುಪು, ಉತ್ಸಾಹಗಳನ್ನು ತುಂಬೋ ಸಮರ್ಪಿತ ಭಕ್ತಿ. ಅಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಜಾಗೃತಿಯ ಬೆಳಕು ಮೂಡಿಸಿದ ವಂದೇ ಮಾತರಂ ಇಂದು ಯುವಜನತೆಗೆ ರಾಷ್ಟ್ರೀಯ ಪ್ರಜ್ಞೆಯ ಗೀತೆಯಾಗಿ, ಸ್ಫೂರ್ತಿ ಪ್ರೇರಣೆಯ ಜಾಜ್ವಲ್ಯಮಾನ ದೀಪವಾಗಿ ಹೊಂಬೆಳಕನ್ನು ಎಲ್ಲೆಡೆ ಪಸರಿಸುತ್ತಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿ 3,25,00,000 ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದ ಕಾಮಗಾರಿಗೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಶೌರ್ಯ ಮತ್ತು ತ್ಯಾಗಕ್ಕೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ನಿಪ್ಪಾಣಿ ನಗರದ ಸೌಂದರ್ಯ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಈ ಯೋಜನೆ ಮಹತ್ವದ ಕೊಡುಗೆಯಾಗಲಿದೆ ಎಂದು ಸಚಿವರು ಹೇಳಿದರು. ಹಿರಿಯ ರಾಜಕಾರಣಿ ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ ಅವರ ನಿಧನಕ್ಕೆ ಸಂಸದ ಗೋವಿಂದ ಎಂ ಕಾರಜೋಳ ತೀವ್ರ ಸಂತಾಪ.

0: ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದ ನಿವಾಸದಲ್ಲಿ ಎಚ್ ಹನುಮಂತಪ್ಪ ಅವರ ಪಾರ್ಥಿವ ಶರೀರದ ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿದರು. ಸಾಮಾನ್ಯ ಕುಟುಂಬದಿಂದ ಬಂದ ಹನುಮಂತಪ್ಪನವರು ಕಠಿಣ ಪರಿಶ್ರಮದ ಮೂಲಕ ಬೆಳೆದು ತಮ್ಮ ಜೀವನವನ್ನು ಸಮಾಜ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಮುಡುಪಾಗಿಟ್ಟಿದ್ದರು ಎಂದು ಸ್ಮರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಗಣ್ಯರು ಹನುಮಂತಪ್ಪ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಚಿತ್ರದುರ್ಗ ಜಯದೇವ ಕ್ರೀಡಾಂಗಣದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಸಾಯಂಕಾಲ 4 ಗಂಟೆಗೆ ನಗರದ ಮುಕ್ತಿಧಾಮದಲ್ಲಿ ಅಂತ್ಯಸಂಸ್ಕಾರ ನೆರವೇರಲಿದೆ. ಕೇಂದ್ರ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೆ ಬದ್ಧವಾಗಿದೆ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ತಡೆಯಲಾಗಿದ್ದ ಅಡಿಕೆ ಸಾಗಣೆ ವಾಹನಗಳ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಹೊಸದಿಲ್ಲಿಯಲ್ಲಿ ನಿಯೋಗ ಮಟ್ಟದ ಮಾತುಕತೆ ಯಶಸ್ವಿಯಾಗಿ ನಡೆದು ಪರಿಹಾರ ಕಂಡುಕೊಳ್ಳಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗದ ಪ್ರವಾಸಿ ಮಂದಿರದಲ್ಲಿ ಅಡಿಕೆ ಬೆಳೆಗಾರರು, ವರ್ತಕರು ಹಾಗೂ ಸಹಕಾರಿ ಸಂಸ್ಥೆ ಪದಾಧಿಕಾರಿಗಳೊಂದಿಗೆ ಆಯೋಜಿತ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
1: ಅಡಿಕೆಯನ್ನ ಸಂಬಂಧದ ಮಿಕ್ಸ್ ಮಾಡಿದಾಗ ಮಾತ್ರ ಅದು ಕ್ಯಾನ್ಸರ್ ಕಾರಕ ಅಂತ ಇತ್ತು. ಈಗ ಅಡಿಕೆನೇ ಕ್ಯಾನ್ಸರ್ ಹಾನಿಕಾರಕ ಅಂತೇಳಿ ರಿಪೋರ್ಟ್ ಕೂಡ ಸಬ್ಮಿಟ್ ಆಗಿದೆ. ಈಗ ಅಡಿಕೆ ಇದು ವಿಷ ಹಾನಿಕಾರಕ ಅಲ್ಲ, ಕ್ಯಾನ್ಸರ್ ಹಾನಿಕಾರಕ ಅಲ್ಲ ಅಂತೇಳಿ ಪ್ರೂವ್ ಮಾಡಿ ತೋರಿಸುವಂತ ಒಂದು ಜಾಗದಲ್ಲಿ ನಮ್ ಕೇಂದ್ರ ಸರ್ಕಾರ ಇದೆ. ಇದ್ರ ಜೊತೆಗೆ ಇಲ್ಲಿಂದ ಹೋಗ್ತಿರುವಂತ ನಿಮ್ ತಟ್ಟೆ ಹಾಳೆಗಳು, ತಟ್ಟೆ ಹಾಳೆಗಳು ಊಟ ಮಾಡಿದ್ರು ಕೂಡ ಅದು ಕೂಡ ಕ್ಯಾನ್ಸರ್ ಅಂತ ಹೇಳಿ ಇವತ್ತು ಸ್ಪ್ರೆಡ್ ಆಗ್ತಿದ್ದು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಪಾರ್ಲಿಮೆಂಟ್ ಸೆಷನ್ 20 ಏನು ಶುರು ಆಗುತ್ತೆ, ನಮ್ಮ ಇಲಾಖೆ ನಡ್ಡಾಜಿ ಅವರ ಅಂಡರ್ನಲ್ಲೇ ಬರ್ತಾ ಇದೆ. ಸೊ ನಾವು ಅವರಿಗೆ ಕನ್ವಿನ್ಸ್ ಮಾಡಬೇಕಾಗಿದೆ, ಈ ದಿಕ್ಕಲ್ಲಿ ಏನು ಪ್ರಯತ್ನಗಳು ಆಗಬೇಕು, ನಮ್ಮ ಪ್ರಯತ್ನಗಳು ಇನ್ನು ಮುಂದುವರಿಯುತ್ತೆ.
0: ಇಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ರಂಗನಾಥ ಶ್ಯಾಮಾಚಾರ್ಯ ಲೋಕಾಪುರ ರಂಶ ಅವರ ಜನ್ಮದಿನ. 2006 ಸಾಲಿನಲ್ಲಿ ಅವರು ಅನುವಾದಿಸಿದ ಕನ್ನಡ ಜ್ಞಾನೇಶ್ವರಿ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿತ್ತು. ರಂಶ ಅವರ 94 ಜಯಂತಿ ಹಿನ್ನೆಲೆ ಪ್ರಸ್ತುತ ಧಾರವಾಡದ ಜಿಬಿ ಜೋಶಿ ಸ್ಮಾರಕ ಟ್ರಸ್ಟ್ ವತಿಯಿಂದ ನಗರದ ಮನೋಹರ ಗ್ರಂಥಮಾಲಾ ಅಟ್ಟದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಆಯೋಜಿತವಾಗಿದೆ. ಕೇಂದ್ರ ಪುರಸ್ಕೃತ ರಾಷ್ಟ್ರೀಯ ವಯೋಶ್ರೀ ಯೋಜನೆಯಡಿ ಚಿತ್ರದುರ್ಗ ಜಿಲ್ಲೆಯ 986 ಫಲಾನುಭವಿಗಳಿಗೆ 84,84,000 ರೂಪಾಯಿ ವೆಚ್ಚದ 4,471 ಸಾಧನ ಸಲಕರಣೆಗಳನ್ನು ಶೀಘ್ರ ವಿತರಿಸಲಾಗುವುದು ಎಂದು ಸಂಸದ ಗೋವಿಂದ ಎಂ ಕಾರಜೋಳ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಹಿರಿಯ ನಾಗರಿಕರ ಬದುಕು ಸುಗಮ ಹಾಗೂ ಸ್ವಾಭಿಮಾನದಿಂದ ಕೂಡಿರುವಂತೆ ನೋಡಿಕೊಳ್ಳುವುದು ಕೇಂದ್ರದ ಆದ್ಯತೆಯಾಗಿದೆ ಎಂದರು. ಹಿರಿಯರ ಸಹಾಯವಾಣಿ 14567 ಬಳಕೆ ಬಗ್ಗೆಯೂ ಸಂಸದರು ಮಾಹಿತಿ ನೀಡಿದರು. ಕೊಡಗಿನ ಕುಶಾಲನಗರದಿಂದ 190 ದೂರದ ಮಂಗಳೂರು ಬಂದರಿಗೆ ನಿತ್ಯ 100 ಕಂಟೇನರ್ಗಳಂತೆ ವರ್ಷಕ್ಕೆ 15,000 ಕಂಟೇನರ್ಗಳಲ್ಲಿ ಕಾಫಿ ಬೀಜ ಸರಬರಾಜಾಗುತ್ತಿದೆ ಎಂದು ಕೂರ್ಗ್ ಪ್ಲಾಂಟರ್ಸ್ ಅಸೋಸಿಯೇಷನ್ ವಕ್ತಾರ ಕೆಕೆ ವಿಶ್ವನಾಥ್ ತಿಳಿಸಿದ್ದಾರೆ. ನವ ಮಂಗಳೂರು ಬಂದರು ಸಂಸ್ಥೆ ಅಧ್ಯಕ್ಷ ಸುಶೀಲ್ ಕುಮಾರ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಕೊಡಗು ಜಿಲ್ಲೆ ವಾಣಿಜ್ಯೋದ್ಯಮ ಸಂಸ್ಥೆ ನಿಯೋಗದೊಂದಿಗೆ ಮಡಿಕೇರಿಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಕೋನಾಪುರ ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿ 150A ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದು 28 ಜನ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಸಮೀಪದ ರಾಂಪುರ ಹಾಗೂ ಬಳ್ಳಾರಿಯ ಮಿಮ್ಸ್ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಹಾವೇರಿ ಸರ್ಜಿ ರೇಣುಕಾ ದೇವಧರ ಆಸ್ಪತ್ರೆಯ ನೂತನ ಕಾರ್ಡಿಯಾಕ್ ಕ್ಯಾಥ್ಲ್ಯಾಬ್ ಸೇವೆಯನ್ನು ವಿಧಾನ ಪರಿಷತ್ ಶಾಸಕ ಡಾಕ್ಟರ್ ಧನಂಜಯ ಸರ್ಜಿ ಉದ್ಘಾಟಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ
2: ಕಾರ್ಯಕ್ರಮ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳುತ್ತೀರಿ ಕಥೆ ಅಡ್ರೆಸ್. ಬರೆದು ಪ್ರಸ್ತುತಪಡಿಸುತ್ತಿದ್ದಾರೆ.

0: ಸಪನಾ ಕಟ್ಟಿ ಅವರು. ನಂತರ ಸಂಧಿ ಕಾಲದಲ್ಲಿ ಕೂತು ಪ್ರಬಂಧ ವಾಚ ಪ್ರಸ್ತುತಪಡಿಸುತ್ತಾರೆ ಸ್ಮಿತಾ ಭಟ್ ಅವರು. ಮೊದಲಿಗೆ ಕೇಳೋಣ ಕಥೆ ಅಡ್ರೆಸ್. ಬರೆದು ಪ್ರಸ್ತುತಪಡಿಸುತ್ತಾರೆ ಸಪನಾ ಕಟ್ಟಿಯವರು.
1: ಮಾಲತಿ ಕೊಟ್ಟ ಸಣ್ಣ ಸ್ಟೀಲಿನ ಟಿಫಿನ್ ಕ್ಯಾರಿಯರ್ ಮತ್ತು ಒದ್ದೆ ಗೋಣಿ ತಟ್ಟು ಸುತ್ತಿದ ಪ್ಲಾಸ್ಟಿಕ್ ನೀರಿನ ಬಾಟ್ಲಿ ಇಸುಗೊಂಡ ವಿರೂಪಾಕ್ಷ ಅದೀ ಮೈ ತೊಳಕೊಂಡು ಮಿರಿ ಮಿರಿ ಮಿಂಚುತ್ತಿದ್ದ ತನ್ನ ರಿಕ್ಷಾದ ಸಳಿಗೆ ನೇತು ಹಾಕಿದ. ಖಾಕಿ ಕೋಟು ಹಾಕಿಕೊಂಡು ರಿಕ್ಷಾಗೆ ಕಿಕ್ ಹೊಡೆಯುವಾಗ ಕೆಳಗಿನ ಓಣಿಯ ಸಾಯಿಬಾಬಾ ಗುಡಿಯ ಓಂ ಸಾಯಿ ಓಂ ಸಾಯಿ ರೆಗಡು ಶುರುವಾಗಿತ್ತು. ಅರೆ, ಬಾಬಾನ ಆರ್ತಿ ಟೈಮು ಅಂದರೆ 8 ಗಂಟೆ ಅಂದುಕೊಳ್ಳುತ್ತಲೇ ಎಕ್ಸಿಲೇಟರ್ ತಿರುಗಿಸಿದ. ಅಷ್ಟರಲ್ಲಿ ಹೆಂಡತಿ ಮಾಲತಿ ಕೈಯಲ್ಲಿ ಚಹಾದ ವಾಟಕ ಹಿಡಿದು ಬಂದಳು. ಅರೆ, ಮುಂಜಾನಿಂದ ಚಹಾ ಕೊಡಬೇಕಂದ್ರ ಅತ್ತಿ ಕಾಣವಲ್ರು, ಎಲ್ಲಿದ್ದಾರ ನೋಡ್ರಿ ಅಷ್ಟು ಅಂದಳು. ವಿರೂಪಾಕ್ಷ, ಮನ್ಯಾಗಿರೋರ ಎಣಿಸಿ 5 ಮಂದಿ, ಅದರಾಗ ಯಾರು ಎಲ್ಲಿ ಹೋಗುತ್ತಾರ ಅನ್ನೋದು ಲಕ್ಷ ಇಡಕ್ ಆಗಂಗಿನಗ ಅಂತ ಒದರಿದರೂ ಅವನನ್ನು ಹುಡುಕಲು ರಿಕ್ಷಾ ಹತ್ತಿದ. ಮುಂಜಾನೆ ಟ್ರಿಪ್ಪುಗಳಿಗೆ ಇನ್ನು ಖೋತ ಅಂತ ಮನದಲ್ಲೇ ಗೊಣಗ್ತಾ ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ ದಾಟಿ ಜೆಸಿ ರೋಡಿಗೆ ತಿರುವಾಗ ಒಮ್ಮೆಲೆ ಮೂಲೆಯಲ್ಲಿ ಕಂಡಿದ್ದಳು ಪಾರಕ್ಕ. ಎಲ್ಲಿ ಹೋಗಿದ್ದಿವೆ ಮುಂಜಾನೆ ಮುಂಜಾನೆ? ಹಂಗ ಆಟ ಶಿವನ್ ದರ್ಶನ ಮಾಡಿಕೊಂಡು ಬರಾಕತ್ತಿದ್ದೆ. ನನ್ನ ಕೇಳಿದರೆ ನಾ ಕರ್ಕೊಂಡು ಹೋಗಿದ್ದಿಲ್ಲೇನ? ಒಂದಿಟ ಆರಾಮ ಇರುದ್ಲಿ, ತಿಳಿತಿಲ್ಲ. ಹಾ, ಹತ್ತು ಗಡಾನ ಅಂತ ಅವನನ್ನು ಪ್ರೀತಿಯಿಂದ ಬೈಯುತ್ತಲೇ ವಿರೂಪಾಕ್ಷ ರಿಕ್ಷಾ ಹತ್ತಿಸಿ ಮನೆಗೆ ತಂದು ಬಿಟ್ಟ. ಮತ್ತದೇ ಜೆಸಿ ರೋಡು ಊರ್ವಶಿ ಥಿಯೇಟರ್ ಅಂತ ಪ್ರದಕ್ಷಿಣೆ ಹಾಕುವಾಗ ಅವ್ವ ಮಾಡಿದ ಘೋಟಾಳದಲ್ಲಿ ಮುಂಜಾನೆಯ ಚಹಾನು ಕುಡಿಯದ್ದು ನೆನಪಾಗಿ ಕಂಡ ಯಾವುದೋ ದರ್ಶಿನಿಯ ಮುಂದೆ ಇಳಿದು ಸಿಂಗಲ್ ಚಹಾ ಅಂತ ಕೂಗಿ ಹಿಂದಿದ್ದ ಥಿಯೇಟರಿನ ಪೋಸ್ಟರ್ ಮೇಲೆ ಕಣ್ಣಾಡಿಸುತ್ತಾ ನಿಂತ. ನೇರ ಗೆರೆಗಳ ಚೂಪು ಮುಖಗಳು, ನಡು ನಡುವೆ ನೇತಾಡುವ ನಾನಾ ನಮೂನೆ ಬಂದೂಕುಗಳು, ಹಾರಾಡೋ ನೋಟುಗಳು, ಎಲ್ಲದರ ನಡುವೆ ಸೊಂಟಕ್ಕೆ ಕೈಯಿಟ್ಟು ನಿಂತ ಅರೆಬತ್ತೆ ಹೆಣ್ಣು. ಮನುಷ್ಯ ಹೊಡೆದಾಡೋದು ಯಾವ್ದಾದ್ರು ಸಲುವಾಗಿ ಅನ್ನೋದು ಎಷ್ಟು ಮಸ್ತ್ ತೆಗೆದಾನ ಮಗ, ಪೇಂಟ್ರ್ ಶಾಣೆ ಆದಾನು ಅಂತ ವಿಚಾರ ಮಾಡುತ್ತಾ ಕೆಳಗೆ ದೃಷ್ಟಿ ಹರಿಸಿದ. ಅಲ್ಲ, ಇದರ ಚಿತ್ರ ಮುಗ್ತೋ ಏನಿಲ್ಲ, ಕೆಳಗ್ ಕೂತು ಕಡ್ಡಿ ಪೈಲ್ವಾನನು ಇದರದ್ದ ಭಾಗಾನು ಅಂತ ದಿಟ್ಟಿಸಿ ಮತ್ತೊಮ್ಮೆ ನೋಡ್ದ. ಹೌದು, ಥಿಯೇಟರಿನ ಹತ್ತಿದಂತೆಯೇ ಇದ್ದ ಬೆಂಚಿನ ಮೇಲೆ ಯಾರೋ ಬೆನ್ನಾಗಿ ಕೂತಿದ್ದಾರೆ, ತಲೆ ಬಗ್ಗಿದೆ, ಪಾಪ ಮುದುಕರೋ ಏನೋ. ದೂರದಿಂದ ಅವರ ಬಿಳಿ ಕೂದಲು ಪೋಸ್ಟರಿನ ರಬ್ಬ ರಬ್ಬಿ ಬಣ್ಣಗಳ ಮೇಲೆ ಕುಳಿತ ಪಕ್ಕಳೆ ಒಡೆದ ಧತ್ತೂರಿ ಹೂವಂತೆ ಕಾಣುತ್ತಿದೆ. ತೆಳು ಕುರ್ತ ಒಳಗಿನ ಪಕ್ಕೆಲುಬುಗಳು ಕಳೆದ ವಾರ ತೆಗೆಸಿದ ಅವನ ಎಕ್ಸರೇ ಫೋಟೋದಾಗಿನಂತೆ ಸ್ಪಷ್ಟ ಕಾಣಿಸ್ತಾವ ಅಂದುಕೊಳ್ಳುವಾಗಲೇ ಅವ ಗೇಟಿನೊಳಗೆ ಹಾಯ್ದು ಅವರ ಮುಂದೆ ಬಂದು ನಿಂತಾಗಿತ್ತು. ಇವನ ಹೆಜ್ಜೆ ಸದ್ದು ಕೇಳಿತೋ ಇಲ್ಲೋ ಗೊತ್ತಿಲ್ಲ, ಆದರೆ ತಲೆಯ ಮೇಲೆ ಸುಡುತ್ತಿದ್ದ ಸೂರ್ಯ ಒಮ್ಮೆಲೆ ತಂಪಾಗ ಉದ್ದಕ್ಕೆ ಬಿದ್ದ ನೆರಳು ಕಂಡು ಕತ್ತೆತ್ತಿದರು. ಕೊರೆದ ಗೆರೆಗಳ ಹಣೆಯ ಆಳಕ್ಕಿದ ಕಣ್ಣುಗಳು, ಸುಕ್ಕುಗಟ್ಟಿ ಗಂಟುಗಂಟಾದ ಚರ್ಮ ಈ ಭೂಮಿಯ ಮೇಲೆ ಅವರು ಕಳೆದ ವರ್ಷಗಳಂತೆ ಕಂಡವು. ಕಣ್ಣೋಟ ಮಾತ್ರ ತೊಳೆದ ಪಾಟಿಯಂತೆ ಸ್ವಚ್ಛ. ಯಾಕೋ ಅವನ ಮೈ ಜುಮ್ ಅಂದಿತು. ಕ್ಷಣ ಇದ್ಯಾವುದೋ ಕಳ್ಕೊಂಡ ಕೇಸು ಅಂತಲೂ ಗೊತ್ತಾಗಿ ಹೋಯ್ತು. ಏನು ಮಾಡಲಿ, ಎಲ್ಲಿಂದ ಕಳ್ಕೊಂಡೀರಿ ಅಂತ ಅವರನ್ನ ಕೇಳಿದರ ಹ್ಯಾಂಗ ಅಂತ ವಿಚಾರ ಮಾಡಿದ. ಮರುಕ್ಷಣ ಥೋ ದಡ್ಡ ಮಗನ, ಎಲ್ಲಿ ಕಳ್ಕೊಂಡೇವಿ ಅಂತ ಗೊತ್ತಿದ್ದವರಿಗೆ ಓಡಿ ಬಂದವರು ಅಂತಾರ, ಕಳ್ಕೊಂಡವರು ಅನ್ನೋದಿಲ್ಲ ಅಂತ ತನಕ್ ತಾನೇ ಬೈದುಕೊಂಡು ನಕ್ಕ. ಅವರ ಮುಂದೆ ಬಾಗಿ, ಅಜ್ಜ ಚಹಾ ಕುಡಿತಿರೇನು ಅಂದ. ಅವ ಮಾಡಿದ ಕಪ್ಪು ಬಯ ಸನ್ನೆ ನೋಡುತ್ತಾ ಅವರು ತಕ್ಷಣ ಮೇಲೆ ಕೆಳಗೆ ಜೋರು ಜೋರಾಗಿ ತಲೆಯಾಡಿಸಿದರು. ವಿರೂಪಾಕ್ಷ ಲಘುಬಗೆಯಿಂದ ದರ್ಶಿನಿಗೆ ಹೋಗಿ ಒಂದು ಚಹಾ ಬನ್ನು ಕಟ್ಟಿಸಿಕೊಂಡು ಬಂದ. ಒಮ್ಮೆ ಕೂಡ ತಲೆ ಎತ್ತದೆ ಬೆನ್ನನ್ನು ಚಹಾದಲ್ಲಿದ್ದಿ ಸುರ್ರ ಅಂದು ಚೀಪಿ ನಡು ನಡುವೆ ಚಹಾ ಗುಟ್ಟುಕರಿಸುವವರನ್ನೇ ನೋಡುತ್ತಾ ನಿಂತ. ತಿಂದಾದ ಮೇಲೆ ಚಹಾದ ಗ್ಲಾಸ್ ಇವನಿಗೆ ಕೊಟ್ಟು ಮತ್ತೆ ಎತ್ತಲೋ ನೋಡುತ್ತಾ ಕುಳಿತರು. ವಿರೂಪಾಕ್ಷನಿಗೆ ಅವರಿಗೆ ಏನು ಪ್ರಶ್ನೆ ಕೇಳಬೇಕು ಅಂತ ತಿಳಿದಾಯ್ತು. ಡೈರೆಕ್ಟ್ ಕೇಳೋದು ಬೇಡ, ಪ್ರಶ್ನೆ ತಿಳಿವ್ಯಾಡಿಸಿ ಕೇಳೋಣ ಅಂದ್ರೆ ಉತ್ತರ ಕೊಟ್ಟಾರು ಅನಿಸಿ, ಅಲ್ಲ ಅಜ್ಜ ಮನಿಯಲ್ಲದ ಅಂದ. ಅವನ ಅಲಗುವ ತುಟಿಗಳನ್ನೇ ದಿಟ್ಟಿಸರು. ಪ್ರಶ್ನೆ ತಿಳಿತೋ ಇಲ್ಲ, ಯಾವಾಗ್ಲೂ ಜನ ಕೇಳೋದೇ ಈ ಪ್ರಶ್ನೆ ಅಂತ ಮನದಾಳದಲ್ಲಿ ಎಲ್ಲೋ ದರ್ಜಾಗಿ ಹೋಗಿತ್ತೋ ಗೊತ್ತಿಲ್ಲ. ಅಂತೂ ಯಾರ ಮನಿ ಅಂತ ಕೇಳಿದರು. ನಿಮ್ಮ ಮನಿ, ಮತ್ತೆ ಅಲ್ಲಿ ನೋಟ. ಮುಂದೆ ಮಾತಾಡಲು ತೋಚದೆ ವಿರೂಪಾಕ್ಷ ಅತ್ತಿತ್ತ ನೋಡುವಾಗ ಅವರ ಕುರ್ತಾದ ಜೇಬಿನ ಗುಂಟ ದಾರ ನೇತಾಡಿದಂತೆ ಕಂಡಿತು. ಮೆಲ್ಲನೆ ಅದನ್ನು ಹಿಡಿದೆಳೆದ. ಅಜ್ಜ ಕೈಯಿಂದ ಜೋಬು ಗಟ್ಟಿ ಹಿಡ್ಕೊಂಡರು. ಛೇ, ನನ್ನನ್ನು ಕಳ್ಳ ಅಂತ ತಿಳ್ಕೊಂಡ್ರು ಅಂತ ಹಳಹಳಿಸಿದ ವಿರೂಪಾಕ್ಷ. ಆದರೆ ಅವನಿಗೆ ಆಶ್ಚರ್ಯವಾಗುವಂತೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಕಿಸೆಯನ್ನು ಪರ್ರೆಂದು ಹರಿದು ತೆಗೆದು ಅದರಲ್ಲಿ ಒಂದು ಚೀಟಿಯನ್ನು ಇವನಿಗೆ ಕೊಟ್ಟರು. ಚೀಟಿಯನ್ನು ಬಂತು ಹಾಳೆಯ ಮುದ್ದೆ. ಬಾಯಿ ಮುಚ್ಚಿದ ಜೋಬಲ್ಲಿ ಎಷ್ಟು ಸ್ನಾನ ಕಂಡಿತ್ತೋ ಮುಟ್ಟಿದರೆ ಪುಡಿಯಾಗುವಂತಿತ್ತು. ಹಳದಿ ಗಟ್ಟಿ ಬರೆದದ್ದೂ ಮಸುಕಾಗಿತ್ತು. ಯಕೆ ಅನಂತರಾಮ್ ಸ್ಟೇಜ್ 4 ಬನಶಂಕರಿ ಕ್ರಾಸ್. ಮುಂದೆ ಸಂಖ್ಯೆ ಅಳಿಸಿ ಹೋಗಿತ್ತು. ಸದ್ಯ ಇಷ್ಟಾದರೂ ದೊರೆಯಿತಲ್ಲ ಅನಿಸಿ ಅಜ್ಜ ನಡೀರಿ ಅಂತ ರಿಕ್ಷಾದಲ್ಲಿ ಕುಡಿಸಿದ. ಬನಶಂಕರಿಯ ಮೊದಲ ಸ್ಟೇಜ್ ಬಂದು ಎತ್ತ ಹೋಗಬೇಕು ತಿಳಿಯದೆ ಅತ್ತಿತ್ತ ನೋಡುವಾಗ ಉಡುಪಿ ಹೋಟೆಲ್ ಒಂದು ಕಂಡಿತ್ತು. ವಿರೂಪಾಕ್ಷ ಒಳ ಹೋಗಿ ಗಲ್ಲೆಯ ಮೇಲೆ ಕುಳಿತಿದ್ದ ಹೋಟೆಲ್ ಮಾಲೀಕನಿಗೆ, ಸರ್, HK ಅನಂತರಾಮ್ ಅವರ ಮನೆ ಬೇಕಾಗಿತ್ತು ಅಂದ. ಅವ ಒಮ್ಮೆಲೆ ಯಾವ ಅನಂತರಾಮ್? PWD ಯಿಂದ ರಿಟೈರ್.

ಆಗಿ ದೊಡ್ಡ ಬಂಗ್ಲೆ ಕಟ್ಸ್ಯಾರಲ್ಲ ಅವ್ರ ಡಾಕ್ಟರ್ ರಾವ ಇಲ್ಲ ಟೀಚರ್ ಅನಂತ ರಾವ ಅಂದ. ಸರ್ ಅದು ನನಗ್ ಗೊತ್ತ, ತಂದೆಗೆ ವಯಸ್ಸಾಗ್ಯದ ನೋಡ್ರಿ ಆ ರಾವ ಅಂದ. ಹೋ ಒಳ್ಳೆ ತಮಾಷೆ ಆಯ್ತಲ್ಲ ಮಾರಯ್ಯ, ತಂದೆಗೆ ವಯಸ್ಸಾಗದೆ ಮಗ ದೊಡ್ಡವನಾಗುವುದುಂಟ ಹೆ ಅಂತ ನಕ್ಕನವ. ಹಾಗಲ್ಲ ಸರ್ ಅಂತ ವಿರೂಪಾಕ್ಷ ಚುಟುಕಾಗಿ ನಡೆದದ್ದೆಲ್ಲ ವಿವರಿಸಿದ. ಅವನಿಗೂ ಬಹುಶಃ ಯಾರಲ್ಲಾದರೂ ಹೇಳಿಕೊಳ್ಳಬೇಕಾಗಿತ್ತು. ಓ ಹಿಂಗ ಕೇಸು? ಹೋಟೆಲ್ ಮಾಲೀಕ ತಲೆ ಕೆರಕೊಂಡು ಗಲ್ಲೆ ಬಿಟ್ಟು ಬಂದು ರಿಕ್ಷಾದಲ್ಲಿ ಬಗ್ಗಿ ನೋಡಿದ. ಅಲ್ಲ ಮಾರಯ್ಯ, ಇದು ಪ್ರಶ್ನೆ ಉಂಟು ನನಗೆ, ಈ ಅನಂತರಾಮ್ ಏನು ಅಜ್ಜನ ಹೆಸರ ಇಲ್ಲ ಅವರ ಮಗಂದ ಅಂತ? ಸರ್ ಚೀಟಿ ಇದ್ದುದು ಇವನ್ ಕಿಶ್ಯಾಗ, ಚೀಟಿಯಾಗ ಹೆಸರಿತ್ತು, ಅಂದ ಮೇಲೆ ಇವ್ರ ಹೆಸರ ಅನಂತರಾಮ್ ಆತಿ? ವಿರೂಪಾಕ್ಷ ಲಾಜಿಕ್ ಹಾಕಿದ. ತಪ್ಪಿದೆ ನೋಡು, ನೀ ಮನಿ ಅಡ್ರೆಸ್ ಯಾರಿಗೋ ಬರೆದು ಕೊಟ್ಟಿ ಅಂತ ಇಟ್ಕೋ, ಅದರಲ್ಲಿ ಮೊಟ್ಟ ಮೊದಲು ಏನ್ ಬರೀತಿ ಹೇಳು? ಮನಿ ಮಾಲೀಕರ ಹೆಸರು. ಅದು ಅದು ನೋಡು, ಪತ್ತೆದಾರಂತೆ ಚಪ್ಪಾಳೆ ಹೊಡೆದ ಮಾಲೀಕ. ಅಂದ ಮೇಲೆ ಅಡ್ರೆಸ್ ಮೇಲಿರೋದು ಮಗನ ಹೆಸರು ಅಂತಾಯ್ತಿಲ್ಲ. ಯಾಕಂದ್ರ ಅಪ್ಪ ಮುದುಕನಾದ ಮೇಲೆ ಮಗ ಅಪ್ಪ ಆಗ್ತಾನ, ಅಪ್ಪ ಮಗ ಆಗ್ತಾನ, ಮತ್ತು ಹಾಲಿ ಅಪ್ಪ ಏನಿರ್ತಾನಲ್ಲ ಅವನೇ ಮನಿ ಮಾಲೀಕ ಇರ್ತಾನ. ಗೊಂದಲ ಎಬ್ಬಿಸುತ್ತಿದ್ದವನನ್ನು ತಡೆಯುತ್ತಾ ವಿರೂಪಾಕ್ಷ ಹೇಳಿದ, ಮಾಲೀಕರು ಯಾರು ಇರ್ಲಿ ಬಿಡ್ರಿ ಸರ, ತಲಿ ಮ್ಯಾಲಿನ ಸೂರಂತೂ ಅಪ್ಪ ಮಗ ಇಬ್ರದೊಂದೇ ಹೌದಿಲ್ರಿ. ಹೋಟೆಲ್ ಮಾಲೀಕ ಇವನು ಕೂಡ ಮಾತು ಸಾಕು ಎಂಬಂತೆ ನೋಡು, ಒಂದ್ ಕೆಲಸ ಮಾಡು, ಇಲ್ಲೇ ಒಂಚೂರು ಮುಂದೆ ಹೋದರೆ ಕಾರ್ನರಿಗೆ ಒಂದ್ ಸಲೂನ್ ಉಂಟು, ಅಲ್ಲಿ ಒಂದು ಅಜ್ಜ ಬಂದದ್ದು ಕಂಡಿದ್ದೆ, ಜೊತೆಗೆ ಒಂದು ಪಡ್ಡೆ ಹುಡುಗ, ಅದರ ಕೈ ಹಿಡ್ಕೊಂಡೆ ಯಾವತ್ತೂ ಅಜ್ಜನ ಸವಾರಿ ಟುಕು ಟುಕು ಅಂತ, ಅದರ ಮುಖ ಚೂರು ಹಿಂಗೇ ಕಂಡಿತ್ತಪ್ಪ ಅಂತ ಬಗ್ಗಿ ಮತ್ತೆ ರಿಕ್ಷಾದೊಳಗೆ ನೋಡಿದ. ಮತ್ತೆ ಅಜ್ಜನ ಸವಾರಿ ಮುಂದುವರೆದಿತ್ತು. ಹೋಟೆಲ್ ಹೋಯ್ತು, ಸಲೂನ್ ಬಂತು, ಢುಮ್ ಢುಮಕ್ ಎನ್ನುವಂತೆ. ಯಾವುದೋ ಮುಖಕ್ಕೆ ನೊರೆ ಮೆತ್ತುತ್ತಿದ್ದ ಸಲೂನಿನವ ಹೊರಬಂದು ತಂಬಾಕಿನ ರಸ ಕೆಳಗೆ ಬೀಳದಂತೆ ಗದ್ದ ಏರಿಸಿಕೊಂಡೇ ಎಲ್ಲ ವಿವರಗಳನ್ನು ಅತ್ಯಂತ ಆಸಕ್ತಿಯಿಂದ ಕೇಳಿ ಅಜ್ಜನನ್ನು ದಿಟ್ಟಿಸಿ ನೋಡಿ ಬಾಯಲ್ಲಿದ್ದ ಜರ್ದ ಪಕ್ಕಕ್ಕೆ ಉಗುಳಿ ಬಾಯರಿಸಿಕೊಂಡು, ಹೌದ್ ಹೌದು ಬಂದಿದ್ರ ಬಿಡ, ಈಗೊಂದ್ 4 ತಿಂಗಳ ಕೆಳಗ್ ಕಾಣಕು ತೇಟ್ ಹಿಂಗ ಇದ್ರೋಪ, ಬಿಳಿ ಕೂದ್ಲ, ಬಾಗಿದ್ ಬೆನ್ನು, ಚರ್ಮ ನೀರಿ ನೀರಿ, ಆಮೇಲೆ ಕಣ್ಣು ಸುದ್ದ ಹೆಂಗ್ ಒಳಕ, ಪಾಪ ಹೆಂಗ್ ಕಳ್ಕೊಂಡ್ರೋ ಏನೋ ಅಂದ. ಆಮೇಲೆ ಮತ್ತೆ ಏನೋ ನೆನಪಾದಂತೆ ತಲೆಗೆ ಪಟ ಪಟ ಹೊಡ್ಕೊಂಡು, ಹೇ ಅಲ್ಲ ತಗೋ, ಇವ್ರ ಅವ್ರ ಅಲ್ಲ. ಆಗಾಕ್ ಸಾಧ್ಯಿಲ್ಲ, ಯಾಕಂದ್ರ ಅವರು ತಮ್ಮ ಮನಿ ಮಂದಿ ಜೋಡಿ ನಾಸಿಕಕ್ಕೆ ಹೋದಾಗ ಅಲ್ಲೇ ಕಳ್ಕೊಂಡ್ರು ಅಂತ ಯಾರೋ ಹೇಳಿದ್ದು ಕಿದ್ನಿ. ಒಮ್ಮೆ ಕಳ್ಕೊಂಡವ್ರು ಮತ್ತೊಮ್ಮೆ ಹೆಂಗೋ ಕಳ್ಕೊತಾರ ಅಂದ. ಯಾಕೋ ಈ ಅಜ್ಜನ ಕೇಸು ಕಗ್ಗಂಟಾದಂತೆ ಅನಿಸಿತು ವಿರೂಪಾಕ್ಷನಿಗೆ. ಏನೂ ಮಾಡಲು ತೋಚದೆ ಮೊಬೈಲ್ ಕಿಶೆಯಿಂದ ತೆಗೆದು ಅದರೊಳಗೆ ಹೊಕ್ಕೊಂಡ. ಮೊಬೈಲ್ ನಲ್ಲಿ ಯಾವುದೋ ಕೇರಳದ ಮಸಾಜ್ ಸೆಂಟರ್ನ ಅಡ್ವರ್ಟೈಸ್ಮೆಂಟ್ ಮಿಂಚಿ ಮರೆಯಾದ ಕೂಡಲೇ ಅಜ್ಜ ಒಮ್ಮೆಲೆ ಕೈಯಲ್ಲಿದ್ದ ಫೋನ್ ಕಸ್ಕೊಂಡು ಪಟ್ ಪಟ್ ಅಂತ ಅದಕ್ಕ ಬಡಿದರು. ಕೂಡಲೇ ವಿರೂಪಾಕ್ಷನಿಗೆ ಮಿಂಚದಂತೆ ಹೊಳೆಯಿತು, ನೀವ ಖಾತ್ರಿ ಡಾಕ್ಟರ್ ರಾವ್ನ ಅಪ್ಪನ ಇರಬೇಕು, ಇದೀಗ ಕೆಂಪು ಅಧಿಕ ಚಿನ್ನ ಹೋತಲ ಅದ ಬಿಲ್ಡಿಂಗ್ ಇರಬೇಕು, ಮಗ ಯಾವುದೋ ಚಿಕಿತ್ಸಾಲಯ ನಡೆಸ್ತಿರ್ಬೇಕು, ಅದ್ನ ತೋರಿಸ್ಲಿಕ್ಕತ್ತಾನ ಅಜ್ಜ ಅಂತ ನಿಮಿಷಾರ್ಧದಲ್ಲಿ ಚಿಕಿತ್ಸಾಲಯದ ಮುಂದೆ ರಿಕ್ಷಾ ತಂದು ನಿಲ್ಲಿಸಿದ. ಭವ್ಯ ಆಸ್ಪತ್ರೆ, ಅದರ ಪಕ್ಕಕ್ಕೆ ಅಷ್ಟೇ ದೊಡ್ಡ ಮನೆಯನ್ನು ದಂಗಾಗಿ ನೋಡುತ್ತಾ ನಿಂತ ವಿರೂಪಾಕ್ಷನಿಗೆ ಅಜ್ಜ ರಿಕ್ಷಾ ಇಳಿದು ಗೇಟು ತೆಗೆದು ಆ ಮನೆಯತ್ತ ಹೋಗಿದ್ದು ಲಕ್ಷ್ಯಕ್ಕೆ ಬರಲಿಲ್ಲ. ಅರರೆ ಅಜ್ಜ ಎನ್ನುತ್ತಾ ಅವನ ಹಿಂದೆ ಓಡಿದವನತ್ತ ತಿರುಗಿಯೂ ನೋಡದೆ ಪಟ ಪಟ ಹವಾಯಿ ಚಪ್ಪಲಿ ಬಡಿಯುತ್ತಾ ಅಜ್ಜ ನಡೆದೇ ಬಿಟ್ಟ. ಮನೆಯಿಂದ ಹೊರಬಂದವ ಮಗನಿರಬೇಕು, 40 ಆಸುಪಾಸಿದ್ದ. ಮಗನ ಬಂಗಾರದ ಚೌಕು ಚಾಳೀಸಿನ ಗ್ಲಾಸುಗಳು ದೂರದಿಂದ ಹೆಪ್ಪುಗಟ್ಟಿದ ಐಸ್ ಕ್ಯೂಬ್ಗಳಂತೆ ಕಂಡವು ವಿರೂಪಾಕ್ಷನಿಗೆ. ಅಪ್ಪಲು ಬರುತ್ತ ಅಜ್ಜನ ನಡುಗು ಕೈಗಳನ್ನು ನಡುವೆಯೇ ಗಾಳಿಯಲ್ಲಿ ಗಟ್ಟಿಯಾಗಿ ಹಿಡಿದು ನಿಲ್ಲಿಸಿ ಮಗ ಅವರ ಕಿವಿಯ ಹತ್ತಿರ ಬರುತ್ತಾ ಇಲ್ಲಿ ಹೇಗೆ ಬಂದ್ರಿ ಅಂತ ಜೋರಾಗಿ ಒದರಿದ. ಅವನ ಜೋರು ಧ್ವನಿಗೆ ಒಳಗಿನಿಂದ ಹೆಣ್ಣುಗಳೊಬ್ಬಳು ಹೊರಬಂದಳು. ಅವಳಂತೂ ಮುದುಕನನ್ನು ನೋಡಿ ಗಾಬರಿಯೇ ಆದಂತೆ ಕಂಡಿತು. ಅವರ ಹೊಲಸಾದ ಕುರ್ತಾ, ಮಣ್ಣು ಮಣ್ಣಾದ ಕೈಕಾಲು ದಿಟ್ಟಿಸುತ್ತಾ, ಸ್ವಲ್ಪನಾದರೂ ಕ್ಲೀನ್ಲಿನೆಸ್ ಇದೆಯಾ ನಿಮ್ಮಪ್ಪನಿಗೆ ಅಂತನಗಿದಳು. ಅದೆಲ್ಲ ಸಾಯ್ಲಿ, ಇವರು ಇಲ್ಲಿ ಬಂದದ್ದೇಕೆ ಅಂತ. ಲಕ್ಷಗಟ್ಟಲೆ ದುಡ್ಡೆಸೆದಿದ್ದೇನೆ ಆಶ್ರಮಕ್ಕೆ, ಅವರು ನೋಡಿಕೊಳ್ಳುವ ಚಂದ ಇದ? ಅಯ್ಯೋ ನಿಮ್ಮಪ್ಪನಿಗೆ ಅಲಿಯೋ ಹುಚ್ಚು, ಎಲ್ಲರ ಕಣ್ಣು ತಪ್ಪಿಸಿ ಸಿನಿಮಾಗೋ ಥಿಯೇಟರ್ಗೋ ಪಾರ್ಕಿಗೋ ಹೋಗಿರ್ತಾರೆ, ವಾಪಸ್ಸು ಹೋಗಲು ನೆನಪಲ್ಲಿ ಇರ್ತದೆ, ಆದ್ರೆ ಇಲ್ಲಿ ಕರೆತಂದದ್ದು ಯಾರು ಅಂತ. ಅಷ್ಟರಲ್ಲಿ ಆಕೆ ಅಜ್ಜನ ಹೊಲಿಗೆ ಹರಿದ ಕಿಸೆ ನೋಡಿದ್ದಳು. ನಾನು ಹೇಳ, ಇವರು ತಮ್ಮ ರಂಕಿನಿಂದ ಯಾವುದೋ ಹಳೆ ಕುರ್ತಾ ತೆಗೆದು ಹಾಕೊಂಡಿದ್ದಾರೆ. ಮುಂಚೆಲ್ಲ ನೀವು ಭಾರಿ ಕಾಳಜಿಯಿಂದ ಜೇಬಲ್ಲಿ ಅಡ್ರೆಸ್ ಇಟ್ಟು ಹೊಲಿದು ಇಡ್ತಾ ಇದ್ದರಲ್ಲ, ಅಂಥಾ ಕುರ್ತಾ. ತಿವಿಯುವಂತೆ ಕೈ ಮಾಡಿ, ಯಾರೋ ಇವರು ಜೋಬ್ ಹುಡುಕಿದ್ದಾರೆ, ಅಡ್ರೆಸ್ ಸಿಕ್ಕಿದೆ, ಕರ್ಕೊಂಬಂದಿದ್ದಾರೆ ಅಷ್ಟೇ. ಈಗಿಂದೀಗ್ಲೇ ಫೋನ್ ಮಾಡ್ತೀನಿ ಆಶ್ರಮಕ್ಕೆ, ಬೇಜವಾಬ್ದಾರಿ ಜನಕ್ಕೆ ತೋರಿಸ್ತೀನಿ ಒಂದು ಕೈ ಅಂತ ಮಗ ಒದರಾಡುತ್ತಾ ಕತ್ತು ಒಂಟೆ ಉದ್ದ ಮಾಡಿ ತನ್ನನ್ನು ದಿಟ್ಟಿಸುವ ಮೊದಲೇ ಹೊರಳಿದ್ದ ವಿರೂಪಾಕ್ಷ. ಹೇ ರಿಕ್ಷಾವಾಲ, ರಿಕ್ಷಾವಾಲ, ಕೂಗಿಗೆ ತಿರುಗಿ ನೋಡಲಿಲ್ಲ ಅವ. ಭೀಕರವಾದದ್ದೇನೋ ನೋಡಿದಂತೆ ಡವಗುಟುತ್ತಿದ್ದ ಎದೆಯನ್ನು ಒತ್ತಿಟ್ಟು ದಾಪುಗಾಲು ಹಾಕಿದ. ಥಾಪ, ಈ 100 ಅವನಿಗೆ ಕೊಟ್ಬಿಡು ಅಂದ ಮಾತು ಕೇಳಿಸಿತು. ಥಾಪಾನ ಹೆಜ್ಜೆ ಸಪ್ಪಳವೂ ಬಂತು ಹಿಂದಿನಿಂದ. ಅವ ಬಂದು ನನ್ನ ಹೆಗಲು ತಟ್ಟುತ್ತಾನೆ ಮತ್ತು ಗಟ್ಟಿಯಾಗಿ ಹಿಡ್ಕೊಂಡು ಅಂಗೈಯ ನೋಟು ತುರುಕುತ್ತಾನೆ ಅನ್ನೋ ಗಾಬರಿಯಲ್ಲಿ ಓಡತೊಡಗಿದ ವಿರೂಪಾಕ್ಷ. ಥಾಪಾನು ನೋಟು ಕೊಟ್ಟೇ ತೀರುವ ಛಲದಲ್ಲಿ ಬೆನ್ನಟ್ಟಿದ. ಇನ್ನೇನು ಥಾಪ ಇವನ ಭುಜ ಹಿಡಿಯಬೇಕು. ಅಷ್ಟರಲ್ಲಿ ಟಣ್ಣೆಂದು ಜಿಗಿದು ತನ್ನ ಸೇರಿದ ವಿರೂಪಾಕ್ಷ ಜೋರಾಗಿ ಕಿಕ್ಕು ಹೊಡೆದ.
ಧೂಳಿನ ಮೋಡ ಒಡೆಯುತ್ತ

0: ಮಿಂಚಿನ ವೇಗದಲ್ಲಿ ಮರೆಯಾದ ರಿಕ್ಷಾ ನೋಡುತ್ತಾ ಅಸಹಾಯಕನಂತೆ ನಿಂತ ಥಾಪ.
1: ಇದುವರೆಗೂ ಕಥೆ ಅಡ್ರೆಸ್ ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ಸಪನಾ ಕಟ್ಟಿ. ಈಗ ಸಂಧಿಕಾಲದಲ್ಲಿ ಕೂತು ಪ್ರಬಂಧ ವಾಚನ ಪ್ರಸ್ತುತಪಡಿಸುತ್ತಾರೆ ಸ್ಮಿತಾ ಭಟ್ ಅವರು.
2: ನೋಡು ಅಪ್ಪ, ನಂಗೂ ನಿಂಗೂ ಹೊಂದಾಣಿಕೆ ಆಗಲ್ಲ. ನಮ್ಮ ನಡುವೆ ಇರುವ ಜನರೇಷನ್ ಗ್ಯಾಪ್ ಹೊಂದಿಕೊಳ್ಳೋದಕ್ಕೂ ಬಿಡೋದಿಲ್ಲ. ಸುಮ್ನೆ ಯಾಕ್ ನಿನ್ನ ವಿಚಾರಗಳನ್ನ ನನ್ನ ತಲೆ ಹಾಕುವೆ, ಸುಮ್ನಿರು ಅಂತ ಗದರಿ ಕಂಪ್ಯೂಟರ್ ಎದುರು ತಲೆ ತಗ್ಗಿಸಿ ಮಗ್ನನಾಗಿದ್ದ ಮಗ. ಹೇಳಬೇಕಿರುವ ಮಾತು ಮನದಲ್ಲೇ ಕರಗಿ ಅಸಮಾಧಾನದಲ್ಲಿ ಎದ್ದೆದ ಅಪ್ಪ. ಅಪ್ಪ ಮಗ ಅಂತಲ್ಲ, ಅಮ್ಮ ಮಗಳು, ಅಜ್ಜ ಮೊಮ್ಮಗ, ಹೀಗೆ ಯಾವುದೋ ದಾರಿಯಲ್ಲಿ, ಬಸ್ಸಿನಲ್ಲಿ, ಸಮಾರಂಭಗಳಲ್ಲಿ ಸಿಗುವ ಹಿರಿಯ ಮತ್ತು ಕಿರಿಯರನ್ನೇ ಇರುವ ನಡೆವ ಸಾಮಾನ್ಯ ಅನ್ನಿಸಿಕೊಂಡ ಸಮಸ್ಯೆ ಇದು. ಏನ್ ಮಕ್ಕಳೋ ಈಗಿನ ಕಾಲದವರು ಅಂತ ಹಿರಿಯರು ಗೊಣಗುತ್ತಾರೆ. ಏನ್ ತಲೆ ತಿಂತಾರಪ್ಪ, ಚೂರು ಕಾಮನ್ ಸೆನ್ಸ್ ಇಲ್ಲ ಅಂತ ಕಿರಿಯರು ಕಿರಿಕ್ ಮಾಡ್ತಾರೆ. ಇದಕ್ಕೆ ನಾವು ನೀವೆಲ್ಲ ಇಟ್ಟ ಹೆಸರು ಜನರೇಷನ್ ಗ್ಯಾಪ್. ಹೌದು, ಪೀಳಿಗೆಯ ಅಂತರ, ಜನರೇಷನ್ ಗ್ಯಾಪ್ ಅನ್ನೋದು ಬಹಳವೇ ದೊಡ್ಡ ಸಮಸ್ಯೆ ಈ ಕಾಲಕ್ಕೆ. ಹಾಗಿದ್ದರೆ ಹಿಂದೆ ಕೂಡ ಇದೇ ತರಹದ ಜೀವನ ಪದ್ಧತಿಯೇ ಅಲ್ವಾ ಬೆಳೆದುಕೊಂಡು ಬಂದಿದ್ದು? ಮತ್ತ್ಯಾಕೆ ಇವತ್ತು ಇದು ಈ ಪ್ರಮಾಣದಲ್ಲಿ ತನ್ನ ಕಂಧ ಬಾಹು ಚಾಚಿದೆ? ಮೇಲ್ನೋಟಕ್ಕೆ ಇದು ವಾಕ್ ಸ್ವಾತಂತ್ರ್ಯದ ಪರಮಾವಧಿಯಂತೆ ಕಂಡರೂ ಕಾಲಕಾಲಕ್ಕೆ ಮಕ್ಕಳು ಮತ್ತು ಪೋಷಕರ ನಡುವೆ ಬದಲಾದ ಭಾವವನ್ನು, ಅಂತರವನ್ನು ಇದು ಹೆಚ್ಚಾಗಿ ಸೂಚಿಸುತ್ತದೆ. ಆರಂಭದಲ್ಲಿಯೇ ನಿನಗೆ ಉಪ್ಪಿಟ್ಟು ಇಷ್ಟ, ನನಗಿಷ್ಟವಿಲ್ಲ ಎನ್ನುವಂತ ವಿಚಾರಗಳಿಂದ ಇಲ್ಲಿ ಗ್ಯಾಪ್ ಹುಟ್ಟಿಕೊಳ್ಳುವುದಿಲ್ಲ. ನಡೆದು ಬಂದ ದಾರಿ, ನೈತಿಕ ಮೌಲ್ಯ, ಸಂಸ್ಕೃತಿಗಳಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳು ತಲೆದೋರಿ ಅದಕ್ಕೆ ಪ್ರಭಾವಿತರಾಗುತ್ತಾ ದೊಡ್ಡ ಮಟ್ಟದ ಬದಲಾವಣೆಗಳನ್ನೇ ಬಯಸುವ ಒಂದು ತುಮಾರು ಕ್ರಮೇಣ ಅದನ್ನು ಸಾಧಿಸಿಕೊಳ್ಳುವತ್ತಲೇ ಸಾಗಿದಾಗ ಇದರ ಪರಿಣಾಮದಿಂದ ಪ್ರತಿ ನಡೆ ನುಡಿಗಳಲ್ಲೂ ಒಂದು ಅಂತರ, ಬಿಗುಮಾನ, ಸದಾ ಶೀತಲ ಸಮರ ಮಾಡುತ್ತಿರುತ್ತದೆ. ಆಗ ಉಪ್ಪಿಟ್ಟಿನ ವಿಚಾರವೂ ಬೃಹದಾಕಾರವಾಗಿ ಬೆಳೆಯುತ್ತದೆ. ಪ್ರತಿ ಪೀಳಿಗೆಯು ತಾವು ಪ್ರೀತಿಸುವ ತತ್ವ ಸಿದ್ಧಾಂತಗಳನ್ನು ಕಾಪಾಡಿಕೊಳ್ಳಲು ಹೆಣಗಾಡುತ್ತವೆ, ವಾದಿಸುತ್ತವೆ, ಮತ್ತದನ್ನೇ ಸರಿ ಎನ್ನುತ್ತವೆ. ಇಷ್ಟು ದಿನ ಇದ್ದದ್ದು ಅಚಾನಕ್ ಆಗಿ ಈಗ ಹೇಗೆ ಬದಲಾಗಲು ಸಾಧ್ಯ ಎಂದು ಹಳೆಯ ತಲೆಮಾರು ಅಂದುಕೊಳ್ಳುವಂತೆ, ಅಷ್ಟೆಲ್ಲಾ ವರ್ಷದಿಂದ ಬದಲಾಗದೆ ಇರಲು ಹೇಗೆ ಸಾಧ್ಯ ಎಂದು ಹೊಸ ಪೀಳಿಗೆ ಕೇಳುತ್ತದೆ. ಅಂದು ಮನೆಯ ಹಿರಿಯ ಹೇಳಿದ್ದನ್ನು ಎಲ್ಲರೂ ಕೇಳುತ್ತಿದ್ದದ್ದೂ ಸತ್ಯ, ಇಂದು ಯಾವುದಕ್ಕೂ ಕ್ಯಾರ್ ಅನ್ನದೆ ನಡೆದು ಹೋಗುತ್ತಿರುವ ಯುವ ಸಮೂಹವೂ ಸತ್ಯ. ಸೈಲೆಂಟ್ ಜನರೇಷನ್, ಬೇಬಿ ಬೂಮರ್ಸ್, ಜೆನ್ ಎಕ್ಸ್, ಮಿಲೇನಿಯರ್ಸ್, ಜೆನ್ ಜಿ, ಅಲ್ಫಾ, ಬೇಟಾ ಎಂದೆಲ್ಲ ಹಲವು ಬಗೆಯಲ್ಲಿ ವಿಭಾಗ ಮಾಡಿ ಜನರೇಷನ್ ಬಗ್ಗೆ ಹೇಳಿದ ಅಧ್ಯಯನಕಾರರು ಮುಂದೇನಾಗುತ್ತದೆ, ಹಿಂದೇನಾಗಿತ್ತು, ಅವರು ಹೇಗಿರುತ್ತಾರೆ ಅನ್ನುವುದನ್ನೆಲ್ಲ ಹೇಳಿದ್ದಾರೆ. ನಿಜ, ಅದೇನೇ ಇದ್ದರೂ ಜಗದ್ವ್ಯಾಪಿಯಾದ ಈ ಸಮಸ್ಯೆಯನ್ನು ವಿವರಿಸಲಾಗಲಿ ಬಗೆಹರಿಸಲಾಗಲಿ ಬಲು ಕಷ್ಟ. ಕಾಲಕಾಲಕ್ಕೆ ಬದಲಾವಣೆಯ ಜೊತೆ ಜೊತೆಗೆ ಬದುಕಬೇಕು. ಇನ್ನು ಮುಂದೆ ಕರೋನಾ ಜೊತೆಗೆ ಬದುಕುವುದನ್ನು ರೂಢಿಸಿಕೊಳ್ಳಬೇಕು ಎಂದಿರಲಿಲ್ಲವೇ? ಹಾಗೆಯೇ ಇದು ಕೂಡ ಸಮಸ್ಯೆಗಳನ್ನು ಸುಲಭವಾಗಿಸಲು ಈ ಅಧ್ಯಯನಗಳು ಅಷ್ಟೇ. ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಎಂದು ಕೂರುವುದಕ್ಕಲ್ಲ. ಎಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಜನರೇಷನ್ ಗ್ಯಾಪ್ ಇದು ಅಂತ ಕೈ ತೊಳೆದುಕೊಂಡು ಬಿಡುತ್ತೇವೆ. ಯಾಕೆ ಈ ಗ್ಯಾಪ್ ಅನ್ನು ತುಂಬುವ ಪ್ರಯತ್ನ ಮಾಡಬಾರದು ಅಂತ ಯೋಚಿಸುವುದೇ ಇಲ್ಲ. ಸುಮಾರು 65-81 ನಡುವೆ ಜನಿಸಿದವರನ್ನು ಜೆನ್ ಎಕ್ಸ್ ಎನ್ನುತ್ತಾರಂತೆ. ಈ ಕಾಲಘಟ್ಟದ ಜನರೇಷನ್ ಅತ್ತ ದರಿ ಇತ್ತ ಪುಲಿ ಪರಿಸ್ಥಿತಿಯಲ್ಲಿ ಬದುಕುತ್ತಿವೆ ಅಂದರೆ ತಪ್ಪಾಗಲಾರದು. ಮಿಣುಕು ದೀಪದ ಬುಡದಲ್ಲಿ ಕಳೆದ ಬದುಕು ಝಗಮಗಿಸುವ ಬೆಳಕಿಗೆ ಕಣ್ಣು ಕೋರೈಸುತ್ತಾ ಕಂಗಾಲಾಗಿದ್ದೇವೆ. ಪತ್ರ ಬರೆಯುತ್ತಿದ್ದಗಳು ಸ್ಮಾರ್ಟ್ ಫೋನ್ ಹಿಡಿದು ಅದರುತ್ತಿವೆ. ಅಪ್ಪನ ಮಾತು ಕೇಳಿ ಬೆಳೆದ ನಾವು ಮಕ್ಕಳು ಮಾತು ಕೇಳದ್ದಕ್ಕೆ ತತ್ತರಿಸುತ್ತಿದ್ದೇವೆ. ಪ್ರಾಚೀನತೆ ಮತ್ತು ಆಧುನಿಕತೆಯ ಸಂಧಿ ಕಾಲದಲ್ಲಿಂತೂ ಯಾವುದನ್ನು ಆಯ್ದುಕೊಳ್ಳಲಿ ಎಂದು ಒದ್ದಾಡುತ್ತೇವೆ. ಮಕ್ಕಳು ಹೋಗುವ ಪಬ್ಬು ಬಾರುಗಳೂ ಬೇಕು, ಅಪ್ಪ ಮಾಡುತ್ತಿದ್ದ ದೇವರ ಪೂಜೆಯೂ ಬೇಕು ಎಂದು ಒಟ್ಟೊಟ್ಟಿಗೆ ಅಸಿ ಅಯೋಮಯವಾಗುತ್ತಿದ್ದೇವೆ. ವಿಶ್ವಾಮಿತ್ರ ಮತ್ತು ವಸಿಷ್ಠರ ಶೀತಲ ಸಮರದಲ್ಲಿ ತ್ರಿಶಂಕು ಪರಿಸ್ಥಿತಿ ಈ ನಮ್ಮ ಜನರೇಷನ್ನಿನದು. ಬಹಳಷ್ಟು ಕಡೆಗಳಲ್ಲಿ ಮನೆಯಲ್ಲಿರುವ 3 ತಲೆಮಾರುಗಳಲ್ಲಿ ಸೀದಾ 3ನೇ ತಲೆಮಾರಿಗೆ ಮನೆಯ ಅಧಿಕಾರ ಹಸ್ತಾಂತರವಾಗಿ ಬಿಡುವ ಸಂದರ್ಭಗಳೂ ಇವೆ. ಈ ಮಧ್ಯದಲ್ಲಿ ಇರುವ ತಲೆಮಾರು ಇದೆಯಲ್ಲ, ಅವರು ಯಾರೂ ನಮ್ಮ ಮಾತುಕಿಲ್ಲ, ಈ ಯಾಂತ್ರಿಕ ಜಗತ್ತಿಗೆ ತೆರೆದುಕೊಳ್ಳುವ ಬುದ್ಧಿವಂತಿಕೆ ಇಲ್ಲ, ನಾವು ಅಪ್ಪ ಅಮ್ಮನನ್ನು ಪ್ರೀತಿಯಿಂದ ನೋಡಿಕೊಂಡೆವೆಂದು ನಮ್ಮ ಮಕ್ಕಳು ನೋಡಿಕೊಳ್ಳುವುದಿಲ್ಲ, ಇಷ್ಟು ದಿನ ಕಾಪಾಡಿಕೊಂಡು ಬಂದ ಶಾಸ್ತ್ರ ಸಂಪ್ರದಾಯ ಮನೆತನ ಇವೆಲ್ಲ

ಮಣ್ಣು ಪಾಲಾಗಬಹುದಾ? ಇಂತಹ ಹಲವಾರು ಅಸಮಾಧಾನ, ಅಭದ್ರತೆಯ ಗೊಂದಲದಿಂದಲೋ ಏನೋ ತಮ್ಮ ಅಸ್ತಿತ್ವ ಸಾಧಿಸುವಲ್ಲಿ ಹೆಚ್ಚೇ ಮುತುವರ್ಜಿ ವಹಿಸುತ್ತದೆ ಅನ್ನಬಹುದು. ಆದರೆ ಇದನ್ನೆಲ್ಲ ಅಲ್ಲಲ್ಲೇ ಬಿಟ್ಟು ಮುಂದೆ ಸಾಗಿದ ನಮ್ಮ ಮುಂದಿನ ಪೀಳಿಗೆ ಇದ್ಯಾವುದನ್ನೂ ಲೆಕ್ಕಿಸದೆ ಸಾಗುವಾಗ ತನ್ನಿಂದ ತಾನೇ ಸಂಘರ್ಷಗಳು ತಲೆದೋರುತ್ತವೆ. ಹಾಗಂತ ಈ ಮಧ್ಯಕಾಲದವರು ಹಂತ ಹಂತವಾದ ಆಧುನಿಕತೆಯನ್ನು ಕಂಡವರೇ. ಕರೆಂಟು ಬಂತು, ಟಿವಿ ಬಂತು, ಫ್ರಿಜ್, ಮಿಕ್ಸರು, ದೂರಸಂಪರ್ಕ, ರಸ್ತೆ, ವಾಹನಗಳು, ಹೀಗೆ ಹಲವಾರು ಆಧುನಿಕ ವ್ಯವಸ್ಥೆಗಳು ಬಂದರೂ ಅಂಥ ದೊಡ್ಡ ಮಟ್ಟದಲ್ಲಿ ಭಾವನಾತ್ಮಕವಾಗಿ ಯಾರನ್ನೂ ಬೇರ್ಪಡಿಸಿರಲಿಲ್ಲ. ಮೊಬೈಲ್ ಮತ್ತು ಕಂಪ್ಯೂಟರ್ಗಳು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಾನವ ಸಂಬಂಧಗಳ ನಡುವಿನ ಅಂತರವನ್ನು ಹೆಚ್ಚಿಸಿ ಕಂಗಾಲು ಮಾಡಿಬಿಟ್ಟಿವೆ. ಧಾವಂತ, ಒತ್ತಡ ಮತ್ತು ಓಡುವ ಕಾಲದಂದೇ ಬಿದ್ದು ಸ್ವಂತಕ್ಕೆ ಸ್ವಂತದವರಿಗೆ ಸಮಯ ಕೊಡಲಾಗದ ಸಂದರ್ಭದಲ್ಲಿ ಜನರೇಷನ್ ಗ್ಯಾಪ್ ಎನ್ನುವ ಮಾತು ತನ್ನ ಪ್ರಭುತ್ವವನ್ನು ಹೆಚ್ಚಾಗಿ ಸಾಧಿಸಿದೆ. ವಾಸ್ತವದಲ್ಲಿ ನೋಡುವುದರೆ ಅಪ್ಪ ಬಿಟ್ಕಾಯಿನ್ ಬಗ್ಗೆ ಅರ್ಥವಾಗುತ್ತಿಲ್ಲ ಅಂದರೆ ಜನರೇಷನ್ ಗ್ಯಾಪ್ ಅನ್ನಬಹುದು. ಅಜ್ಜ ಕಂಪ್ಯೂಟರ್ ಮೂರ್ಖರ ಪೆಟ್ಟಿಗೆ ಅಂದರೆ ಜನರೇಷನ್ ಗ್ಯಾಪ್ ಅನ್ನಬಹುದು. ಆದರೆ ನಾವು ಮಗಳೇ ಮನೆಗೆ ಬೇಗ ಬಾ ಅಂದರೂ ಜನರೇಷನ್ ಗ್ಯಾಪ್ ಎನ್ನುತ್ತೇವೆ. ವಿಭಿನ್ನ ಕಾಲಮಾನಗಳಲ್ಲಿ ಮತ್ತು ವಿಭಿನ್ನ ಪರಿಸ್ಥಿತಿಗಳಲ್ಲಿ ಜನಿಸಿದ ಜನರು ತಮ್ಮ ಅನುಭವಗಳ ಆಧಾರದ ಮೇಲೆ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಹಾಗೆಯೇ ಕಾಲ ಕಳೆದಂತೆ ಜೀವನ ಮಾದರಿಗಳು ವಿಕಸನಗೊಳ್ಳುತ್ತಲೇ ಇರುತ್ತವೆ. ಪ್ರತಿಯೊಬ್ಬರೂ ಸ್ವಾಭಾವಿಕವಾಗಿ ತಮ್ಮದೇ ಆದ ಮೌಲ್ಯಗಳು ಮತ್ತು ನಂಬಿಕೆಗಳ ಪ್ರಕಾರ ಬದುಕಲು ಮತ್ತು ವರ್ತಿಸಲು ಬಯಸುತ್ತಾರೆ. ಎಲ್ಲಿಯೂ ರಾಜಿ ಮಾಡಿಕೊಳ್ಳುವುದು ಇಷ್ಟವಿರುವುದಿಲ್ಲ. ತಲೆಮಾರುಗಳ ನಡುವಿನ ತಿಳುವಳಿಕೆಯ ಕೊರತೆಯು ಕಾಲಾನಂತರದಲ್ಲಿ ಪೀಳಿಗೆಯ ಅಂತರವನ್ನು ಹೆಚ್ಚಿಸುತ್ತಲೇ ಸಾಗಿದೆ. ಅದೆಷ್ಟು ಅಂದರೆ ನಾವೀಗ ಮಾತಿಗೆ ಮುಂಚೆ ಇದು ಜನರೇಷನ್ ಗ್ಯಾಪ್ ಬಿಡು ಎನ್ನುತ್ತೇವೆ. ಹಾಗಂತ ಅದನ್ನು ನಿರಾತಂಕವಾಗಿ ಸ್ವೀಕರಿಸಿದ್ದೇವೆ ಅಂತಲ್ಲ, ಅದೊಂದು ಪಲಾಯನವಾದದ ಹೇಳಿಕೆ ಅಷ್ಟೇ. ನಂತರ ಹಳಹಳಿಸುತ್ತೇವೆ, ಕೊರಗುತ್ತೇವೆ, ಕೋಪಗೊಳ್ಳುತ್ತೇವೆ. ಆದರೆ ಈ ನಡೆ ಅಂತರವನ್ನು ಹೆಚ್ಚಾಡುತ್ತದೆಯೇ ಹೊರತು ಬಸಿಯುವುದಲ್ಲ. ವೈವಿಧ್ಯಮಯ ವಿಚಾರಗಳು, ವಿಶಾಲ ದೃಷ್ಟಿಕೋನ, ಸಾಂಪ್ರದಾಯಿಕ ವಿಧಾನಗಳ ವಿರೋಧ, ತಮ್ಮದೇ ಸ್ವಂತ ನಿರ್ಧಾರಗಳು, ಯಾವುದೇ ನಿಯಮಗಳ ಪ್ರಕಾರ ನಡೆಯಲು ಇಷ್ಟಪಡದಿರುವುದು, ಪೂರ್ಣ ಸ್ವಾತಂತ್ರ್ಯ, ಇವೆಲ್ಲ ಪ್ರಗತಿ ಮತ್ತು ಅಭಿವೃದ್ಧಿಯ ಸಂಕೇತಗಳು ಎಂದು ನಂಬುವ ಯುವ ಪೀಳಿಗೆ ಪರಸ್ಪರ ಪ್ರೀತಿ ಮತ್ತು ವಾತ್ಸಲ್ಯವಿದ್ದು ಇಬ್ಬರೂ ಶಕ್ತಿಯನ್ನು ಕಳೆದುಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಸ್ಥಿತಿ ತಲುಪಿದೆ. ಹಾಗಿದ್ದರೆ ಯಾರು ಸರಿ, ಯಾರು ತಪ್ಪು ಎಂದು ಕೇಳಿದರೆ ಯಾವುದೂ ಅಲ್ಲ ಅಂತಲೇ ಹೇಳಬೇಕಾಗುತ್ತದೆ. ಸೂರ್ಯ ಮುಳುಗುವ ಹೊತ್ತಲ್ಲಿ ನಿಂತು ಕತ್ತಲಾಯಿತು ಎಂದು ಕೊರಗುವುದು ಎಷ್ಟು ಮೂರ್ಖತನವೋ, ಕಾಲ ಬದಲಾಯಿತು ಎಂದು ಕೊರಗುವುದು ಅಷ್ಟೇ ಮೂರ್ಖತನ. ನಮ್ಮ ಹಳ್ಳಿಗಳಲ್ಲಿ ಬಹಳಷ್ಟು ವಿಭಕ್ತ ಕುಟುಂಬಗಳು, ಮೂರು ತಲೆಮಾರು ಒಟ್ಟಿಗೆ ಇರುವ ಕುಟುಂಬಗಳು ಇವೆ. ಅದೇ ರೀತಿ ತಂದೆ ತಾಯಿಯನ್ನು ಬಿಟ್ಟು ಮಕ್ಕಳು ದೂರದ ದೇಶಗಳಲ್ಲಿ, ನಗರಗಳಲ್ಲಿ ವಾಸಿಸುವವರೂ ಇದ್ದಾರೆ. ಆದರೆ ಮಕ್ಕಳ ಜೊತೆ ಇರುವ ಹಿರಿಯ ತಲೆಮಾರು ಸದಾ ಕೊರಗುತ್ತಲೇ, ಕೊಸರು ತೆಗೆಯುತ್ತಲೇ ಇರುತ್ತಾರೆ. ಮಗನನ್ನು ಯಾಕೆ ವಿದೇಶಕ್ಕೆ ಕಳಿಸಿದೆ, ನಿನ್ನ ಮಗಳು ಕಲಿತದ್ದು ಸಾಕು, ಮದುವೆ ಮಾಡಿ ಮುಗಿಸು, ಇಂತಹ ವಿಚಾರಗಳ ಈ ಮಧ್ಯ ಜನರೇಷನ್ ಅನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತಾರೆ. ನಮ್ಮ ಮಾತಲ್ಲಿ ಕೇಳ್ತಾರೆ ಅಪ್ಪ ಎಂದು ಮೆತ್ತಗೆ ಹೇಳಿದರೂ ಸುಮ್ಮನಿರಯ್ಯ, ನಿನ್ನನ್ನು ನಾನು ಮಾತು ಕೇಳಿಸಿಯೇ ಅಲ್ವಳಿಸಿದ್ದು ಎಂದು ಮತ್ತೊಂದು ಬಾಣ ಹೂಡುತ್ತಾರೆ. ಇಂಥವರನ್ನು ಕಂಡಾಗ ಇರುವುದೆಲ್ಲವ ಬಿಟ್ಟು ಎನ್ನುವ ಅಡಿಗರ ಸಾಲು ನೆನಪಾಗುತ್ತದೆ.

ನಿಜಕ್ಕೂ ನಾವು ಸುಖಿ. ನಮ್ಮ ಮಕ್ಕಳು ನಮ್ಮ ಮಾತು ಕೇಳಿ ಬೆಳೆದರು. ಅವರೊಟ್ಟಿಗೆ ನಾವು ಆರಾಮವಾಗಿ ಬದುಕುತ್ತಿದ್ದೇವೆ. ಇನ್ನೆಷ್ಟು ಸುಖ ನಿರೀಕ್ಷೆ ಮಾಡಲು ಸಾಧ್ಯ? ಪಾಪ, ನಮ್ಮ ಮಕ್ಕಳಿಗೆ ಇಂತಹ ನೆಮ್ಮದಿ ಸಿಗಲಿಲ್ಲ ಎಂದು ಮುಂದೆ ಎಂದೂ ಯೋಚಿಸುವುದೇ ಇಲ್ಲ. ಎಷ್ಟು ದಿನ ಅಂತ ಮಕ್ಕಳಿಗೆ ಮಾತು ಕೇಳಿಸಲು ಸಾಧ್ಯ? ಎಷ್ಟು ದಿನ ಅಂತ ಹಿರಿಯರಿಗೆ ಬುದ್ಧಿ ಕಲಿಸುವ ಪ್ರಯತ್ನ ಮಾಡುವುದು? ಕಾಲದೊಟ್ಟಿಗೆ ಅವರವರ ಬದುಕು ಭಗಳನ್ನು ಬಿಟ್ಟು ಬಿಡಬೇಕು. ನಮ್ಮ ನಮ್ಮ ಬದುಕಿನ ಸಂಜೆಗಳ ಸುಂದರವಾಗಿಸಿಕೊಳ್ಳಲು ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳುವುದು, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಇರಿಸಿಕೊಳ್ಳುವುದು, ಒಂದಿಷ್ಟು ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದು, ನಮ್ಮ ಪಾಡಿಗೆ ನಾವು ಯಾರಿಗೂ ಹೊರೆಯಾಗದಂತೆ ಬದುಕುವುದು, ಇವೆಲ್ಲ ಜನರೇಷನ್ ಗ್ಯಾಪ್ ಅನ್ನು ಸ್ವಲ್ಪ ಮಟ್ಟಿಗೆ ತುಂಬುತ್ತವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆಯಾಯ ಕಾಲಕ್ಕೆ ಒಂದು ವಾಸ್ತವದ ನೆಲೆಗಟ್ಟಿನಲ್ಲಿ ವಿಚಾರ ಮಾಡಿದಾಗ ಮಾತ್ರ

0: ನಮಗೆ ಸತ್ಯ ಗೋಚರಿಸುತ್ತದೆ. ಅದೇ ಹೊಂದಾಣಿಕೆ. ಹೊಂದಾಣಿಕೆ ಮಾತ್ರ ಎಲ್ಲಾ ಕಾಲಕ್ಕೂ ಸರಿದೂಗಿಸಬಲ್ಲ ತಕ್ಕಡಿ. ಸಮಸ್ಯೆಗಳನ್ನೇ ಹಲುಗುತ್ತಾ ಕೂತರೆ ಕಾಣಬೇಕಾದ ಸುಂದರತೆಯೂ ಕಾಣುವುದಿಲ್ಲ. ಭಿನ್ನಾಭಿಪ್ರಾಯಗಳು ಒಟ್ಟಿಗೆ ಬದುಕುವ ಎಲ್ಲಾ ಸಂಬಂಧಗಳಲ್ಲೂ ಇರುತ್ತದೆ. ಆದರೆ ಅದನ್ನು ನಿಭಾಯಿಸುವ ತಾಳ್ಮೆ ಎಲ್ಲಾ ಜನರೇಷನ್ನಿಗೂ ಬೇಕು. ಸಮುದ್ರದಲ್ಲಿ ಎದ್ದ ಪ್ರತಿ ಅಲೆಯನ್ನೂ ಅದು ಬರುವ ರಭಸದ ಮೇಲೆ ಅಪ್ಪಳಿಸುವ ಪ್ರಮಾಣ ನಿಗದಿಯಾಗುತ್ತದೆ ಅಷ್ಟೇ. ಆದರೆ ತಿರುಗಿ ಸಮುದ್ರ ಸೇರುವುದೇ ಪ್ರತಿ ಅಲೆಯ ಅಂತಿಮ ಸತ್ಯ. ಧನ್ಯವಾದ.
1: ಸ್ಮಿತಾ ಭಟ್ ಅವರಿಂದ ಪ್ರಬಂಧ ವಾಚನ ಸಂಧಿಕಾಲದಲ್ಲಿ ಕೂತು ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ಜೋಗುಳ ಹಾಡು
3: ಜೋ ಜೋ ಲಾಲಿ ನಾ ಹಾಡುವೆ
2: ಬಿಳಿಯೋ ಮಕ್ಕಳಿಗೆ ಜ್ಞಾನದ ಗೂಡು
4: ಈ ಕನ್ನಡದ ಅಕ್ಷರ ಮಾಲೆ
2: ಹಾದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ
4: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ
2: ವಯೋವೃದ್ಧರಿಗೆ ಬದುಕಿನ ಹಿರಿವೆ
3: ಬಾನಿಗೊಂದು ಎಲ್ಲೆ ಎಲ್ಲಿದೆ
2: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು
3: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕನ್ನಡಿ
2: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ

0: ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
1: ನಾನು ಡಾಕ್ಟರ್ ವಸೀಂ ಅಹಮದ್, SDM ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ July 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. July 14 ಸಂಜೆ 6:50 ಆಲ್ ಇಂಡಿಯಾ ರೇಡಿಯೋ ಧಾರವಾಡದ SDM ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
0: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. STD ಕೋಡ್ 0836. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
2: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
0: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
3: ನರಿರಾಯ ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
4: ನಾನು ಬರಬೇಕಾ?
3: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದು ದಿನ ಆಗೋಗಿದೆ.
4: ಹೌದು ಹೌದು ಹೌದು, ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
0: ತಪ್ಪದೆ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ ಕಾರ್ಯಕ್ರಮ ವಿವರಣೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ದತ್ತಕ್ರಿಯಾ ಯೋಗ. ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಕೇಳುತ್ತೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಂತರ ಜನಪದ ಸಂಗೀತ. 1:20 2:40 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. 3:01 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಇದುವರೆಗೂ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇನ್ನು ಮುಂದೆ ಕೇಳಿ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ದತ್ತಕ್ರಿಯಾ ಯೋಗ, ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರಿಗೆ ನಮಸ್ಕಾರ.
2: ಜೈ ಗುರುದತ್ತ.
1: ದತ್ತಕ್ರಿಯಾ ಯೋಗ ಅನ್ನುವಂತಹ ಹೊಸ ಯೋಗ ಪರಂಪರೆಯನ್ನೇ ತಾವು ಸೃಷ್ಟಿ ಮಾಡಿದ್ದೀರಿ. ಈಗ ಇಡೀ ವಿಶ್ವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಪೀಠ ದತ್ತಕ್ರಿಯಾ ಯೋಗಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ, ಮತ್ತು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ, ಗ್ರಾಮಗಳ ಮಟ್ಟದಲ್ಲಿ ಜನಪ್ರಿಯಗೊಳಿಸೋದಕ್ಕೆ ಏನು ಕಾರ್ಯಕ್ರಮಗಳನ್ನು ಹಾಕಿ

0: ಪಡೆದುಕೊಂಡಿದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ನೀಡಬೇಕು ಸ್ವಾಮೀಜಿ. ಈ ದತ್ತಕ್ರಿಯಾ ಯೋಗ ಅಂದ್ರೇನು, ಅದರ ಮೂಲ ತತ್ವಗಳು ಏನು ಅಂತೀರಿ?
1: ಯೋಗ ಬ್ರಹ್ಮಾದಂಥ ನಮ್ಮ ಗುರುದೇವರು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ವಂದನೆಗಳನ್ನು ಸಮರ್ಪಣೆ ಮಾಡುತ್ತಾ ಯೋಗ ದಿನಾಚರಣೆಯನ್ನು ವಿಶೇಷವಾಗಿ 12ನೇ ವರ್ಷ ಆಚರಣೆ ಮಾಡ್ತಾ ಇರುವಂಥ ಈ ಶುಭ ಸಂದರ್ಭದಲ್ಲಿ ಯೋಗವಾಣಿಯ ಮುಖಾಂತರ ಎಲ್ಲರಿಗೂ ಯೋಗದ ಬಗ್ಗೆ ವಿಶೇಷವಾದಂಥ ಜ್ಞಾನವನ್ನು ಕೊಡಬೇಕು, ಒಂದು ತಿಳುವಳಿಕೆಯನ್ನು ಎಲ್ಲರಲ್ಲೂ ಉಂಟು ಮಾಡಬೇಕು ಅಂಥೇಳಿ ಆಕಾಶವಾಣಿಯವರು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿರೋದು ತುಂಬ ಸಂತೋಷ. ನಮ್ಮ ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿಯವರು ಕಳೆದ 50 ವರ್ಷದಿಂದ ದತ್ತಕ್ರಿಯಾ ಯೋಗ ಅನ್ನುವಂಥ ಹೆಸರಿನಿಂದ ಯೋಗವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಪ್ರಾರಂಭವಾಗಿದ್ದು ನಮ್ಮ ಮೈಸೂರಿನಲ್ಲೇ, ಹಾಗೆ ವಿಸ್ತರಿಸಿ ಇವತ್ತು ದೇಶ ವಿದೇಶಗಳಲ್ಲಿ 2000 ಜನ ಉಪಾಧ್ಯಾಯರು ಯೋಗವನ್ನು ಕಲಿಸ್ತಾ ಇದ್ದಾರೆ. ಪ್ರತಿ ವರ್ಷ 50,000 ಜನಕ್ಕೆ ಯೋಗವನ್ನು ಹೇಳ್ಕೊಡುವಂಥದ್ದು. ದತ್ತಕ್ರಿಯಾ ಯೋಗ ಅನ್ನೋ ಹೆಸರಿನಿಂದ ಎಲ್ಲರಿಗೂ ಜೀವನದ ಒಂದು ವಿಧಾನವನ್ನು ತಿಳಿಸೋದು, ಆರೋಗ್ಯವಂತರಾಗಿರಿ, ಆರೋಗ್ಯವಾಗಿದ್ದು ದೇಶ ಸೇವೆಯನ್ನು ಮಾಡಿ, ಹಾಗೂ ನಿಮ್ಮ ಪರಿವಾರವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ ನಿಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ಸ್ವಾಮೀಜಿಯವರ ಸಂದೇಶ. ದತ್ತಕ್ರಿಯಾಯೋಗದ ಮುಖಾಂತರ ಸಮಾಜವೆಲ್ಲ ಆರೋಗ್ಯವಾಗಿರಬೇಕು ಅಂತ ಹೇಳಿ ಸ್ವಾಮೀಜಿಯವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ.
0: ಈ ದತ್ತಕ್ರಿಯಾ ಯೋಗವನ್ನು ನಿಯಮಿತವಾಗಿ ಅಭ್ಯಾಸ ಮಾಡೋದ್ರಿಂದ ವ್ಯಕ್ತಿಗೆ, ಅಂದರೆ ಯಾರು ಅಭ್ಯಾಸ ಮಾಡ್ತಾರೋ ಅವರಿಗೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಏನು ಪ್ರಯೋಜನಗಳಾಗ್ತವೆ?
1: ಯೋಗಾಭ್ಯಾಸದಿಂದ 3ರ ಸಮತೌಲ್ಯವನ್ನು ನೋಡಬಹುದು ಅಂಥೇಳಿ ಯೋಗಶಾಸ್ತ್ರ ನಮ್ಗೆ ಹೇಳುತ್ತೆ. ದೇಹ, ಮನಸ್ಸು, ಬುದ್ಧಿ, ಈ 3ರ ಒಂದು ವಿಶೇಷ ಶಕ್ತಿಯನ್ನು ನಾವು ಗಮನಿಸಬಹುದು ಅಂತ. ಹಾಗೇ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ದೇಹ ದೃಢವಾಗಿರುತ್ತೆ, ಮನಸ್ಸು ನಿಶ್ಚಂಚಲವಾಗುತ್ತೆ, ಬುದ್ಧಿ ಕುಶಲವಾಗುತ್ತೆ. ಈ 3 ದೃಷ್ಟಿಯಿಂದ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡಬೇಕು ಅಂಥೇಳಿ ಸ್ವಾಮೀಜಿಯವರು ಕರೆಯನ್ನು ಕೊಡ್ತಾ ಇರ್ತಾರೆ. ಅಭ್ಯಾಸ ಮಾಡಿದವರಲ್ಲೂ ಕೂಡ ಬೇಕಾದಷ್ಟು ಪರಿವರ್ತನೆಯನ್ನು ನಾವು ನೋಡ್ತಾ ಇರ್ತೀವಿ. ಅವರು ಬಂದು ಮಕ್ಕಳಾದರೆ, ಯುವಕರಾದರೆ, ಯುವತಿಯರಾದರೆ ಓದಕ್ಕಾಗ್ತಾ ಇರಲಿಲ್ಲ, ಕೂತ್ಕೊಂಡು ಕೂಡಲೇ ಮನಸ್ಸೆಲ್ಲ ಓಡ್ತಾ ಇತ್ತು, ದತ್ತಕ್ರಿಯಾ ಯೋಗ ಕಲಿತ ಮೇಲೆ ನಮ್ಮ ಮನಸ್ಸು ನಿಲ್ತಾ ಇದೆ, ಓದಿದ ಬೇಗ ಅರ್ಥವಾಗ್ತಿದೆ ಅಂಥೇಳಿ ಅವರು ಹೇಳೋದು. ಹಾಗೂ ಹಿರಿಯರಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಾಗಿದೆ, ಹಾಗೂ ಮಧ್ಯ ವಯಸ್ಕರಲ್ಲಿ ನಾವು ಕೆಲಸಗಳಿಗೆ ಹೋಗುವಾಗ ವಿಪರೀತವಾದ ಒತ್ತಡ, ಆ ಒತ್ತಡದಿಂದ ನಾವು ಹೊರಗೆ ಬಂದಿದ್ದೀವಿ ಅಂಥೇಳಿ ಅವರು ಹೇಳೋದು. ಈ ಅನುಭವಗಳನ್ನು ಕೇಳಿ ಯೋಗ ಹೀಗೆ ಇವರಿಗೆ ಉಪಯೋಗ ಆಗ್ತಾ ಇದೆ, ಹಾಗೂ ಆಧ್ಯಾತ್ಮಿಕವಾಗಿ ಅವರ ಏಳಿಗೆಯನ್ನು ಖಂಡಿತ ಅವರ ಜೀವನದಲ್ಲಿ ನೋಡ್ತಾ ಇದ್ದಾರೆ. ದತ್ತಕ್ರಿಯಾ ಯೋಗ ಅಭ್ಯಾಸ ಮಾಡೋದ್ರಿಂದ ಆಗುವಂಥ ಅನುಭವಗಳನ್ನೇ ಒಂದು ದಿವಸ ಹೇಳ್ಕೊಳ್ಬಹುದು, ಅಷ್ಟು ಅನುಭವ ಇದೆ.
0: ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರವನ್ನು ರಚಿಸಿದರು. ಈಗ ದತ್ತಕ್ರಿಯಾ ಯೋಗ ಅನ್ನೋ ಒಂದು ಹೊಸ ಭಾಷ್ಯವನ್ನು ತಾವು ಬರೆದಿದ್ದೀರಿ. ಪತಂಜಲಿ ಮಹರ್ಷಿಗಳ ಯೋಗಕ್ಕೂ ದತ್ತಕ್ರಿಯಾ ಯೋಗಕ್ಕೂ ಏನಾದರೂ ವ್ಯತ್ಯಾಸಗಳಿದೆಯಾ, ಸಾಮ್ಯತೆಗಳಿದೆಯಾ, ಹೇಗೆ?
1: ಖಂಡಿತ ಯಾವ ವ್ಯತ್ಯಾಸವೂ ಇಲ್ಲ. ಯಾರೇ ಪ್ರಪಂಚದಲ್ಲಿ ಯೋಗ ಶಬ್ದವನ್ನು ಬಳಸಿದ್ರೂ ಕೂಡ ಅದು ಪತಂಜಲಿ ಮಹರ್ಷಿಯ ಪ್ರಸಾದವೇ. ಇದನ್ನೇ ನಮ್ಮ ಗುರುದೇವರು ಪೂಜ್ಯ ಸ್ವಾಮೀಜಿಯವರು ಯಾವಾಗಲೂ ಹೇಳ್ತಿರ್ತಾರೆ, ಅಲ್ಲಿಂದ ತಗೊಂಡಂಥ ವಿಚಾರಗಳೇ. ಆದರೆ ಅದನ್ನು ಈಗಿನ ಕಾಲಕ್ಕೆ ಬೇಕಾದ ಹಾಗೆ ಸುಲಭಗೊಳಿಸಿ, ಅಲ್ಲಿ ಪ್ರಾರಂಭದಲ್ಲೇ ಯೋಗ ಚಿತ್ತವೃತ್ತಿ ನಿರೋಧ, ಬಹಳ ಕಷ್ಟ, ಚಿತ್ತವೃತ್ತಿ ನಿರೋಧ, ಮನಸ್ಸನ್ನು ತಡೆಯೋದು ಬಹಳ ಕಷ್ಟ ಅನ್ನೋದು ನಾವೆಲ್ಲ ಕೇಳ್ತಾ ಇರ್ತೀವಿ. ಹಾಗಾಗಿ ಮನಸ್ಸನ್ನು ಮೊದಲು ಶುದ್ಧಗೊಳಿಸಿ, ಒಳ್ಳೆಯ ಆಲೋಚನೆ ಬರಲಿ, ಅದಾದ್ಮೇಲೆ ನಿಗ್ರಹ ತಾನಾಗಿ ಆಗುತ್ತೆ, ಹೀಗೆ ಸುಲಭ ರೀತಿಯಲ್ಲಿ ಅವರಿಗೆ ಅರ್ಥ ಮಾಡಿಸೋದು ಒಂದು ದತ್ತಕ್ರಿಯಾ ಯೋಗದ ಒಂದು ಪ್ರತ್ಯೇಕತೆ ಅಂತ ಹೇಳ್ಬೋದು. ಯೋಗದ ವಿಚಾರದಲ್ಲಿ ಯೋಗ ಸಂಹನನ ಉಪಾಯ ಧ್ಯಾನ ಸಂಗತಿ ಯುಕ್ತಿಷು, ಇಷ್ಟು ಅರ್ಥದಲ್ಲಿ ಯೋಗ ಅನ್ನುವಂಥ ಪದವನ್ನು ಪ್ರಯೋಗ ಮಾಡಿದ್ದಾರೆ. ತಯಾರಿಕೆಯನ್ನು ಕೂಡ ಯೋಗ ಅಂತ ಕರೀತಾರೆ. ನಮ್ಮ ಈ ಜೀವನಕ್ಕೆ ಬೇಕಾಗಿರುವಂಥ ಏನೇನು ತಯಾರಿಕೆಗಳು ಬೇಕು, ನಮ್ಮನ್ನು ನಾವು ಹೇಗೆ ತಯಾರಿಸ್ಕೊಳ್ಬೇಕು, ನಾವು ಯಾವ ರಂಗದಲ್ಲಿ ಪ್ರವೇಶ ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ತಕ್ಕ ಹಾಗೆ ಬೇಕಾಗಿರುವಂಥ ತಯಾರಿ, ಅದನ್ನು ಹೇಳ್ಕೊಡೋ ವಿಧಾನದಲ್ಲಿ ಉಪಾಯ, ಯಾವುದೇ ಸಮಸ್ಯೆಗೂ ಒಂದು ಉಪಾಯ ಇರುತ್ತೆ, ಅಪಾಯ ಬಂತು ಉಪಾಯ ಇರುತ್ತೆ, ಹಾಗಾಗಿ ಆ ಉಪಾಯವನ್ನು ತಿಳ್ಕೊಳ್ಳೋದು. ಇಲ್ಲಿ ಜೀವನದಲ್ಲಿ ಮಾತ್ರ ಅಲ್ಲ, ಭಗವಂತನ ಸನ್ನಿಧಿಗೆ ಮನಸ್ಸನ್ನು ತಲುಪಿಸೋದ್ರಲ್ಲೂ ಕೂಡ ಉಪಾಯವನ್ನು ನೋಡ್ಕೊಳ್ಳೋದು. ಇನ್ನು ಧ್ಯಾನ, ಧ್ಯಾನ ಅನ್ನೋದು ಹೇಗೆ ಮಾಡಬೇಕು ಏನು ಅನ್ನೋದು ಕ್ರಮಕ್ರಮವಾಗಿ ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿ, ನಿಧಾನಕ್ಕೆ 10 ನಿಮಿಷ 20 ನಿಮಿಷ 1/2 ಗಂಟೆ ಹೀಗೆ ಬೆಳೆಸ್ಕೊಂಡು ಹೋಗಿ. ಧ್ಯಾನ, ಸಂಗತಿ, ಸಂಗತಿ ಅಂದರೆ ಜೋಡಿಸೋದು, ನಮ್ಮ ಜೀವನವನ್ನು ಸಮಾಜಕ್ಕೆ ಹೇಗೆ ಜೋಡಿಸೋದು, ಸಮಾಜಕ್ಕೆ ಉಪಯೋಗ

0: ಆಗೋ ರೀತಿಯಲ್ಲಿ ಹೇಗೆ ಜೋಡಿಸೋದು, ನಮಗೆ ಬೇಕಾಗಿರೋದನ್ನು ನಾವು ಹೇಗೆ ಜೋಡಿಸ್ಕೊಳ್ಳೋದು, ಇದನ್ನು ದತ್ತ ಕ್ರಿಯಾಯೋಗದಲ್ಲಿ ಕಲಿಸ್ಕೊಡೋದು. ಯುಕ್ತಿ, ಹೇಗೆ ನಾವು ಯುಕ್ತಿಯಾಗಿ ಬಾಳಬೇಕು. ಜೀವನದಲ್ಲಿ ಬೇಕಾದಷ್ಟು ನಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ, ಹಾಗೆ ಅಂತ ಹೇಳಿ ಅದನ್ನು ನಾವು ದೂಷಿಸೋಕ್ಕೂ ಆಗಲ್ಲ. ಕೆಲವು ನಮಗೆ ಇಷ್ಟವಾಗಲ್ಲ ಅದನ್ನು ಹೋಗಿ ನಾವು ತಪ್ಪಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಏನು ಮಾಡಬೇಕು? ಯುಕ್ತಿಯಿಂದ ಹೋಗಬೇಕು, ಹೋಗಬಾರ್ದು, ತಪ್ಪಿಸ್ಕೊಳ್ಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು, ತಿಳುವಳಿಕೆ, ಇದನ್ನು ನಮಗೆ ಯೋಗ ಕಲಿಸ್ಕೊಡುತ್ತೆ. ಆ ದತ್ತ ಕ್ರಿಯಾಯೋಗದ ಮುಖಾಂತರ ಇವೆಲ್ಲವನ್ನೂ ಕೂಡ ಅವರಿಗೆ ಈಗಿನ ಕಾಲಕ್ಕೆ ಬೇಕಾಗಿರೋ ಹಾಗೆ, ಅದು ಮಕ್ಕಳಾದರೆ ಕುಮಾರ ಕ್ರಿಯಾಯೋಗ, ಯುವತಿ ಯುವಕರಾದರೆ ಅವ್ರಿಗೆ ಬೇಕಾಗಿರುವಂಥ, ಯುವಕರಿಗೆ ಹೇಳಬೇಕಾಗಿರುವಂಥ ದತ್ತ ಕ್ರಿಯಾಯೋಗ, ವಯಸ್ಸಾದವ್ರಿಗೆ ಕೆಲವರಿಗೆ ನಿಂತು ಯೋಗ ಸಾಧನೆ ಮಾಡೋಕ್ಕಾಗಲ್ಲ, ಯೋಗಾಸನ ಮಾಡೋಕ್ಕಾಗಲ್ಲ, ಅಂಥವ್ರು ನೀವು ಕೂತ್ಕೊಂಡೇ ಮಾಡಿ, ಮಂಚಕ್ಕೆ ಕೆಲವರು ಪರಿಮಿತಿ ಆಗಿಬಿಟ್ಟಿರ್ತಾರೆ. ಹಾಗೆ ಮಂಚಕ್ಕೆ ಸೀಮಿತವಾಗಿರೋರು ಕೂಡ ಮಂಚದಲ್ಲೇ ಇದ್ದು ಯೋಗ ಹೇಗೆ ಮಾಡಬಹುದು ಅನ್ನೋದು ಈ ವೃದ್ಧರಿಗೆ ಬೇಕಾಗಿರುವಂಥ ಕ್ರಿಯಾಯೋಗ, ದತ್ತ ಕ್ರಿಯಾಯೋಗ. ಹೀಗೆ ಮೂರು ವಿಭಾಗ ಮಾಡಿಕೊಂಡು ಎಲ್ಲರಿಗೂ ಕೂಡ ಯೋಗ ಅನ್ನೋದು ತಲುಪಬೇಕು. ನಾಡೀಶುದ್ಧಿ ಪ್ರಾಣಾಯಾಮ, ನಾಡೀಶುದ್ಧಿ ವ್ಯಾಯಾಮ, ಇದರಿಂದ ನಮ್ಮ 77,000 ನಾಡಿ ಮಂಡಲವು ಶುದ್ಧವಾಗುತ್ತೆ. ಹಾಗೆ ಅವರಿಗೆ ಅಭ್ಯಾಸ ಮಾಡಿಸಿ ಮಾಡಿಸಿ ಅದರಲ್ಲಿ ಶ್ರದ್ಧೆಯನ್ನು ಹುಟ್ಟಿಸಿ ಅವರು ಒಳ್ಳೆಯ ಸಾಧಕರಾಗೋದು, ಇಲ್ಲ ಒಳ್ಳೆಯ ಆರೋಗ್ಯವಂತರಾಗಿರೋದು. ಹಾಗೆ ಸಮಾಜಕ್ಕೆ ಬಹಳ ಮುಖ್ಯವಾದಂತಹ ಸೇವೆ ದತ್ತ ಕ್ರಿಯಾಯೋಗದಿಂದ ನಡೀತಾ ಇದೆ.
1: ಇದಕ್ಕೆ ಮೂಲ ಪ್ರೇರಣೆ ಏನು ಸ್ವಾಮೀಜಿ ಇದನ್ನ ಆರಂಭ ಮಾಡೋದಕ್ಕೆ?
0: ಮೂಲ ಪ್ರೇರಣೆ ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿ ಅವರಿಗೆ, ಅವರ ಮಾತೃಮೂರ್ತಿಯೇ ಗುರುಮೂರ್ತಿ ಜಯಲಕ್ಷ್ಮಿ ಮಾತಾ ಅಂತ ಹೇಳಿ, ಅವರು ಸೋಗಾಲದಲ್ಲಿ ನಮ್ಮ ಕರ್ನಾಟಕದ ಸೋಗಾಲದಲ್ಲೇ ಜನಿಸಿದವರು, ಮೇಕೆದಾಟಲ್ಲಿ ಇದ್ದಂಥವರು. ಅಲ್ಲಿಂದ ಸ್ವಾಮೀಜಿಯವರ ಪೂರ್ವಾಶ್ರಮದ ತಂದೆಯವರು ನರಸಿಂಹಶಾಸ್ತ್ರಿ ಅಂತ ಹೇಳಿ, ಅನಂತಪುರದ ಹತ್ರ ಬೊಮ್ಮೆಪರ್ತಿ ಅಂತ, ಇಲ್ಲಿಂದ ಮೇಕೆದಾಟಕ್ಕೆ ಬರ್ತಾರೆ. ಅವರಿಬ್ಬರಿಗೆ ದೈವಿಕವಾಗಿ ಕಲ್ಯಾಣವಾಗುತ್ತೆ. ಆಗ ಇಲ್ಲಿಂದ ಜಯಲಕ್ಷ್ಮಿ ಮಾತಾ ಆಂಧ್ರಕ್ಕೆ ಬರ್ತಾರೆ, ಕರ್ನಾಟಕದಿಂದ ಬೊಮ್ಮೆಪರ್ತಿ ಅನ್ನೋಂಥ, ಈಗ ಜಯಲಕ್ಷ್ಮೀಪುರ ಅಂತಲೇ ಕರೀತಾ ಇದ್ದಾರೆ. ಅಲ್ಲಿ ಅಮ್ಮನೇ ಸ್ವಾಮೀಜಿಯವರಿಗೆ ವಿಶೇಷವಾಗಿ ಶ್ರೀವಿದ್ಯ ಹಾಗೂ ಯೋಗ ವಿದ್ಯೆಯನ್ನು ಉಪದೇಶ ಮಾಡಿದರು. ಸ್ವಾಮೀಜಿಯವರ 12ನೇ ವಯಸ್ಸಿನಲ್ಲಿ ಜಯಲಕ್ಷ್ಮಿ ಮಾತಾ ರಾಜರಾಜೇಶ್ವರಿ ರೂಪದಲ್ಲಿ ದರ್ಶನ ಕೊಟ್ಟು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಯೋಗ ವಿದ್ಯೆಯನ್ನು ಉಪದೇಶ ಮಾಡಿದರು. ಆಗಿಂದ ಸ್ವಾಮೀಜಿಯವರು ಅಭ್ಯಾಸ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಜಯಲಕ್ಷ್ಮಿ ಮಾತಾ ಪರಮಪದ ಪರಮಾತ್ಮನಲ್ಲಿ ಐಕ್ಯವಾದ ಮೇಲೆ ಸ್ವಾಮೀಜಿಯವರ ಸೋದರತ್ತೆ ವೆಂಕಮ್ಮತ್ತ ಅಂತ ಹೇಳಿ ಮಹಾಯೋಗಿನಿಯವರು, ಅವರು ಪ್ರದಟೂರಿನಲ್ಲಿದ್ದರು. ಅಲ್ಲಿಗೆ ಹೋಗಿ ಸ್ವಾಮೀಜಿಯವರು ಈ ಕೆಲವು ಮುದ್ರೆಗಳು, ಖೇಚರಿ ಮುದ್ರಾ, ಲಂಬಿಕಾ ಮುದ್ರಾ, ಛೇದನ, ಇವೆಲ್ಲ ವಿಶೇಷವಾದಂಥ ಒಂದು ಸಾಧನೆಗಳು, ಒಂದು ಹಂತಗಳು ಯೋಗದಲ್ಲಿ, ಅದನ್ನೆಲ್ಲ ಅಲ್ಲಿ ಪ್ರದಟೂರಿನಲ್ಲಿ ಸ್ವಾಮೀಜಿಯವರು ಅಭ್ಯಾಸ ಮಾಡಿದ್ರು, ಸಿದ್ಧಿಯನ್ನು ಪಡ್ಕೊಂಡ್ರು ವೆಂಕಮ್ಮತ್ತ ಅವರಿಂದ. ಆಗ ಅವರು ಸುಲಭ ರೀತಿಯಲ್ಲಿ ಮುಂದಕ್ಕೆ ನೀನು ಉಪದೇಶ ಮಾಡಬೇಕು, ಇದನ್ನೆಲ್ಲ ಎಲ್ಲರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ ಈ ಮುದ್ರೆಗಳನ್ನೆಲ್ಲ ಅಂತ ಹೇಳಿದಾಗ ಸ್ವಾಮೀಜಿಯವರು ಅಲ್ಲಿಂದ ನಮ್ಮ ಮೈಸೂರಿನ ಕೆಸರೆಗೆ ಬಂದರು. ಕೆಸರೆಯಲ್ಲಿ ಸ್ವಾಮೀಜಿಯವರು ಈ ಯೋಗವನ್ನು ಹೇಳ್ಕೊಡುವಂಥ ಪ್ರಾರಂಭ ಮಾಡಿದ್ರು. ದತ್ತ ಕ್ರಿಯಾಯೋಗ ಅಂತ ಹೇಳಿ ಕೆಸರೆಯಿಂದ ಪ್ರಾರಂಭ ಆಯಿತು. ಆಗಿಂದ ಸ್ವಾಮೀಜಿಯವರು ಈ ಯೋಗಾಭ್ಯಾಸವನ್ನು ಎಲ್ಲರಿಗೂ ಹೇಳ್ಕೊಡ್ತಿದ್ದಾರೆ. ತಮಾಷೆಗೆ ಹೇಳ್ತಾರೆ, ಮೊದಲು ನಾನು ಹೇಳಿದಾಗ ಯಾರಿಗೂ ಇದ್ರ ಬೆಲೆ ಗೊತ್ತಾಗಲಿಲ್ಲ, ಯಾರು ಏನಿದು ಯೋಗ ಅಂತೆಲ್ಲ ಹಾಸ್ಯ ಮಾಡ್ತಾ ಇದ್ರು. ಅದಕ್ಕೆ ನಾನು ಅಮೆರಿಕ ತೊಗೊಂಡು ಹೋಗಬೇಕಾಗಿತ್ತು ಇದನ್ನು. ಅಲ್ಲಿ ಸಾಧನೆ ಪ್ರಾರಂಭ ಮಾಡಿದಾಗ ನಮ್ಮವ್ರಿಗೂ ಕೂಡ ಬಹಳ ಇಷ್ಟವಾಗೋಯ್ತು, ಈಗೆಲ್ಲರೂ ಯೋಗ ಯೋಗ ಯೋಗ ಅಂತಾರೆ ಅಂತ ಸ್ವಾಮೀಜಿಯವರು ತಮಾಷೆಗೆ ಹೇಳ್ತಾ ಇರ್ತಾರೆ.
1: ಈ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡ್ತಾ ಇರುವಂತಹ ಸಾಧಕರು, ಅವರ ಅನುಭವ ಹೇಗಿದೆ, ಅವ್ರ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಿದೆ ಅಂತೀರಿ?
0: ವಿಶೇಷವಾಗಿ ಈ ಕೆಟ್ಟ ಅಭ್ಯಾಸಗಳಿಂದ ದೂರವಾಗೋದು, ಈ ವ್ಯಸನಗಳಿಗೆ ಬಿಡೋಕ್ಕೆ ಆಗಲ್ಲ ಅನ್ನೋಂಥ ಒಂದು ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿರ್ತಾರೆ. ಅಂಥವರು ದತ್ತ ಕ್ರಿಯಾಯೋಗ ಸಾಧನೆ ಮಾಡೋದ್ರಿಂದ ಸುಲಭವಾಗಿ ನಾವು ಈ ದುಶ್ಚಟಗಳಿಂದ ಹೊರಗೆ ಬಂದ್ವಿ, ಕೋಪ ನಮಗೆ ಕಮ್ಮಿ ಆಯಿತು, ಕೆಲವು ಮಾತ್ರೆಗಳನ್ನು ಕೂಡ ಕಮ್ಮಿ ಮಾಡಿದ್ವಿ, ಹೀಗೆಲ್ಲ ಅವರ ಅನುಭವಗಳು. ಹಾಗೂ ಸ್ವಲ್ಪ ಗಂಧಗಾಳಿಯೂ ಇಲ್ಲ ಆಧ್ಯಾತ್ಮಿಕತೆ ಕಡೆ. ಅಂಥವ್ರು ಇವತ್ತು ಹೇಗಾಗಿದ್ದಾರೆ ಅಂದರೆ 6-7 ಗಂಟೆ ಕೂತು ಸಾಧನೆ ಮಾಡುವಂಥ ಒಂದು ಸ್ಥಿತಿಗೆ ಬಂದಿದ್ದಾರೆ. ಅವ್ರಿಗೇನು ಅವರ ಮನೆಯಲ್ಲೂ ಇಲ್ಲ, ಅವರ ವಂಶದಲ್ಲೂ ಇಲ್ಲ, ಅಂಥವ್ರು ಅಷ್ಟು ಅನುಭವ ಅವ್ರು ಬಂದು ಹೇಳುವಂಥ ಅವರ ವಿಶೇಷವಾದ ಅನುಭವಗಳು ಹಾಗೂ ಹೊರಗೆ ಕಾಣುವಂಥ ಬದಲಾವಣೆಗಳು, ಇದು ಸಮಾಜದಲ್ಲಿ ಅನುಭವ ಬೇಕಾದಷ್ಟು ದಿನಾನೂ ಕೇಳ್ತಾ ಇರ್ತೀವಿ ಆ ದತ್ತ ಕ್ರಿಯಾಯೋಗದ ಪ್ರಭಾವ.
1: ಮೈಸೂರನ್ನು ಯೋಗ ನಗರಿ ಅಂತ ಕರೀತೇವೆ, ಯೋಗಕ್ಕೆ ರಾಜಧಾನಿಯೂ ಕೂಡ ಹೌದು ಮೈಸೂರು. ಇಂಥ ಜಾಗದಲ್ಲಿ ತಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮ ಇದೆ. ಈ ಯೋಗವನ್ನು ಪ್ರಚಾರ ಮಾಡೋದಕ್ಕೆ, ಪ್ರಚುರಪಡಿಸೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ತಮ್ಮ ಶ್ರೀಮಠ ಹಾಕ್ಕೊಂಡಿದೆ ಸ್ವಾಮೀಜಿ?
0: ಪ್ರತಿ ವರ್ಷವೂ ಈಗ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಯೋಗ ದಿನೋತ್ಸವವನ್ನು ಜೂನ್ 21ನೇ ತಾರೀಕು ಪ್ರಕಟ ಮಾಡಿ

ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಿದಾಗಲಿಂದ ವಿಶೇಷವಾಗಿ ಆಶ್ರಮದಲ್ಲಿ ಯೋಗ ದಿನಾಚರಣೆ ಪ್ರತಿ ವರ್ಷವೂ ಆಗುತ್ತೆ. ಆ ಸಂದರ್ಭದಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಾಗಲಿ ಬೇರೆ ಬೇರೆ ವಯಸ್ಕರಾಗಲಿ ಎಲ್ಲರೂ ಬಂದು ಆಶ್ರಮದಲ್ಲಿ ಯೋಗಾಭ್ಯಾಸವನ್ನು ಮಾಡೋದು, ಯೋಗ ಪ್ರದರ್ಶನ ಮಾಡೋದು. ಹಾಗೂ ನಮ್ಮ ಆಶ್ರಮದಲ್ಲಿ ದತ್ತಕ್ರಿಯಾ ಯೋಗ ಸಾಧಕ ಬೋಧಕರು ಅಂತ ಕರೆಯೋದು ನಾವು. ಬರೀ ಬೋಧಕರಾಗಕ್ಕೆ ಸಾಧ್ಯ ಇಲ್ಲ, ಸಾಧನೆ ಮಾಡಿದ್ರೇನೆ ಬೋಧನೆ. ಬರೀ ಸಾಧನೆ ಮಾಡಿ ಹಾಗೆ ಇರೋದಲ್ಲ, ನೀವು ಬೋಧನೆಯೂ ಮಾಡಬೇಕು, ಪ್ರಚಾರವೂ ಮಾಡಬೇಕು, ಪ್ರಸಾರವೂ ಮಾಡಬೇಕು, ಬೋಧನೆಯೂ ಮಾಡಬೇಕು, ಸಾಧನೆಯೂ ಮಾಡಬೇಕು ಅನ್ನೋದು ಅವರಿಗೆಲ್ಲರಿಗೂ ಕೂಡ ಹೇಳಿ. ನಮ್ಮಲ್ಲೇ ಸುಮಾರು ಒಂದು 30 ಜನ ಇಲ್ಲಿ ಯೋಗ ಶಿಕ್ಷಕರಿದ್ದಾರೆ, ಬೋಧಕರಿದ್ದಾರೆ ಮೈಸೂರು ಆಶ್ರಮದಲ್ಲಿ. ಹೊರಗಿನಿಂದ ಕೂಡ ಬಂದು ಸೇವೆಯನ್ನು ಮಾಡುವಂಥ ಶಿಕ್ಷಕರು ಬೋಧಕರಿದ್ದಾರೆ. ಅವರು ಮೈಸೂರಿನ ವಿದ್ಯಾರ್ಥಿಗಳಿಗೆ ಆಯಾ ಶಾಲೆಗಳಿಗೆ ಹೋಗಿ ವಿಶೇಷವಾಗಿ ಹಾಗೂ ವಿಶೇಷ ಚೇತನ ಉಳ್ಳಂಥ ಮಕ್ಕಳಿಗೆ ಅವರಿಗೆ ಯೋಗಾಭ್ಯಾಸ ಹೇಳಿಕೊಟ್ಟು ಅವರಲ್ಲಿ ಆ ಪರಿವರ್ತನೆಯನ್ನು ನೋಡ್ತಾ ಇದ್ರೆ ಆಶ್ಚರ್ಯವಾಗುತ್ತೆ. ಎಲ್ಲ ಚೆನ್ನಾಗಿರುವಂಥ ಮಕ್ಕಳು ಕೂಡ ಅಷ್ಟು ಶಿಸ್ತು ಪಾಲಿಸಲ್ವೇನೋ ಅಂತ ಅನ್ಸುತ್ತೆ. ನಾಳೆ 21 ತಾರೀಕು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನೋಡಿದಾಗ ಬಹಳ ಆಶ್ಚರ್ಯ ಪಡ್ತೀವಿ.

0: ಸಾಧ್ಯ ಇಲ್ಲ. ಸಾಧನೆ ಮಾಡಿದ್ರೇನೆ ಬೋಧನೆ. ಬರೀ ಸಾಧನೆ ಮಾಡಿ ಹಾಗೆ ಇರೋದಲ್ಲ, ನೀವು ಬೋಧನೆಯೂ ಮಾಡಬೇಕು, ಪ್ರಚಾರವೂ ಮಾಡಬೇಕು, ಪ್ರಸಾರವೂ ಮಾಡಬೇಕು, ಬೋಧನೆಯೂ ಮಾಡಬೇಕು, ಸಾಧನೆಯೂ ಮಾಡಬೇಕು ಅನ್ನೋದು ಅವರಿಗೆಲ್ಲರಿಗೂ ಕೂಡ ಹೇಳಿ. ನಮ್ಮಲ್ಲೇ ಸುಮಾರು ಒಂದು 30 ಜನ ಇಲ್ಲಿ ಯೋಗ ಶಿಕ್ಷಕರಿದ್ದಾರೆ, ಬೋಧಕರಿದ್ದಾರೆ ಮೈಸೂರು ಆಶ್ರಮದಲ್ಲಿ. ಹೊರಗಿನಿಂದ ಕೂಡ ಬಂದು ಸೇವೆಯನ್ನು ಮಾಡುವಂಥ ಶಿಕ್ಷಕರು ಬೋಧಕರಿದ್ದಾರೆ. ಅವರು ಮೈಸೂರಿನ ವಿದ್ಯಾರ್ಥಿಗಳಿಗೆ, ಆಯಾ ಶಾಲೆಗಳಿಗೆ ಹೋಗಿ ವಿಶೇಷವಾಗಿ, ಹಾಗೂ ವಿಶೇಷ ಚೇತನ ಉಳ್ಳಂಥ ಮಕ್ಕಳಿಗೆ, ಅವರಿಗೆ ಯೋಗಾಭ್ಯಾಸ ಹೇಳಿಕೊಟ್ಟು ಅವರಲ್ಲಿ ಆ ಪರಿವರ್ತನೆಯನ್ನು ನೋಡ್ತಾ ಇದ್ರೆ ಆಶ್ಚರ್ಯವಾಗುತ್ತೆ. ಎಲ್ಲ ಚೆನ್ನಾಗಿರುವಂಥ ಮಕ್ಕಳು ಕೂಡ ಅಷ್ಟು ಶಿಸ್ತು ಪಾಲಿಸಲ್ವೇನೋ ಅಂತ ಅನ್ಸುತ್ತೆ. ನಾಳೆ 21ನೇ ತಾರೀಕು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನೋಡಿದಾಗ ಬಹಳ ಆಶ್ಚರ್ಯ ಪಡ್ತೀವಿ. ಅವರು ಒಂದು ಒಂದು ಸಂಗೀತ, ಒಂದು ಹಾಡು ಪ್ರಾರಂಭ ಮಾಡ್ತಾರೆ. ಸ್ವಾಮೀಜಿಯವರ ಒಂದು ಸಪ್ತಾಶ್ವರೂಢಂ ಅಂತ ಹೇಳಿ ಒಂದು ಭಜನೆ ಪ್ರಾರಂಭ ಆಗುತ್ತೆ ಅಂತ ಇಟ್ಕೊಳ್ಳಿ. ಆಗ ಅವರು ಸೂರ್ಯ ನಮಸ್ಕಾರವೋ ಅಥವಾ ಬೇರೆ ಬೇರೆ ನಮಸ್ಕಾರಗಳು ಪ್ರಾರಂಭ ಮಾಡ್ತಾರೆ. ನಮ್ಮ ಸ್ಪೀಚ್ ಅಂಡ್ ಹಿಯರಿಂಗ್ ಇಂದ ಮಕ್ಕಳು ಬರ್ತಾರೆ, ಇಲ್ಲಿಂದ ಟೀಚರ್ಸ್ ಹೋಗಿ ಹೇಳ್ಕೊಡ್ತಾರೆ. ಅಲ್ಲಿಯ ಟೀಚರ್ಸ್ ಕೂಡ ಆಯುಷ್ ನಿಂದ ಕೂಡ ಬಹಳ ವಿಶೇಷವಾಗಿ ಸೇವೆ ಆಗ್ತಾ ಇದೆ. ಅವರು ಆ ಡೈರೆಕ್ಟರು ಮಕ್ಕಳು ಎಲ್ಲ ಬರ್ತಾರೆ. ಆ ಹಾಡು ಪ್ರಾರಂಭವಾದಾಗ ಅವರ ಆಸನ ಪ್ರಾರಂಭ ಆಗುತ್ತೆ. ಸರಿಯಾಗಿ ಆ ಹಾಡು ಮುಗಿಯೋದ್ರೊಳಗೆ ಅವರಷ್ಟು ಮುಗಿಸಿ ಕೂತ್ಬಿಟ್ಟಿರ್ತಾರೆ ಮಕ್ಕಳು. ಇದು ಹೇಗೆ ಸಾಧ್ಯ ಆಯಿತು? ಆ ಮಕ್ಕಳಿಗೆ ಕೇಳಲ್ಲ, ಅವರೊಂದು ಕಡೆ ಕೂರಿಸೋದು ಕಷ್ಟ ಆ ಮಕ್ಕಳನ್ನ, ಆದರೂ ಆ ಮಕ್ಕಳು ಹಾಗೆ ಕೂತು ಶಿಸ್ತಾಗಿ ಅಷ್ಟು ಆ ಯೋಗಾಭ್ಯಾಸವನ್ನು ಮಾಡಿ ತೋರಿಸ್ತಾರೆ ಅಂದರೆ ಬಹಳ ಆಶ್ಚರ್ಯವಾಗುತ್ತೆ. ಇದಲ್ವಾ ಯೋಗ ಶಕ್ತಿ ಅಂತ ಅನ್ಸುತ್ತೆ. ಅಂಥ ಮಕ್ಕಳಲ್ಲಿ ವಿಶೇಷವಾಗಿ ತಗೊಂಡು ಹೋಗೋದು. ಮತ್ತು ಕೆಲವು ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿರುತ್ತವೆ, ಅಲ್ಲಿ ಹೋಗಿ ಅವರನ್ನ ಸುಮ್ಮನೆ ಹಿಂಸಿಸೋದಲ್ಲ, ಕೆಲವು ಕಡೆ ಕಟ್ಟಾಕ್ಬಿಡ್ತಾರೆ, ಬಹಳ ವಿಪರೀತವಾದಂಥ ಎಲ್ಲ ಕ್ರಿಯೆಗಳನ್ನು ಮಾಡಿ ಅವರಿಂದ ದುಶ್ಚಟ ಬಿಡಿಸಕ್ಕೆ ಅಂಥವರಿಂದ ಯೋಗಾಭ್ಯಾಸ ಮಾಡಿಸೋದು, ಜೈಲಿಗೂ ಕೂಡ ಹೋಗಿ ಅಲ್ಲಿರುವಂಥ ಅವರಿಂದ ಕೂಡ ಯೋಗಾಭ್ಯಾಸವನ್ನು ಮಾಡಿಸೋದು, ಅವರಲ್ಲಿ ಆ ಪರಿವರ್ತನೆಯನ್ನು ನೋಡುವಂಥದ್ದು, ಹೀಗೆ ದತ್ತಕ್ರಿಯಾ ಯೋಗದಿಂದ ಸಮಾಜದಲ್ಲಿ ಬೇಕಾದಷ್ಟು ಸೇವೆ ಆಗ್ತಾ ಇದೆ.
1: ಈ ವರ್ಷ ಚಾತುರ್ಮಾಸವನ್ನು ತಾವು ಇಲ್ಲೇ ನಡೆಸ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಆಯುರ್ವೇದ ಮತ್ತು ಯೋಗ ಈ ಎರಡೂ ಕ್ಷೇತ್ರಗಳಲ್ಲಿನ ಅಭಿವೃದ್ಧಿಗೆ ವಿಶೇಷವಾದ ಏನಾದರೂ ಕಾರ್ಯಕ್ರಮಗಳನ್ನು ತಾವು ಹಾಕ್ಕೊಂಡಿದ್ದೀರಾ?
0: ಪ್ರತಿ ವರ್ಷವೂ ಚಾತುರ್ಮಾಸ್ಯದಲ್ಲಿ ನಮ್ಮ ಎಲ್ಲ ಸಾಧಕ ಬೋಧಕರು ಶಿಕ್ಷಕರು ಕೂಡ ಸೇರಿ ಇಲ್ಲಿ ಒಂದು ಶಿಬಿರವನ್ನು ಮಾಡ್ತಾರೆ. ವಿಶೇಷವಾಗಿ ಒಂದು 5 ದಿವಸದ ಶಿಬಿರ ಪ್ರತಿ ಚಾತುರ್ಮಾಸ್ಯದಲ್ಲಿ ನಾವೆಲ್ಲಿ ಮಾಡಿದ್ರು ಕೂಡ, ಬೆಂಗಳೂರಲ್ಲಾದಾಗ್ಲು ಅಥವಾ ಪೀಠಾಪುರದಲ್ಲಿ, ಹೈದರಾಬಾದ್ನಲ್ಲಿ, ಎಲ್ಲಿ ಆದರೂ ಕೂಡ 5 ದಿವಸದ ಒಂದು ಶಿಬಿರ ನಡೆಯುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ಬರ್ತಾರೆ, ಬಂದು ಇನ್ನೂ ಹೇಗೆ ನಾವು ಪ್ರಚಾರವನ್ನು ಮಾಡಬಹುದು ಅಂತ ಅವರೆಲ್ಲರೂ ಸೇರಿ ಒಂದ್ಸಲ ಮಾತಾಡೋದು, ಅವರಿಗಿನ್ನೂ ಈ ವರ್ಷವೆಲ್ಲ ಆಗಬೇಕಾಗಿರುವಂತಹ ಸೇವೆಗಳ ಬಗ್ಗೆ ಒಂದ್ಸಲ ಜ್ಞಾಪಿಸಿ ಅವರಿಗೆ ಆ ಪ್ರಚೋದನೆಯನ್ನು ಕೊಟ್ಟು, ನಮ್ಮ ಮೈಸೂರಿನಲ್ಲಾಗಲಿ, ಕರ್ನಾಟಕದಲ್ಲಾಗಲಿ, ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ಹೇಗೆ ನಾವು ಇನ್ನೂ ಹೆಚ್ಚಿಗೆ ತಗೊಂಡು ಹೋಗಬಹುದು ಮಕ್ಕಳ ಹತ್ರ, ಕೆಲವು ಸಮಯ ಹಾಸ್ಪಿಟಲ್ಗಳಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಆ ಯೋಗದ ವಿಚಾರದಲ್ಲಿ ಒಳ್ಳೆ ಶಿಬಿರ ಆಗುತ್ತೆ. ಹಾಗೂ ಅದರ ಜೊತೆಯಲ್ಲಿ ಆಯುರ್ವೇದ, ಆಯುರ್ವೇದ ಒಂದೇ ಸಲ ಪೂರ್ತಿ ನಾವು ಅಲ್ಲಿಗೆ ಎಗರಕ್ಕೂ ಸಾಧ್ಯ ಇಲ್ಲ. ಅದರಿಂದ ನಾವು ಏನು ಬಳಸ್ತಾ ಇದ್ದೀರೋ, ಅದು ಇಂಗ್ಲಿಷ್ ಆಗಿರಲಿ ಅಲೋಪತಿ, ಅದನ್ನು ಉಪಯೋಗಿಸ್ತಾ ಆಯುರ್ವೇದ ಜೀವನ ವಿಧಾನವನ್ನು ಅಭ್ಯಾಸ ಮಾಡಿಕೊಳ್ಳಿ. ಆಯುರ್ವೇದ ಅಂದರೆ ಜೀವನ ವಿಧಾನ. ಆಯುರ್ವೇದ ಕೇವಲ ನಾವು ನಮ್ಮ ಅಲೋಪತಿ ಥರ ಮಾತ್ರೆಗಳಲ್ವಲ್ಲ, ಅದು ಜೀವನ ವಿಧಾನ. ಹಾಗೆ ಆ ಜೀವನ ವಿಧಾನದ ಜೊತೆಗೆ ಸೇರಿಸ್ಕೊಂಡು ಒಳ್ಳೆಯ ಆಹಾರವನ್ನು ಎಲ್ಲಿ ಉತ್ಪತ್ತಿ ಮಾಡ್ತಾ ಇದ್ದಾರೆ ನೋಡಿಕೊಂಡು, ಆರ್ಗ್ಯಾನಿಕ್ ಅಂತ ಅಂತೀವಿ, ಅದನ್ನು ಬಳಸುವಂಥ ಪ್ರಯತ್ನವನ್ನು ಮಾಡಿ, ಹಾಗೆ ಆ ಥರ ಬೆಳೆಸ್ತಾ ಇರೋವಂಥ ರೈತರು ಯಾರಿದ್ದಾರೆ ಅವರಿಗೆ ನೀವು ಸ್ವಲ್ಪ ಸಹಾಯವನ್ನು ಮಾಡಿ, ಸಪೋರ್ಟ್ ಮಾಡಿ ಅವರಿಗೂ ಕೂಡ, ಆಗ ಒಳ್ಳೆಯ ಆಹಾರ, ಒಳ್ಳೆಯ ಬೆಳೆ ಎಲ್ಲರಿಗೂ ಸಿಗುತ್ತೆ ಅನ್ನೋ ಅಂಥ ಈ ವಿಚಾರಗಳಲ್ಲಿ ಆಹಾರ, ವಿಹಾರ, ವಿಚಾರ, ಈ ಮೂರರ ವಿಚಾರ, ಆಯುರ್ವೇದ ಹಾಗೂ ಯೋಗ ಎರಡನ್ನು ಸೇರಿಸಿ ಒಂದು ಶಿಬಿರವನ್ನು ಮಾಡ್ತಾ ಇದ್ದೆ.
1: ಯೋಗ ಶಿಕ್ಷಣವನ್ನು ನೀಡೋದಕ್ಕೆ ಅಂತಲೇ ಒಂದು ಪ್ರತ್ಯೇಕವಾದ ಒಂದು ಸಂಸ್ಥೆನ ತಾವು ಮಾಡಿದ್ದೀರಿ. ಹಾಗೆ ಯೋಗ ಮತ್ತು ಆಯುರ್ವೇದ ಈ ಎರಡನ್ನೂ ಕೂಡ ಜೊತೆ ಜೊತೆಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ನಿಮ್ಮ ಮುಂದಿನ ಯೋಜನೆಗಳೇನು? ಮತ್ತು ಇಲ್ಲಿ ಬಂದು ಶಿಕ್ಷಣವನ್ನು ಪಡ್ಕೊಂಡಂಥವ್ರಿಗೆ ವಿಶೇಷವಾಗಿ ಏನಾದರೂ ಸರ್ಟಿಫಿಕೇಟ್ಗಳನ್ನು ತಾವು ನೀಡ್ತೀರಾ? ಅವರು ಯೋಗ ಶಿಕ್ಷಕರು ಅಂತ ಹೇಳಿ ಬೇರೆ ಕಡೆ ಹೋಗಿ ಯೋಗ ಶಿಕ್ಷಣವನ್ನು ನೀಡೋದಕ್ಕೆ ಅನುಕೂಲಕರವಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತೀರಾ? ನಿರಂತರವಾಗಿ ಯೋಗ ಮತ್ತು ಆಯುರ್ವೇದ ಇದರ ಅಭ್ಯುದಯಕ್ಕೆ ಏನು ಕಾರ್ಯಕ್ರಮಗಳು ಮುಂದಿನ ದಿನದಲ್ಲಿ ನಡೀಬೋದು ಸ್ವಾಮೀಜಿ?
0: ಖಂಡಿತ, ಇಲ್ಲಿ ಪ್ರತಿ ವರ್ಷ ಕೂಡ ಯೋಗ ಕಲಿತು ದತ್ತಕ್ರಿಯಾ ಯೋಗ ಪದ್ಧತಿಯಲ್ಲಿ ಯಾರು ಅಭ್ಯಾಸ ಮಾಡಿದ್ದಾರೆ ಅವರಿಗೆ ಒಂದು ಪರೀಕ್ಷೆಯನ್ನು ಇಟ್ಟು ಅವರು ಹೊರಗೆ ಹೋಗಿ ಯೋಗ ಪ್ರಚಾರವನ್ನು ಮಾಡಬಲ್ಲರು ಅನ್ನೋ ನಂಬಿಕೆ ನಮಗೆ ಟೀಚರ್ಸ್ಗೆ ಎಲ್ಲರಿಗೂ ಬಂದಮೇಲೆ ಸ್ವಾಮೀಜಿಯವರೇ ಖುದ್ದಾಗಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅವರು ದತ್ತಕ್ರಿಯಾ ಯೋಗ ಉಪಾಧ್ಯಾಯರು ಅಂತ ಹೇಳಿ, ಪ್ರಚಾರಕರು ಅಂತ ಹೇಳಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡಲಾಗುತ್ತೆ. ಹಾಗೆ YCB ಜೊತೆಯಲ್ಲಿ ಕೂಡ ಕೈ ಜೋಡಿಸಿ ವಹಿಸಿ

0: ಸಂಸ್ಥೆ, ಭಾರತದ ಸರ್ಕಾರದ ವೈಸಿಬಿ, ಅದರ ಜೊತೆಯಲ್ಲಿ ಸೇರಿಸಿ ಎರಡೂ ಕೂಡ ಒಟ್ಟಿಗಾಗಿ ಅದರಿಂದ ಕೂಡ ಸರ್ಟಿಫಿಕೇಟ್ ಅನ್ನು ತಗೋಬಹುದು. ಅಥವಾ ಇಲ್ಲಿ ಅಭ್ಯಾಸ ಮಾಡಿರೋರು ವೈಸಿಬಿ ಸರ್ಟಿಫಿಕೇಟ್ ಅನ್ನು ಕೂಡ ತಗೊಳ್ಬಹುದು. ಅವರ ಜೀವನದಲ್ಲಿ ಮುಂದಿನ ಏನಾದ್ರು ಉದ್ಯೋಗ ಬೇಕು ಅಂತಂದ್ರೆ ಕೂಡ ಅವರು ಯೋಗ ಉಪಾಧ್ಯಾಯರಾಗಿ ಶಾಲೆಗಳಲ್ಲಿ ಕೆಲಸ ಮಾಡಬಹುದು. ಹಾಗೆ ಕೂಡ ಅವರಿಗೆ ಒಂದು ದಾರಿಯನ್ನು ತೋರಿಸ್ತಾ ಯೋಗ ಪ್ರಚಾರ ನಡೀತಾ ಇದೆ. ಇನ್ನು ಆಯುರ್ವೇದದ ವಿಚಾರದಲ್ಲಿ ನಮ್ಮ ಹತ್ರ ಆಯುರ್ವೇದದಲ್ಲಿ 4 ಜನ ಡಾಕ್ಟರ್ಗಳಿದ್ದಾರೆ ಆಶ್ರಮದಲ್ಲಿ. ವಿಶೇಷವಾಗಿ ಆಯುರ್ವೇದ ಟ್ರೀಟ್ಮೆಂಟ್ಗಳೇ ಅವರಿಗೆ ನಡೆಯುತ್ತೆ, ಆಯುರ್ವೇದ ವೈದ್ಯವನ್ನೇ ಅವರಿಗೆ ಕೊಡಲಾಗುತ್ತೆ. ಒಬ್ಬರು ಆಯುರ್ವೇದ ಮಾಡಿಸಿ MD ಮಾಡಿಸಿ ಒಬ್ಬ ಡಾಕ್ಟರ್ ಕೈಲಿ, ಫಿಸಿಯೋಥೆರಪಿ ಕೂಡ ಅವ್ರ ಕೈಲಿ ಮಾಡಿಸಿ, ಈಗ ವಿಶೇಷವಾಗಿ ಮಕ್ಕಳು ಪ್ರಸವವಾಗುವಾಗ ಅವರ ಕೈಕಾಲು ತಿರುಚಿ ಹೋಗಿರುತ್ತೆ, ಆ ಸಮಯದಲ್ಲಿ ಅವರಿಗೆ ಆ ಟ್ರೀಟ್ಮೆಂಟ್ ಕೊಡದೆ ಹೋದರೆ ಕೈ ಹಾಗೆ ಇದ್ಬಿಡುತ್ತೆ, ಕಾಲು ಹಾಗೆ ಇದ್ಬಿಡುತ್ತೆ. ಅವರಿಗೋಸ್ಕರ ಒಂದು ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತ ಮಾಡಿ ಅಲ್ಲಿಂದ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಅಂತಂದರೆ ಆಶ್ಚರ್ಯವಾಗುತ್ತೆ. ಪಾಕಿಸ್ತಾನ, ಬಾಂಗ್ಲಾದೇಶ, ಕುವೈತ್, ಕತಾರು, ದುಬೈ, ಅಲ್ಲಿಂದೆಲ್ಲ ಬಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ವಿಶೇಷವಾಗಿ ಮಕ್ಕಳಿಗೆ ಕೈ ಬಂತು, ಕಾಲು ಬಂತು, ಅವರಿಗೆ ಸ್ವಲ್ಪ ಈ ನೀರಿನಲ್ಲಿ ಮಾಡಿಸುವಂಥ ಯೋಗ ಆ ಮಕ್ಕಳಿಗೆ ಆ ಡಾಕ್ಟರ್ಸ್ ಎಲ್ಲ ಅದನ್ನು ಮಾಡಿ, ಹಾಗೆ ಆಯುರ್ವೇದ ಮತ್ತು ಈ ಹೊಸ ವೈದ್ಯ ಏನಿದೆ ಎರಡನ್ನು ಸೇರಿಸಿ ಇಂಟಿಗ್ರೇಟೆಡ್ ವೈದ್ಯವನ್ನು ಅವರಿಗೆ ಅಭ್ಯಾಸ ಮಾಡಿಸಿ ಅದರಿಂದ ಈ ಮಕ್ಕಳಿಗೆ ಬೇಕಾದಂಥ ಸೇವೆ ಕೂಡ ಆಶ್ರಮದಲ್ಲಿ ಆಗ್ತಾ ಇದೆ. ಹಾಗೆ ಯಾರು ವಿದ್ಯಾರ್ಥಿಗಳು ಬಂದಾಗ ನೀವು ಖಂಡಿತ ಆಯುರ್ವೇದವನ್ನು ಓದಿ, ನಿಮಗೆ ಒಳ್ಳೇದಾಗುತ್ತೆ, ಏನು ಭಯ ಪಡಬೇಡಿ. ಆದರೆ ಚೆನ್ನಾಗಿ ಜ್ಞಾನವಂತರಾಗಿ ಆಯುರ್ವೇದವನ್ನು ಓದಿ, ನೀವು ಮೊದಲಿಂದ 8ನೇ ತರಗತಿಯಿಂದಲೇ ಆಯುರ್ವೇದಿಗಳಾಗಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ. ಏನೋ ನೀಟಲ್ಲಿ ನಮಗೆ MBBS ಬರಲಿಲ್ಲ, ಸರಿ ಆಯಿತು, ಏನು ದಾರಿ ಇಲ್ಲ ಅಂದ್ಕೊಂಡು ಆಯುರ್ವೇದ ಮಾಡೋದಲ್ಲದೆ, ಆಯುರ್ವೇದ ಅನ್ನೋದು ಕೂಡ ಬಹಳ ಮುಖ್ಯ. ಅದರಿಂದ ಎಷ್ಟೋ ನಾವು ರೋಗಗಳನ್ನು ವಾಸಿ ಮಾಡಬಹುದು ಅಂಥೇಳಿ ಮಕ್ಕಳಲ್ಲಿ ಆ ಪ್ರಚೋದನೆಯನ್ನು ಉಂಟು ಮಾಡಿ ಎಷ್ಟೋ ಜನ ಇಲ್ಲಿ 100+ ವಿದ್ಯಾರ್ಥಿಗಳ ಆಯುರ್ವೇದ ಮಾಡಿ ಅವರು ಆಶ್ರಮದಲ್ಲೂ ಸೇವೆ ಮಾಡ್ತಾರೆ, ಬಂದಾಗ ಹೊರಗೆ ಕೂಡ ಆಯುರ್ವೇದದ ಸೇವೆಯನ್ನು ಮಾಡ್ತಾ ಇದ್ದಾರೆ.
1: ಇದು 12ನೇ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆ. ಯೋಗ ಭಾರತದ್ದೇ ಆದರೂ ಇದರ ಪ್ರಯೋಜನ ಇಡೀ ವಿಶ್ವಕ್ಕೆ ಆಗಬೇಕು ಅನ್ನೋದು ಭಾರತೀಯ ಚಿಂತನೆ. ಈಗ ದತ್ತಕ್ರಿಯಾ ಯೋಗವನ್ನು ವಿದೇಶಗಳಲ್ಲಿ ಜನಪ್ರಿಯಗೊಳಿಸೋದಕ್ಕೆ ತಮ್ಮ ಕಾರ್ಯತಂತ್ರ ಏನು, ಏನು ಮಾಡ್ತಾ ಇದ್ದೀರಿ ಸ್ವಾಮೀಜಿ?
0: ಮೊನ್ನೆ ದಿವಸ ಒಂದು ಮಹಾಸಂಕಲ್ಪ ದಿವಸ ಅಂತ ಹೇಳಿ ಆಶ್ರಮದಲ್ಲೊಂದು ಕಾರ್ಯಕ್ರಮ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಅವರೆಲ್ಲರೂ ಕೂಡ ಸೇರಿಕೊಂಡು ವಿಶೇಷವಾಗಿ ನಾವು ಏನು ಕಾರ್ಯಕ್ರಮ ಮಾಡಬಹುದು ಅಂತೆಲ್ಲ ವಿಚಾರ ಮಾಡಿದ್ರು. ಆಗ ಈ 12ನೇ ವರ್ಷವಾದ್ದರಿಂದ 1200 ಜನ ಶಿಕ್ಷಕರು, 120,000 ಜನ ಮೈಸೂರಿನಲ್ಲಿ ಎಲ್ಲಾ ಕಡೆ ಎಲ್ಲ ಸೇರಿಸಿ ಯೋಗಾಭ್ಯಾಸವನ್ನು ಮಾಡಬೇಕು ಆ ದಿವಸ ಅಂಥೇಳಿ ಒಂದು ಸಂಕಲ್ಪವನ್ನು ಮಾಡಿದ್ರು. ಅದರಲ್ಲಿ 1000+ ಬಂದು ಆಶ್ರಮದಲ್ಲೂ ಕೂಡ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ನ್ಯೂಜಿಲೆಂಡ್ನಲ್ಲಿ ಬಹಳ ದೊಡ್ಡ ದತ್ತಕ್ರಿಯಾ ಯೋಗ ಕೇಂದ್ರವಿದೆ. ಅಲ್ಲಿ ಪೂರ್ತಿ ದಿನವಿಡಿ ಬೆಳಗ್ಗೆ ಸೂರ್ಯೋದಯದಿಂದ ಪೂರ್ತಿ ದಿನ ಅಹೋರಾತ್ರ ಯೋಗಾಭ್ಯಾಸ ನಡೀತಾನೇ ಇರುತ್ತೆ. ಅದು ಲೈವ್ ಕೂಡ ಬರುತ್ತೆ, ಎಲ್ಲರೂ ನೋಡಬಹುದು. ಒಬ್ಬೊಬ್ಬರಾಗಿ ಒಂದೊಂದು ಬ್ಯಾಚ್ ಬ್ಯಾಚ್ ಆಗಿ ಬಂದು ಯೋಗಾಭ್ಯಾಸವನ್ನು ಮಾಡಿ ಹೋಗ್ತಾ ಇರ್ತಾರೆ. 108 ಸೂರ್ಯ ನಮಸ್ಕಾರ ಮಾಡೋದು ಅವರು ಪ್ರಾರಂಭದಲ್ಲಿ ಆಗಲಿಲ್ಲ, ಆಮೇಲೆ ಈಗ 30-40 ನಿಮಿಷದಲ್ಲಿ 108 ಸೂರ್ಯ ನಮಸ್ಕಾರ ಮಾಡಿ ಮುಗಿಸ್ತಾ ಇದ್ದಾರೆ. ಅಲ್ಲಿ ಆ ಕಾರ್ಯಕ್ರಮ ಆಸ್ಟ್ರೇಲಿಯಾದಲ್ಲೂ ಹಾಗೂ ಅಮೆರಿಕಾದಲ್ಲಿ 8 ಆಶ್ರಮ ಶಾಖೆಗಳಿದೆ. ಇತ್ತೀಚೆಗೆ ಪೂಜ್ಯ ಸ್ವಾಮೀಜಿಯವರು 5 ಹೊಸ ಆಶ್ರಮಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅಷ್ಟು ಆಶ್ರಮಗಳಲ್ಲೂ ಕೂಡ ಯೋಗ ದಿನಾಚರಣೆ ಆಗಬೇಕು ಅಂತ ಎಲ್ಲರಿಗೂ ಹೇಳಾಗಿದೆ. ಟ್ರಿನಿಡಾಡ್ ವೆಸ್ಟ್ ಇಂಡೀಸ್ನಲ್ಲಿ 80 ಆಂಜನೇಯ ಸ್ವಾಮಿ ಸನ್ನಿಧಿ, ಅಲ್ಲೂ ಕೂಡ ಕ್ರಿಯಾಯೋಗವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಇನ್ನು ಮಲೇಷ್ಯಾ, ಸಿಂಗಾಪುರ್ ಇತ್ಯಾದಿ ಎಲ್ಲೆಲ್ಲಿ ಸ್ವಾಮೀಜಿಯವರು ಲಂಡನ್ ಆಶ್ರಮಗಳನ್ನು ಮಾಡಿದ್ದಾರೋ ಆ ಎಲ್ಲ ಕಡೆ ಕೂಡ ಯೋಗ ದಿನಾಚರಣೆ ಆಗಬೇಕು. ಆ ದಿನ ಆಗದೆ ಹೋದರೂ ಕೂಡ ಈ ಸಲ ಅಂತೂ ಭಾನುವಾರವೇ ಬಂದಿರೋದ್ರಿಂದ ಸುಲಭವಾಯಿತು. ಆ ದಿನ ಆಗದೆ ಹೋದರೆ ಕೆಲವರು ಕೆಲಸಕ್ಕೆ ಹೋಗಬೇಕು, ಆ ಹತ್ರದ ಭಾನುವಾರದಲ್ಲಿ ಮಾಡಿ ಅನ್ನೋಂಥ ಆದೇಶವನ್ನು ಕೂಡ ಎಲ್ಲರಿಗೂ ಕೊಡಲಾಗಿದೆ. ಎಲ್ಲ ದೇಶಗಳಲ್ಲೂ ಕೂಡ ಈ ದತ್ತಕ್ರಿಯಾಯೋಗ ಯೋಗ ದಿನಾಚರಣೆ ಆಗಬೇಕು ಅನ್ನೋಂಥ ಒಂದು ಸಂಕಲ್ಪದಲ್ಲಿ ಯೋಗ ಪ್ರಚಾರ ನಡೀತಾ ಇದೆ.
1: ಸ್ವಾಮೀಜಿ, ತಾವು ಕೂಡ ಬಹಳ ವರ್ಷಗಳಿಂದ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ, ನಿಮಗೆ ಆದಂತಹ ಅನುಭವಗಳು, ನಿಮ್ಮಲ್ಲಾದಂತಹ ಪರಿವರ್ತನೆಗಳು ನಮ್ಮೊಂದಿಗೆ ಹಂಚ್ಕೋಬಹುದಾ?
0: ನನಗೆ 7 ಇದ್ದಾಗ ಆಶ್ರಮಕ್ಕೆ ಬಂದೆ. ಪೂಜ್ಯ ಸ್ವಾಮೀಜಿಯವರು ಒಂದೆರಡು-ಮೂರು ಆಸನಗಳ ಹೆಸರು ಹೇಳಿದ್ರು. ಹೇಳಿ ಇದನ್ನ ಕಲ್ತ ಮೇಲೆ ನನಗೆ ಬಂದು ಕಾಣಿಸ್ಬೇಕು ಅಂತಂದ್ರು. ಅಂದ್ರೆ ಅದನ್ನು ಕಲಿದೆ ನನ್ನ ಹತ್ರ ಬರೋ ಹಾಗಿಲ್ಲ ಅಂತ. ಆಗ ಇಲ್ಲಿ ಲಕ್ಷ್ಮೀನಾರಾಯಣ, ಗಾಯತ್ರಿಯವರು, ಅನಂತರಾಮಕೃಷ್ಣ ಅಂತ ಹೇಳಿ ಇವರೆಲ್ಲ ಕ್ರಿಯಾಯೋಗ ಹೇಳ್ಕೊಡ್ತಾ ಇದ್ರು. ಬಹಳ ಕಷ್ಟವಾದ ಆಸನಗಳು ಅವೆಲ್ಲ, ಅವೆಲ್ಲ ಕಲೀಲೇಬೇಕು, ಮತ್ತೆ ಸ್ವಾಮೀಜಿಯವ್ರ ಹತ್ರ ಹೋಗ್ಬೇಕು ಅಂದ್ರೆ ಕಲಿಯಬೇಕು. ಕಷ್ಟ ಅದು, ಈಗ ಬರಲ್ಲ ಅದು, ಎ ಗ್ರೂಪ್ ಅಲ್ಲ ಅದು, ಸಿ ಗ್ರೂಪ್ ಹೋದಾಗ್ಲೇ ಬರೋದು ಅಂತ. ಇಲ್ಲ ನನಗೆ ನೀವು

0: ಕಲಿಸ್ಲೇಬೇಕು ನಾನು ಸ್ವಾಮಿ ಹತ್ರ ಹೋಗ್ಬೇಕು ಅಂತ. ಹಾಗೆ ಕಲಿತು ಅದನ್ನ ಒಂದು ಎರಡು ಮೂರು ತಿಂಗಳಾಯ್ತು ಕಲಿಯಕ್ಕೆ. ಅದು ಕೂತ್ಕೊಳ್ಬೇಕಲ್ಲ ಆಸನ, ಬಿದೋಗ್ಬಿಡ್ತು. ಅದನ್ನ ಕಲಿತು ಆಗ ಸ್ವಾಮೀಜಿಯವ್ರಿಗೆ ತೋರಿಸ್ದ, ಇನ್ ಮುಂದೆ ನೀನ್ ನನ್ನ ಹತ್ರ ಬರಬಹುದು ಅಂತ ಹೇಳಿದ್ರು. ಹಾಗೆ ಯೋಗಾಭ್ಯಾಸ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸ್ವಾಮೀಜಿಯವರು ಉಪದೇಶ ಮಾಡಿದ್ರು. ಅದರಿಂದ ಬೇಕಾದಷ್ಟು ಲಾಭ ಹೇಳಕ್ಕೆ ಸಾಧ್ಯ ಇಲ್ಲ. ಶರೀರ ಅಂದ್ಮೇಲೆ ಕೆಲವು ನಮಗೆ ಗೊತ್ತಿಲ್ಲದೇನೆ ಆಗ್ತಾ ಇರುತ್ತೆ. ಹಾಗೆ ಆಗಿರುವಂತಹ ಬದಲಾವಣೆಗಳನ್ನ ಶರೀರ ತಡ್ಕೊಳ್ಳೋದು, ಆ ಶಕ್ತಿ ಯೋಗದಿಂದ ಬಂತು. ಕೆಲವು ನಮ್ಮ ಆಹಾರ ವಿಹಾರ ವಿಚಾರದಲ್ಲಿ ಕೆಲವು ಉಪವಾಸಗಳು ಈ ತರದ್ದೆಲ್ಲ ಇರುತ್ತೆ ತುಂಬಾ ಚಾತುರ್ಮಾಸ್ಯದಲ್ಲಿ. ಇದನ್ನೆಲ್ಲ ತಡ್ಕೊಳ್ಬೇಕು ಅಂತಂದ್ರೆ ಯೋಗ ಮಾಡಲೇಬೇಕು. ಆ ಯೋಗಾಭ್ಯಾಸದಿಂದ ಈ ದೈಹಿಕವಾದಂತಹ ಶ್ರಮ, ಏನೇನು ಕಷ್ಟಗಳು ತೊಂದರೆಗಳು, ಅದನ್ನ ಗೆಲ್ಲುವಂತಹದ್ದು. ಇನ್ನು ಸುಲಭವಾಗಿ ನಾವು ಪ್ರಾಣಾಯಾಮದ ಜೊತೆಯಲ್ಲಿ ಯೋಗಾಭ್ಯಾಸ ಮಾಡ್ತೀವಿ. ಸುಮ್ಮನೆ ಜಿಮ್ಗೆ ಹೋಗಿ ನಾವು ಭಾರ ಎತ್ತೋ ಹಾಗಲ್ಲ ಇದು ಯೋಗಾಭ್ಯಾಸ ಅಂತ. ಅದು ಒಳ್ಳೆ ವ್ಯಾಯಾಮ ಇಲ್ಲ ಅಂತಿಲ್ಲ, ಆದರೆ ಇಲ್ಲಿ ಯಾವಾಗ ನಾವು ಪ್ರಾಣಶಕ್ತಿಯ ಜೊತೆಯಲ್ಲಿ ಜೋಡಿಸಿ ಆ ವ್ಯಾಯಾಮವನ್ನು ಮಾಡ್ತೀವಿ, ಆಗ ಅದು ತಾನಾಗಿಯೇ ಮನಸ್ಸಿನ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಅದು ಆ ಧ್ಯಾನ ಸಿದ್ಧಿಗೂ ಕೂಡ ಬಹಳ ಉಪಯೋಗ ಆಯಿತು. ಎಷ್ಟು ಗಂಟೆ ಕೂತಿದ್ರೂ ಕೂಡ ತೊಂದರೆ ಇಲ್ಲ ಅನ್ನೋ ಹಾಗೆ. ಮೊನ್ನೆ 6 ಗಂಟೆ ಭಾಗವತ ಪ್ರವಚನ ಆಯಿತು. ಅಷ್ಟೊತ್ತು ಕೂತ್ಕೊಳ್ಬೇಕು ಅಂತಂದ್ರೆ ಅದು ಆ ಯೋಗದ ಶಕ್ತಿ, ನಮ್ಮದೇನೂ ಇಲ್ಲ, ಆ ಯೋಗದ ಶಕ್ತಿ. ಅದರಿಂದಲೇ ಅದು ಸಾಧ್ಯವಾಗುತ್ತೆ ಅನ್ನೋದನ್ನ ಪ್ರತ್ಯಕ್ಷವಾಗಿ ನಾನು ಅನುಭವಿಸಿದೆ.
1: ಅಂತಿಮವಾಗಿ ತಮ್ಮ ಸಂದೇಶ?
0: ಸಂದೇಶ, ಎಲ್ಲರೂ ಯೋಗ ಕಲಿಯಬೇಕು, ಎಲ್ಲರೂ ಯೋಗವಂತರಾಗಬೇಕು, ಆರೋಗ್ಯವಂತರಾಗಬೇಕು. ಆರೂ ಯೋಗ್ಯವಾಗಿರಬೇಕು ಅಂತಂದ್ರೆ ಯೋಗ ಕಲಿಯಬೇಕು. ಆಗ ನಮ್ಮಿಂದ ದೇಶಕ್ಕೆ ಏನಾರು ಉಪಯೋಗ ಆಗುತ್ತೆ, ಸಮಾಜಕ್ಕೆ ಏನಾರು ಉಪಯೋಗ ಆಗುತ್ತೆ. ನಮ್ಮ ದೇಹವನ್ನ ದೃಢವಾಗಿ ಆರೋಗ್ಯವಾಗಿ ಇಟ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ, ಹಾಗೂ ಸಮಾಜಕ್ಕೆ ಆರೋಗ್ಯಕರವಾದಂತಹದ್ದನ್ನ ಕೊಡಕ್ಕೆ ಪ್ರಯತ್ನವನ್ನು ಮಾಡೋಣ.
1: ಒಳ್ಳೆಯದು ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರ, ಇದುವರೆಗೂ ಯೋಗ ದಿನಾಚರಣೆಗೆ ಸಂಬಂಧಪಟ್ಟಂತೆ, ದತ್ತಕ್ರಿಯಾ ಯೋಗಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ವಿಶೇಷವಾಗಿ ಜನಸಾಮಾನ್ಯರಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಶ್ರೀಮಠ ಮಾಡ್ತಾ ಇದೆ, ಮತ್ತೆ ದೇಶ ವಿದೇಶಗಳಲ್ಲಿ ದತ್ತಕ್ರಿಯಾ ಯೋಗವನ್ನು ಜನಪ್ರಿಯಗೊಳಿಸೋದಕ್ಕೆ ಏನು ಕಾರ್ಯಕ್ರಮಗಳು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾಗಿ ವಿಷದವಾಗಿ ಆತ್ಮಪೂರ್ವಕವಾಗಿ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ವಂದನೆಗಳು, ನಮಸ್ಕಾರ.
0: ತುಂಬಾ ಸಂತೋಷ.
2: ಇದುವರೆಗೆ ದತ್ತಕ್ರಿಯಾ ಯೋಗ ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
4: ಸಮಯ 1 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಫಸಲ್ ಭೀಮಾ ಯೋಜನೆ ಕುರಿತು ಮಾತನಾಡುತ್ತಾರೆ ನಿತೀಶ್ ಡಂಬಳ್.
6: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು ಇಲ್ಲಿನ ಬಹುಪಾಲು ಜನಸಂಖ್ಯೆಯು ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದೆ. ಆದರೆ ಭಾರತೀಯ ಕೃಷಿಯು ಹೆಚ್ಚಾಗಿ ಮಳೆ ಮತ್ತು ಪ್ರಕೃತಿಯ ಏರುಪೇರುಗಳ ಮೇಲೆ ಅವಲಂಬಿತವಾಗಿದೆ. ಅನಿರೀಕ್ಷಿತ ಮಳೆ, ಬರಗಾಲ, ಪ್ರವಾಹ ಮತ್ತು ಕೀಟಬಾಧೆಗಳಿಂದ ರೈತರು ಪದೇ ಪದೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿದ್ದರು. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಭದ್ರತೆ ನೀಡಲು ಮತ್ತು ಅವರ ಆದಾಯವನ್ನು ಸ್ಥಿರಗೊಳಿಸಲು ಭಾರತ ಸರ್ಕಾರವು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೆ ತಂದಿತು. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು 2016 ಫೆಬ್ರವರಿ 13 ಪ್ರಧಾನಮಂತ್ರಿ ಅವರು ಅಧಿಕೃತವಾಗಿ ಘೋಷಿಸಿದರು. ಈ ಯೋಜನೆಯು ಮೊದಲು ಅಸ್ತಿತ್ವದಲ್ಲಿದ್ದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಮತ್ತು ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಗಳನ್ನು ಬದಲಿಸಿ ಅವುಗಳಲ್ಲಿದ್ದ ನ್ಯೂನತೆಗಳನ್ನು ಸರಿಪಡಿಸಿ ಜಾರಿಗೆ ತರಲಾಯಿತು. ಒಂದು ರಾಷ್ಟ್ರ ಒಂದು ಯೋಜನೆ ಎಂಬ ಘೋಷವಾಕ್ಯದೊಂದಿಗೆ ಆರಂಭವಾದ ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ರೈತರಿಗೆ ಅತಿ ಕಡಿಮೆ ಪ್ರೀಮಿಯಂ ದರದಲ್ಲಿ ಸಮಗ್ರ ವಿಮಾ ರಕ್ಷಣೆಯನ್ನು ಒದಗಿಸುವುದು. ಈ ಯೋಜನೆಯು ದೇಶದ ಎಲ್ಲಾ ರೈತರಿಗೂ ಮುಕ್ತವಾಗಿದೆ. ಮೊದಲು ಸಾಲ ಪಡೆದ ರೈತರಿಗೆ

0: ಇದು ಕಡ್ಡಾಯವಾಗಿತ್ತು. ಆದರೆ 2020ರಿಂದ ಇದನ್ನು ಎಲ್ಲಾ ರೈತರಿಗೂ ಐಚ್ಛಿಕಗೊಳಿಸಲಾಗಿದೆ. ಅಧಿಸೂಚಿತ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಗಿಣಿ ರೈತರು ಸೇರಿದಂತೆ ಎಲ್ಲಾ ರೈತರು ಈ ವಿಮೆಯನ್ನು ಪಡೆಯಬಹುದು. ಆಹಾರ ಬೆಳೆಗಳು, ಎಣ್ಣೆಕಾಳುಗಳು ಹಾಗೂ ವಾರ್ಷಿಕ ವಾಣಿಜ್ಯ ಅಥವಾ ತೋಟಗಾರಿಕಾ ಬೆಳೆಗಳು ಈ ಯೋಜನೆಯ ವ್ಯಾಪ್ತಿಯಲ್ಲಿ ಬರುತ್ತವೆ. ರೈತರು ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ವಿಧಾನಗಳಲ್ಲಿ ನೋಂದಾಯಿಸಿಕೊಳ್ಳಬಹುದು. ಆನ್ಲೈನ್ ಮೂಲಕವಾದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕು. ಅಥವಾ ಹತ್ತಿರದ ಬ್ಯಾಂಕ್ಗಳು, ಸಹಕಾರಿ ಸಂಘಗಳು, ಸಾಮಾನ್ಯ ಸೇವಾ ಕೇಂದ್ರಗಳು, ವಿಮಾ ಪ್ರತಿನಿಧಿಗಳ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಪಹಣಿ, ಬ್ಯಾಂಕ್ ಪಾಸ್ಬುಕ್ ಮತ್ತು ಬೆಳೆ ಬಿತ್ತನೆ ದೃಢೀಕರಣ ಪತ್ರದಂತಹ ದಾಖಲೆಗಳು ಅಗತ್ಯವಿರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಯೋಜನೆಯು ತಂತ್ರಜ್ಞಾನದ ಬಳಕೆಯಲ್ಲಿ ಭಾರೀ ಪ್ರಗತಿ ಸಾಧಿಸಿದೆ. ಎಸ್ ಟೆಕ್ ಉಪಗ್ರಹ ಆಧಾರಿತ ಇಳುವರಿ ಅಂದಾಜು ಮತ್ತು ವಿನ್ಸ್ ಹವಾಮಾನ ಮಾಹಿತಿ ಜಾಲ ಪೋರ್ಟಲ್ ಅಳವಡಿಸಿಕೊಳ್ಳುವ ಮೂಲಕ ಬೆಳೆ ಹಾನಿಯ ಅಂದಾಜನ್ನು ಅತ್ಯಂತ ನಿಖರವಾಗಿ ಮಾಡಲಾಗುತ್ತಿದೆ. ರೈತರ ಸಹಾಯಕ್ಕಾಗಿ ಕಿಸಾನ್ ಇ ಮಿತ್ರ ಎಂಬ ಎಐ ಚಾಟ್ಬಾಟ್ ಸೌಲಭ್ಯವಿದ್ದು, ರೈತರು ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ತಮ್ಮ ದೂರು ಮತ್ತು ಪ್ರಶ್ನೆಗಳಿಗೆ ಉತ್ತರ ಪಡೆಯಬಹುದು. ಅಲ್ಲದೆ ಏಡ್ ಮೊಬೈಲ್ ಆಪ್ ಮೂಲಕ ವಿಮಾ ಪ್ರತಿನಿಧಿಗಳು ನೇರವಾಗಿ ರೈತರ ಮನೆ ಬಾಗಿಲಿಗೆ ಬಂದು ನೋಂದಣಿ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತಿದ್ದಾರೆ. ಈ ಯೋಜನೆಯ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ಕಡಿಮೆ ಪ್ರೀಮಿಯಂ ದರ. ರೈತರು ಎಲ್ಲಾ ಮುಂಗಾರು ಬೆಳೆಗಳಿಗೆ ಕೇವಲ 2%, ಹಿಂಗಾರು ಬೆಳೆಗಳಿಗೆ 1.5% ಮತ್ತು ವಾಣಿಜ್ಯ ತೋಟಗಾರಿಕಾ ಬೆಳೆಗಳಿಗೆ 5% ಪ್ರೀಮಿಯಂ ಪಾವತಿಸಬೇಕಾಗುತ್ತದೆ. ಉಳಿದ ಹೆಚ್ಚಿನ ಮೊತ್ತದ ಪ್ರೀಮಿಯಂ ಅನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ ಭರಿಸುತ್ತವೆ. ಈ ಯೋಜನೆಯ ಪ್ರಯೋಜನಗಳು: ಪ್ರತಿಕೂಲ ಹವಾಮಾನದಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದಿದ್ದರೆ ವಿಮಾ ರಕ್ಷಣೆ ಸಿಗುತ್ತದೆ. ಬೆಳೆ ಬೆಳೆಯುವ ಹಂತದಲ್ಲಿ ಬರ, ಪ್ರವಾಹ ಅಥವಾ ಕೀಟಬಾಧೆಯಿಂದ ಹಾನಿಯಾದರೆ ಪರಿಹಾರ ಸಿಗುತ್ತದೆ. ಬೆಳೆ ಕೊಯ್ಲು ಮಾಡಿದ ನಂತರ 14 ದಿನಗಳವರೆಗೆ ಅನಿರೀಕ್ಷಿತ ಮಳೆಯಿಂದ ಹಾನಿಯಾದರೂ ವಿಮೆ ಅನ್ವಯಿಸುತ್ತದೆ. ಆಲಿಕಲ್ಲು, ಮಳೆ, ಭೂಕುಸಿತದಂತಹ ಸ್ಥಳೀಯ ಸಮಸ್ಯೆಗಳಿಗೂ ವೈಯಕ್ತಿಕವಾಗಿ ವಿಮಾ ಪರಿಹಾರ ನೀಡಲಾಗುತ್ತದೆ. ಕಳೆದ 8 ವರ್ಷಗಳಲ್ಲಿ ಈ ಯೋಜನೆಯು ವಿಶ್ವದ 3ನೇ ಅತಿ ದೊಡ್ಡ ಬೆಳೆ ವಿಮಾ ಯೋಜನೆಯಾಗಿ ಹೊರಹೊಮ್ಮಿದೆ. ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಈವರೆಗೆ 1,00,000,000 ರೈತರು ಇದರ ಲಾಭ ಪಡೆದಿದ್ದಾರೆ. ಈ ಯೋಜನೆಯಡಿ ರೈತರು ಪಾವತಿಸಿದ ಪ್ರತಿ 100 ರೂಪಾಯಿ ಪ್ರೀಮಿಯಂಗೆ ಬದಲಾಗಿ ಸರಾಸರಿ 500 ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಪರಿಹಾರವಾಗಿ ಪಡೆದಿದ್ದಾರೆ. ತಂತ್ರಜ್ಞಾನದ ಬಳಕೆಯು ವಿಮಾ ಪ್ರಕ್ರಿಯೆಯನ್ನು ಇನ್ನಷ್ಟು ಪಾರದರ್ಶಕಗೊಳಿಸಿದೆ. ಅನೇಕ ಸಣ್ಣ ರೈತರು ಅನಿರೀಕ್ಷಿತ ಬೆಳೆ ಹಾನಿಯಾದಾಗ ಈ ಯೋಜನೆಯಿಂದ ಬಂದ ಹಣದಿಂದಲೇ ಸಾಲ ತೀರಿಸಿ ಮುಂದಿನ ಹಂಗಾಮಿಗೆ ಸಿದ್ಧರಾದ ಅನೇಕ ಯಶಸ್ಸಿನ ಕಥೆಗಳು ದೇಶಾದ್ಯಂತ ಇವೆ. ಕೃಷಿ ಸಚಿವಾಲಯದ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಯೋಜನೆಯು ಪ್ರತಿ ವರ್ಷ 5.5 ಕೋಟಿಗೂ ಹೆಚ್ಚು ರೈತ ಅರ್ಜಿಗಳನ್ನು ಸ್ವೀಕರಿಸುತ್ತಿದ್ದು ವಿಶ್ವದ ಅತಿ ದೊಡ್ಡ ವಿಮಾ ಯೋಜನೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಇತ್ತೀಚಿನ ಬಜೆಟ್ನಲ್ಲಿ ಘೋಷಿಸಲಾದ ಭಾರತ್ ವಿಸ್ತಾರ್ನಂತಹ ಎಐ ಉಪಕರಣಗಳು ಮುಂಬರುವ ದಿನಗಳಲ್ಲಿ ವಿಮೆ ಮತ್ತು ಕೃಷಿ ಮಾರುಕಟ್ಟೆಯ ಮಾಹಿತಿಯನ್ನು ರೈತರಿಗೆ ಮತ್ತಷ್ಟು ಹತ್ತಿರವಾಗಿಸಲಿವೆ. ಕರ್ನಾಟಕವು ಈ ಯೋಜನೆಯ ಅನುಷ್ಠಾನದಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯಗಳಲ್ಲಿ ಒಂದಾಗಿದೆ. ಕರ್ನಾಟಕ ಸರ್ಕಾರವು ಸಂರಕ್ಷಣೆ ಪೋರ್ಟಲ್ ಮೂಲಕ ಯೋಜನೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡೂ ಹಂತಗಳಲ್ಲಿ ಲಕ್ಷಾಂತರ ರೈತರು ನೋಂದಾಯಿಸಿಕೊಳ್ಳುತ್ತಿದ್ದಾರೆ. ವಿಶೇಷವಾಗಿ ಬರಪೀಡಿತ ಜಿಲ್ಲೆಗಳಾದ ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಭಾಗದ ರೈತರಿಗೆ ಇದು ವರದಾನವಾಗಿದೆ. ಕರ್ನಾಟಕ ಸರ್ಕಾರವು ಕೇಂದ್ರದ ಪಾಲಿನ ಜೊತೆಗೆ ತನ್ನ ಪಾಲನ್ನು ಸಕಾಲದಲ್ಲಿ ಬಿಡುಗಡೆ ಮಾಡುವ ಮೂಲಕ ರೈತರಿಗೆ ವಿಮಾ ಹಣ ಬೇಗನೆ ತಲುಪುವಂತೆ ಕ್ರಮ ಕೈಗೊಂಡಿದೆ. ಮೊಬೈಲ್ ಆಪ್ಗಳ ಮೂಲಕ ಬೆಳೆ ಸಮೀಕ್ಷೆ ನಡೆಸಿ ಹಾನಿಯನ್ನು ಅಂದಾಜಿಸುವಲ್ಲಿ ಕರ್ನಾಟಕವು ಇತರೆ ರಾಜ್ಯಗಳೇ ಮಾದರಿಯಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಕೃಷಿ ವಲಯಕ್ಕೆ ಭದ್ರತೆಯ ಕವಚವಾಗಿದೆ. ಪ್ರಕೃತಿಯ ಅನಿಶ್ಚಿತತೆಯ ನಡುವೆಯೂ ರೈತರು ಧೈರ್ಯದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಲು ಇದು ಸಹಕಾರಿಯಾಗಿದೆ.
1: ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಇದುವರೆಗೆ ಮಾತನಾಡಿದವರು ನಿತೀಶ್ ಡಂಬಳ್.
2: ಪ್ರಗತಿ ಪಥ ಪ್ರಸಾರವಾಯಿತು.
1: ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿ ಕರಡು ಪ್ರಕಟ, ಸಾರ್ವಜನಿಕರ ಸಲಹೆಗಳಿಗೆ ಆಹ್ವಾನ. ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ 2 ಹೊಸ ಕಠಿಣ ಅಪರಾಧ ನಿಯಂತ್ರಣ ಕಾಯ್ದೆಗಳು ಜಾರಿ. ವಿಯೆಟ್ನಾಂ ದೋಣಿ ದುರಂತ ಮೃತಪಟ್ಟ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳು ಇಂದು ಮುಂಬೈಗೆ ಆಗಮನ ನಿರೀಕ್ಷೆ. ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ನಿಂದ ಪ್ರತಿದಾಳಿ, ತೀವ್ರಗೊಂಡ ಉದ್ವಿಗ್ನತೆ. ಹಾಗೂ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್, 4ನೇ ದಿನದಾಟದಲ್ಲಿಂದು 2ನೇ ಇನ್ನಿಂಗ್ಸ್ ಮುಂದುವರೆಸಲಿರುವ ಇಂಗ್ಲೆಂಡ್. ವಾರ್ತೆಗಳ ವಿವರ: ಭಾರತದ ಆರೋಗ್ಯ ಸಂಶೋಧನಾ ವ್ಯವಸ್ಥೆಯನ್ನು ಬಲಪಡಿಸುವ ಮತ್ತು ಅದಕ್ಕೊಂದು ಕಾರ್ಯತಂತ್ರದ ಚೌಕಟ್ಟನ್ನು ರೂಪಿಸುವ ಉದ್ದೇಶದಿಂದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿಯ ಕರಡನ್ನು ಪ್ರಕಟಿಸಿದ್ದು, ಸಾರ್ವಜನಿಕರು ಹಾಗೂ ತಜ್ಞರಿಂದ ಸಲಹೆಗಳನ್ನು ಆಹ್ವಾನಿಸಿದೆ. ದೇಶದ ಜನರ ಆರೋಗ್ಯದ ಅಗತ್ಯತೆಗಳಿಗೆ ಸ್ಪಂದಿಸುವ ವಿಶ್ವಾಸಾರ್ಹ, ಅಂತರ್ಗತ, ಸ್ವಾವಲಂಬಿ ಮತ್ತು ಪ್ರಭಾವಶಾಲಿ ಆರೋಗ್ಯ ಸಂಶೋಧನಾ ಪರಿಸರವನ್ನು ನಿರ್ಮಿಸುವುದು ಈ ನೀತಿಯ ಪ್ರಮುಖ ಆಶಯವಾಗಿದೆ. ಇದು ಉತ್ತಮ ಗುಣಮಟ್ಟದ, ನೈತಿಕ ಮತ್ತು ನಾವೀನ್ಯತೆಯಿಂದ ಕೂಡಿರುವ ಸಂಶೋಧನೆಗಳನ್ನು ಉತ್ತೇಜಿಸುವ ಜೊತೆಗೆ ರಾಷ್ಟೀಯ ಮಟ್ಟದಲ್ಲಿ ಉದ್ಭವಿಸುವ ಆರೋಗ್ಯ ಸವಾಲುಗಳನ್ನು ಎದುರಿಸಿ ಸಾರ್ವಜನಿಕ ಆರೋಗ್ಯ ರಕ್ಷಣೆಯಲ್ಲಿ ಸಮಾನತೆ ತರಲು ಶ್ರಮಿಸಲಿದೆ. ಆಸಕ್ತರು ತಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಇದೇ 27ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಬಲಪಡಿಸುವ ನಿಟ್ಟನಲ್ಲಿ 2 ಹೊಸ ಅಪರಾಧ ವಿರೋಧಿ ಕಾಯ್ದೆಗಳು ಇಂದಿನಿಂದ

0: ಅಧಿಕೃತವಾಗಿ ಜಾರಿಗೆ ಬಂದಿವೆ. ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುರಕ್ಷತೆ ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣ ಮಸೂದೆ 2026 ಹಾಗೂ ಪಶ್ಚಿಮ ಬಂಗಾಳ ಸಾರ್ವಜನಿಕ ಸುವ್ಯವಸ್ಥೆ ನಿರ್ವಹಣೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಜ್ಯಪಾಲ ಆರ್ಎನ್ ರವಿ ಅಂಕಿತ ಹಾಕಿದ್ದಾರೆ. ರಾಜ್ಯದಲ್ಲಿ ಸಮಾಜ ವಿರೋಧಿ ಚಟುವಟಿಕೆಗಳ ನಿಯಂತ್ರಣಕ್ಕೆ ಸಂಬಂಧಿಸಿದ ಈ ಮಸೂದೆಗಳಿಗೆ ರಾಜ್ಯ ವಿಧಾನಸಭೆ ಅಂಗೀಕಾರ ನೀಡಿತು. ಈ ಹೊಸ ಕಾಯ್ದೆಯಡಿ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವ ಅಥವಾ ಭವಿಷ್ಯದಲ್ಲಿ ಇಂತಹ ಕೃತ್ಯಗಳಲ್ಲಿ ತೊಡಗುವ ಸಾಧ್ಯತೆ ಇರುವ ಯಾವುದೇ ವ್ಯಕ್ತಿಯನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಗರಿಷ್ಠ 1 ವರ್ಷದ ಅವಧಿಗೆ ವಶಕ್ಕೆ ಪಡೆಯಬಹುದಾಗಿದೆ. ಗಲಭೆಗಳು, ಪೊಲೀಸ್ ಸಿಬ್ಬಂದಿಯ ಮೇಲಿನ ದಾಳಿಗಳು ಮತ್ತು ಸಂಘಟಿತ ಅಪರಾಧಗಳ ವಿರುದ್ದ ತ್ವರಿತ ಕಠಿಣ ಕ್ರಮ ಕೈಗೊಳ್ಳಲು ಈ ಕಾನೂನು ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ನೀಡುತ್ತದೆ. ತಮಿಳುನಾಡಿನಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಜಾರ್ಖಂಡ್ ಮೂಲದ ಕಾರ್ಮಿಕರು ತೊಂದರೆಗೊಳಗಾಗಿರುವ ಪ್ರಕರಣವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜಾರ್ಖಂಡ್ನ ರಾಮ್ಗಢ ಜಿಲ್ಲೆಯ ಸರ್ಕಾರಿ ಅಭಿಯೋಜಕ ಸಂಜೀವ್ ಕುಮಾರ್ ಅಂಬಷ್ಟ ಸಲ್ಲಿಸಿದ ಅರ್ಜಿಯನ್ನಾಧರಿಸಿ ಬಾಧಿತ ಕಾರ್ಮಿಕರನ್ನು ಸುರಕ್ಷಿತವಾಗಿ ಜಾರ್ಖಂಡ್ಗೆ ವಾಪಸ್ ಕರೆತರುವುದು, ಆರ್ಥಿಕ ನೆರವು, ಸೂಕ್ತ ಪರಿಹಾರ ಮತ್ತು ಪುನರ್ವಸತಿ ಕಲ್ಪಿಸುವ ನಿಟ್ಟನಲ್ಲಿ ತಕ್ಷಣವೇ ಅಗತ್ಯ ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ರಾಷ್ಟಪತಿ ಸಚಿವಾಲಯವು ಉದ್ಯೋಗ ಮತ್ತು ಕಾರ್ಮಿಕ ಸಚಿವಾಲಯದ ಕಾರ್ಯದರ್ಶಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ವಿಯೆಟ್ನಾಂನ ಫೂಕ್ವೋಕ್ ದ್ವೀಪದ ಬಳಿ ಸಂಭವಿಸಿದ ದೋಣಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳನ್ನು ಹೋಚಿಮಿನ್ ಸಿಟಿಯಿಂದ ವಿಯೆಟ್ನಾಂನ ಏರ್ಲೈನ್ಸ್ನ VN-979 ವಿಮಾನದ ಮೂಲಕ ಇಂದು ಭಾರತಕ್ಕೆ ತರಲಾಗುತ್ತಿದೆ. ಈ ವಿಮಾನ ಭಾರತೀಯ ಕಾಲಮಾನ ರಾತ್ರಿ 9:35ಕ್ಕೆ ಮುಂಬೈನ ಶಿವಾಜಿ ಮಹಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ತಲುಪುವ ನಿರೀಕ್ಷೆ ಇದೆ ಎಂದು ವಿಯೆಟ್ನಾಂನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಮುಂಬೈಗೆ ತರಲಾಗುವ ಪಾರ್ಥಿವ ಶರೀರಗಳನ್ನು ಆಯಾ ರಾಜ್ಯಗಳಿಗೆ ಮತ್ತು ಮೃತರ ಅಂತಿಮ ವಿಧಿವಿಧಾನಗಳು ನಡೆಯುವ ಸ್ಥಳಕ್ಕೆ ತಲುಪಿಸುವ ಮುಂದಿನ ಪ್ರಕ್ರಿಯೆಗಳನ್ನು ಸಂಯೋಜಿಸಲು ಆಯಾ ರಾಜ್ಯ ಸರ್ಕಾರಗಳಿಗೆ ವಿನಂತಿಸಲಾಗಿದೆ ಎಂದು ರಾಯಭಾರ ಕಚೇರಿ ಮಾಹಿತಿ ನೀಡಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮೇರಾ ಯುವ ಭಾರತ್ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ವಿಕಸಿತ ಭಾರತಕ್ಕಾಗಿ ನಶಾ ಮುಕ್ತ ಯುವಕರು ಅಭಿಯಾನದ ಸ್ಪರ್ಧೆಗಳಿಗೆ ಇಂದಿನಿಂದ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭವಾಗಿದೆ. ನೃತ್ಯ, ಸಂಗೀತ, ರೀಲ್ಸ್ ಅಥವಾ ಕಿರುಚಿತ್ರ, ಬೀದಿ ನಾಟಕ ಮತ್ತು ಕವನ ವಾಚನ ಸೇರಿದಂತೆ 5 ವಿಭಾಗಗಳಲ್ಲಿ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟೀಯ ಮಟ್ಟದಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ಇದೇ 24ರಿಂದ 27ರವರೆಗೆ ನಡೆಯಲಿದ್ದರೆ ಅಂತಿಮ ಸುತ್ತು ಮುಂದಿನ ತಿಂಗಳು 12 ಮತ್ತು 13ರಂದು ನವದೆಹಲಿಯ ರಾಷ್ಟೀಯ ಯುವ ಶೃಂಗಸಭೆಯಲ್ಲಿ ಜರುಗಲಿದೆ. 15ರಿಂದ 29 ವರ್ಷದೊಳಗಿನ ಯುವಕರು ಕನ್ನಡ ಸೇರಿದಂತೆ ಯಾವುದೇ ಪ್ರಾದೇಶಿಕ ಭಾಷೆ, ಹಿಂದಿ ಅಥವಾ ಆಂಗ್ಲ ಭಾಷೆಯಲ್ಲಿ ತಮ್ಮ ರಚನೆಗಳನ್ನು ಸಲ್ಲಿಸಬಹುದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ಜೋರ್ಡಾನ್, ಬಹ್ರೇನ್ ಮತ್ತು ಕುವೈತ್ನಲ್ಲಿರುವ ಅಮೆರಿಕದ ಪ್ರಮುಖ ಮಿಲಿಟರಿ ನೆಲೆಗಳ ಮೇಲೆ ಬೃಹತ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿರುವುದಾಗಿ ಘೋಷಿಸಿದೆ. ತನ್ನ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಇತ್ತೀಚೆಗೆ ನಡೆಸಿದ್ದ ವಾಯುದಾಳಿಗೆ ಪ್ರತಿಯಾಗಿ ಈ ದಾಳಿ ನಡೆಸಿರುವುದಾಗಿ ಇರಾನ್ ಸ್ಪಷ್ಟಪಡಿಸಿದೆ. ಇದರ ಜೊತೆಗೆ ಹೊರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ತನ್ನ ಯಾವುದೇ ಮಿಲಿಟರಿ ಚಟುವಟಿಕೆಗಳನ್ನು ಮುಂದುವರಿಸದಂತೆ ಇರಾನ್ ಎಚ್ಚರಿಕೆ ನೀಡಿದೆ. ಅಂತಾರಾಷ್ಟೀಯ ಕಡಲ ವ್ಯಾಪಾರಕ್ಕೆ ಅಡ್ಡಿಪಡಿಸುವ ಇರಾನ್ನ ಸಾಮರ್ಥ್ಯವನ್ನು ಕುಂಠಿಸುವ ಉದ್ದೇಶದಿಂದ ಅಮೆರಿಕದ ಕೇಂದ್ರೀಯ ಕಮಾಂಡ್ ನಿನ್ನೆ ಇರಾನ್ನ ಹಲವು ಮಿಲಿಟರಿ ನೆಲೆಗಳು ಮತ್ತು ವಾಯುರಕ್ಷಣಾ ವ್ಯವಸ್ಥೆಗಳ ಮೇಲೆ ಭಾರೀ ಪ್ರಮಾಣದ ವೈಮಾನಿಕ ದಾಳಿ ನಡೆಸಿತ್ತು. ಉಜ್ಬೇಕಿಸ್ತಾನದಲ್ಲಿ ಕೇರಳ ಮೂಲದ 21 ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆದಿದೆ ಎನ್ನಲಾದ ದೈಹಿಕ ದೌರ್ಜನ್ಯ ಹಾಗೂ ಕೊಲೆ ಪ್ರಕರಣವನ್ನು ರಾಷ್ಟೀಯ ಮಹಿಳಾ ಆಯೋಗವು ಗಂಭೀರವಾಗಿ ಪರಿಗಣಿಸಿದ್ದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ಆಕೆಯ ಸಾವಿಗೂ ಮುನ್ನ ತೀವ್ರ ದೈಹಿಕ ಹಲ್ಲೆ, ಕಿರುಕುಳ ಹಾಗೂ ಬಲವಂತದ ಧರ್ಮ ಮತಾಂತರದ ಯತ್ನಗಳು ನಡೆದಿದ್ದವು ಎಂಬ ಆರೋಪಗಳ ಕುರಿತು ಆಯೋಗವು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೇರಳದ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರ ಬರೆದಿರುವ ಆಯೋಗವು ಪ್ರಕರಣದ ತ್ವರಿತ ತನಿಖೆ ನಡೆಸುವಂತೆ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು

0: ತಾಷ್ಕೆಂಟ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಸೂಕ್ತ ಸಮನ್ವಯ ಸಾಧಿಸುವಂತೆ ಸೂಚಿಸಿದೆ. ಸಾಕ್ಷಿಗಳ ಸಂರಕ್ಷಣೆ ಹಾಗೂ ನೊಂದ ಕುಟುಂಬಕ್ಕೆ ಬೆಂಬಲ ನೀಡಲು ಕೋರಿದ್ದು, ಮುಂದಿನ 7 ದಿನಗಳ ಒಳಗಾಗಿ ಕೈಗೊಂಡ ಕ್ರಮಗಳ ವರದಿ ಸಲ್ಲಿಸುವಂತೆ ಡಿಜಿಪಿಯವರಿಗೆ ಗಡುವು ನೀಡಿದೆ. ಜಲ ನಿರ್ವಹಣೆಯಲ್ಲಿ ದೇಶವನ್ನು ಸ್ವಾವಲಂಬಿಯನ್ನಾಗಿ ಮಾಡಲು ಎಲ್ಲರೂ ಒಗ್ಗೂಡಿ ಸಾಮೂಹಿಕವಾಗಿ ಶ್ರಮಿಸಬೇಕಾದ ಅಗತ್ಯವಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಗ್ರಾಮೀಣ ಪಂಚಾಯಿತಿಗಳಿಗಾಗಿ ಆಯೋಜಿಸಲಾಗಿದ್ದ ಜಲ ಬಜೆಟ್ ಮತ್ತು ಜಲ ಭದ್ರತಾ ಯೋಜನೆ ಕುರಿತಾದ ಉನ್ನತ ತರಬೇತುದಾರರ ರಾಷ್ಟಮಟ್ಟದ ತರಬೇತಿ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರೂ ಒಂದೇ ಸಾಮಾನ್ಯ ಗುರಿಯತ್ತ ಒಟ್ಟಾಗಿ ಶ್ರಮಿಸಿದಾಗ ಸಮಾಜದಲ್ಲಿ ಸಕಾರಾತ್ಮಕ ಹಾಗೂ ಅರ್ಥಪೂರ್ಣ ಬದಲಾವಣೆ ತರಲು ಸಾಧ್ಯ ಎಂದು ಕಾರ್ಯದರ್ಶಿಗಳು ತಿಳಿಸಿದರು. ವೈದ್ಯರು ಸೇರಿದಂತೆ ವಿವಿಧ ವೃತ್ತಿಪರರಿಗೆ ಕೇಂದ್ರ ಸರ್ಕಾರ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಸಹಭಾಗಿತ್ವದೊಂದಿಗೆ ಇಂಟರ್ನ್ಶಿಪ್ ಅವಕಾಶ ನೀಡಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಗೂಗಲ್ ಫಾರ್ಮ್ ಸಂಪೂರ್ಣ ನಕಲಿ ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಂಬಂಧಪಟ್ಟ ಸಚಿವಾಲಯಗಳು ಇಂತಹ ಯಾವುದೇ ಅಧಿಕೃತ ಅಧಿಸೂಚನೆಗಳನ್ನು ಹೊರಡಿಸಿಲ್ಲ ಎಂದು ತಿಳಿಸಲಾಗಿದ್ದು, ಸಾರ್ವಜನಿಕರು ಇಂತಹ ವಂಚನೆಗೆ ಒಳಗಾಗದಂತೆ ಹಾಗೂ ಅನಧಿಕೃತ ಲಿಂಕ್ಗಳಲ್ಲಿ ವೈಯಕ್ತಿಕ ವಿವರ ಹಂಚಿಕೊಳ್ಳದಂತೆ ಪಿಐಬಿ ಸತ್ಯಶೋಧನಾ ಘಟಕ ಮನವಿ ಮಾಡಿದೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ಮತ್ತು ಭಾರತದ ವನಿತೀರ ತಂಡಗಳ ನಡುವಿನ ಐತಿಹಾಸಿಕ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ 4ನೇ ದಿನದಾಟ ಇಂದು ಭಾರತೀಯ ಕಾಲಮಾನ ಅಪರಾಹ್ನ 3:30ಕ್ಕೆ ಆರಂಭವಾಗಲಿದ್ದು, ಇಂಗ್ಲೆಂಡ್ ತನ್ನ 2ನೇ ಇನ್ನಿಂಗ್ಸ್ ಆಟ ಮುಂದುವರೆಸಲಿದೆ. 3ನೇ ದಿನದಾಟದ ಅಂತ್ಯಕ್ಕೆ ನಿನ್ನೆ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡ 6 ವಿಕೆಟ್ ನಷ್ಟಕ್ಕೆ 130 ರನ್ ಗಳಿಸಿದ್ದು, ಗೆಲ್ಲಲು 327 ರನ್ ಗಳಿಸುವ ಅಗತ್ಯವಿದೆ. ಇಂಗ್ಲೆಂಡ್ನ 2ನೇ ಇನ್ನಿಂಗ್ಸ್ನಲ್ಲಿ ಭಾರತದ ಪರ ಬೌಲರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದು, ಸಾಯ್ಲಿ ಸದ್ಗಾರಿ, ಕ್ರಾಂತಿಗಾರ್ಡ್ ಹಾಗೂ ಸ್ನೇಹ್ ರಾಣಾ ತಲಾ 2 ವಿಕೆಟ್ ಪಡೆದಿದ್ದಾರೆ. ಭಾರತಕ್ಕೆ ಗೆಲ್ಲಲು 4 ವಿಕೆಟ್ ಕಬಳಿಸುವ ಅಗತ್ಯವಿದೆ. ಇಂಗ್ಲೆಂಡ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 170 ರನ್ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿತ್ತು. ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಭಾರತ 341 ರನ್ ಗಳಿಸಿದ್ದ ವೇಳೆ ಡಿಕ್ಲೇರ್ ಘೋಷಿಸಿತು. ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯುತ್ತಿರುವ ಮೊದಲ ಮಹಿಳಾ ಟೆಸ್ಟ್ ಪಂದ್ಯ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿ ಕರಡು ಪ್ರಕಟ, ಸಾರ್ವಜನಿಕರ ಸಲಹೆಗಳಿಗೆ ಆಹ್ವಾನ. ಪಶ್ಚಿಮ ಬಂಗಾಳದಲ್ಲಿ ಇಂದಿನಿಂದ 2 ಹೊಸ ಕಠಿಣ ಅಪರಾಧ ನಿಯಂತ್ರಣ ಕಾಯ್ದೆಗಳು ಜಾರಿ. ವಿಯೆಟ್ನಾಂ ದೋಣಿ ದುರಂತ, ಮೃತಪಟ್ಟ 15 ಭಾರತೀಯ ಪ್ರವಾಸಿಗರ ಪಾರ್ಥಿವ ಶರೀರಗಳು ಇಂದು ಮುಂಬೈಗೆ ಆಗಮನ ನಿರೀಕ್ಷೆ. ಅಮೆರಿಕ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ನಿಂದ ಪ್ರತಿದಾಳಿ, ತೀವ್ರಗೊಂಡ ಉದ್ವಿಗ್ನತೆ. ಹಾಗೂ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ 4ನೇ ದಿನದಾಟದಲ್ಲಿಂದು 2ನೇ ಇನ್ನಿಂಗ್ಸ್ ಮುಂದುವರಿಸಲಿರುವ ಇಂಗ್ಲೆಂಡ್ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಜಮಖಂಡಿ ತಾಲೂಕಿನ ಕವಟಗಿಯ ಭೀಮಪ್ಪ ಪೋತ್ತಾರ್ ಮತ್ತು ಸಂಗಡಿಗರಿಂದ ಭಜನಾ ಪದ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕಿನ ಕವಟಗಿಯ ಭೀಮಪ್ಪ ಪೋತ್ದಾರ್ ಮತ್ತು ಸಂಗಡಿಗರಿಂದ ಭಜನಾ ಪದ ಕೇಳಿದಿರಿ. ಇಲ್ಲಿಗೆ ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ, ಇದೀಗ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ.
1: ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:50 ಪ್ರಸಾರವಾಗುತ್ತಿದೆ KLS VDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ.
2: ಆತ್ಮೀಯ ಕೇಳುಗರೆ, SDM ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
3: ನಾನು ಡಾಕ್ಟರ್ ವಸೀಂ ಅಹಮದ್, SDM ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ July 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. July 14

0: ಸಂಜೆ 6:50 ಆಲ್ ಇಂಡಿಯಾ ರೇಡಿಯೋ ಧಾರವಾಡದ SDM ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
1: ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. STD ಕೋಡ್ 0836. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
2: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
1: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
3: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
4: ನಾನು ಬರಬೇಕಾ?
3: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
4: ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
1: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವ.
5: ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ನಮ್ಮ ನಗಲಿದ ಎಸ್ ಜಾನಕಿ ಅವರಿಗೆ ನುಡಿ ನಮನಗಳನ್ನು ಸಲ್ಲಿಸ್ತಾ ಅವರು ಹಾಡಿದ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಕುಲವಧು ಚಿತ್ರದ ಗೀತೆಯನ್ನು.

ಬ್ರಹ್ಮಾಸ್ತ್ರ ಚಿತ್ರದ ಈ ಗೀತೆಗೆ ಧ್ವನಿಯಾಗಿದ್ದು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ವಂದನೆ ಆ ಹೆಣ್ಣಿಗೆ, ವಂದನೆ ಅವರ ಕಂಠ ಸಿರಿಗೆ. ಎಸ್ ಜಾನಕಿ ಅವರಿಗೆ ಶತಶತ ನಮನಗಳು ಹಾಗೂ ಅವರು ಕೊಟ್ಟಂಥ ಮುತ್ತಿನಂಥ ಹಾಡುಗಳಿಗೆ ವಂದನೆಗಳು.

ಆಕಾಶ ದೀಪವೇ ಆಗಿಬಿಟ್ಟರು, ಆಕಾಶದ ತಾರೆಯಾಗಿ ಮಿಂಚ್ತಾ ಇದ್ದಾರೆ ಇನ್ನು ನಮ್ಮೆಲ್ಲರ ಮನದಲ್ಲಿ, ಕನ್ನಡಿಗರ ಮನದಲ್ಲಿ. ಕನ್ನಡಿಗರಿಗಾದಂತಹ ನೋವು ಅಷ್ಟೇ, ಇಂತಹ ಗಾನ ಕೋಗಿಲೆಯನ್ನು ಕಳೆದುಕೊಂಡಂತಹ ನಮಗೂ ತುಂಬ ನೋವಾಗಿದೆ. ಎಸ್ ಜಾನಕಿಯವರಿಗೆ ನುಡಿ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಕನ್ನಡ ಚಲನಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 1:58:18. ಸರಿಯಾಗಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ, 2:15 ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ನಂತರ 2:30 ಪ್ರದೇಶ ಸಮಾಚಾರದ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ವಿಷಾದ. ಇಟ್ಸ್ ನಾಟ್ ಗುಡ್, ಇಟ್ಸ್ ನಾಟ್ ಎ ಹೆಲ್ದಿ ಸೈನ್. ಬಟ್ ಇದನ್ನ ಸ್ಟ್ರೆಂಥನ್ ಮಾಡಬೇಕಾಗ್ತದೆ, ಮತ್ತು ನಮ್ಮ ಯುವಕರ ಭವಿಷ್ಯವನ್ನ ಸೆಕ್ಯೂರ್ ಮಾಡೋ ನಿಟ್ಟಿನಲ್ಲಿ ನಾವು ಸಂಸ್ಥೆಗಳನ್ನ ಬಲವರ್ಧನೆ ಮಾಡಬೇಕು.
1: ರಾಜ್ಯದ ಮುಜರಾಯಿ ದೇವಾಲಯಗಳಲ್ಲಿ ಹುಂಡಿ ಹಣ ಎಣಿಕೆಗೆ ಸರ್ಕಾರ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯಾ ಹುಂಡಿ, ನಗದು, ಚಿನ್ನ, ಬೆಳ್ಳಿ ಭದ್ರತೆಗೆ ಸಂಬಂಧಿಸಿದಂತೆ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಭಕ್ತರ ಅನುಕೂಲಕ್ಕಾಗಿ ಮೂಲಭೂತ ಸೌಕರ್ಯಗಳಾದ ಶೌಚಾಲಯ ವ್ಯವಸ್ಥೆ, ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ, ಸಿಸಿಟಿವಿ ಅಳವಡಿಕೆ, ಭಕ್ತರಿಗೆ ತಂಗಲು ಉತ್ತಮ ಕೊಠಡಿಗಳ ವ್ಯವಸ್ಥೆ ಮಾಡುವಂತೆ ಸೂಚಿಸಿದ್ದಾರೆ. ಹುಂಡಿ ಇರುವ ಕಡೆ ಕ್ಯೂಆರ್ ಕೋಡ್ ಅಳವಡಿಸುವಂತೆ ಸಲಹೆ ನೀಡಿದ್ದಾರೆ. ಹುಂಡಿ ಎಣಿಕೆಯನ್ನು ಸಂಬಂಧಪಟ್ಟ ತಹಶೀಲ್ದಾರ್ ಮೇಲ್ವಿಚಾರಣೆಯಲ್ಲಿ ನಡೆಸುವಂತೆ ತಿಳಿಸಿದ್ದಾರೆ. ಹುಂಡಿ ತೆರೆಯುವುದರಿಂದ ಹಿಡಿದು ಹುಂಡಿ ಎಣಿಕೆ ಮಾಡಿ ಬ್ಯಾಂಕ್ಗೆ ಹಸ್ತಾಂತರಿಸುವವರೆಗೆ ಕಡ್ಡಾಯವಾಗಿ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡುವಂತೆ ಆದೇಶದಲ್ಲಿ ತಿಳಿಸಿದ್ದಾರೆ. ಉತ್ತರ ಹಾಗೂ ಕಲ್ಯಾಣ ಕರ್ನಾಟಕದ ಬೀದರ್, ರಾಯಚೂರು, ಚಿತ್ರದುರ್ಗ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದ ಬರಗಾಲ ಆವರಿಸಿದೆ. ಬರಪೀಡಿತ ಪ್ರದೇಶಗಳಲ್ಲಿ ತೀವ್ರ ಸಂಕಷ್ಟದಲ್ಲಿರುವ ರೈತರಿಗೆ ಸ್ಪಂದಿಸಿ ರಾಜ್ಯ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಒದಗಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆ ಬಾರದೆ ಈ ಭಾಗದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗದೆ ರೈತರು ಪರದಾಡುತ್ತಿದ್ದಾರೆ. ತೊಗರಿ, ಸೂರ್ಯಕಾಂತಿ ಮತ್ತು ಹತ್ತಿಯಂತಹ ಪ್ರಮುಖ ಬೆಳೆಗಳನ್ನು ಬಿತ್ತನೆ ಮಾಡಲು ಸಾಧ್ಯವಾಗದೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ 16,000ಕ್ಕೂ ಹೆಚ್ಚು ಭ್ರೂಣಗಳು ನಾಪತ್ತೆಯಾಗಿದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು, ತಾಯಂದಿರ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಈ ಸರ್ಕಾರಕ್ಕೆ ಸ್ವಲ್ಪವೂ ಕನಿಕರವಿಲ್ಲ ಎಂದು ದೂರಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 5 ವರ್ಷದಲ್ಲಿ 16,116 ಭ್ರೂಣಗಳ ಹತ್ಯೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಕ್ಷಣವೇ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ತಮಿಳುನಾಡಿನಲ್ಲಿ ಬಕ್ರೀದ್ ಹಬ್ಬ ಸೇರಿದಂತೆ ಯಾವುದೇ ದಿನಗಳಲ್ಲಿ ಗೋಹತ್ಯೆ ಮಾಡದಂತೆ ಸಂಪೂರ್ಣ ನಿಷೇಧ ಹೇರಿ ಮದ್ರಾಸ್ ಹೈಕೋರ್ಟ್ ನೀಡಿದ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಮದ್ರಾಸ್ ಹೈಕೋರ್ಟ್ನ ನಿರ್ದೇಶನವನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿಯ ವಿಚಾರಣೆ ನಡೆಸಿದ ಸರ್ವೋಚ್ಚ ನ್ಯಾಯಾಲಯ ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ವಿಕ್ರಮನಾಥ್ ಮತ್ತು ಜಸ್ಟಿಸ್ ಸಂದೀಪ್ ಮೆಹ್ತಾ ಅವರನ್ನೊಳಗೊಂಡ ದ್ವಿಸದಸ್ಯ ಪೀಠವು ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿದ್ದು, ರಾಜ್ಯದಲ್ಲಿನ ಹಳೆಯ ನಿಯಂತ್ರಿತ ಗೋಹತ್ಯೆ ನಿಯಮವೇ ಸದ್ಯಕ್ಕೆ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದೆ. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಪಿಎಂ ಉಷಾ ಯೋಜನೆಯಡಿ ಶೈಕ್ಷಣಿಕ ಭವನ ನಿರ್ಮಾಣಕ್ಕೆ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಇಂದು ಚಾಲನೆ ನೀಡಿದರು. ಬೇದರಕಟ್ಟೆ ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಸ್ಥಾಪಿಸುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ಶೈಕ್ಷಣಿಕ ಪ್ರಗತಿ ಸಾಧಿಸಲು ಉತ್ತೇಜನ ನೀಡಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಶ್ವವಿದ್ಯಾಲಯಗಳಲ್ಲಿ ಗುಣಮಟ್ಟದ ಶಿಕ್ಷಣ ಹಾಗೂ ಮೂಲ ಸೌಲಭ್ಯ ಅಭಿವೃದ್ದಿಗೆ ಆದ್ಯತೆ ನೀಡಲು ಪಿಎಂ ಉಷಾ ಯೋಜನೆ ಜಾರಿಗೆ ತಂದಿದೆ. ತುಮಕೂರು ವಿಶ್ವವಿದ್ಯಾಲಯಕ್ಕೆ 20 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದ್ದು, ಹೆಚ್ಚುವರಿಯಾಗಿ 40 ಕೋಟಿ ರೂಪಾಯಿ ಅನುದಾನ ನೀಡಲು ಕ್ರಮ ವಹಿಸಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 4 ವಿಶ್ವವಿದ್ಯಾಲಯಗಳಿಗೆ ಪಿಎಂ ಉಷಾ ಯೋಜನೆಯಡಿ ಅನುದಾನ ನೀಡಲಾಗಿದ್ದು, ಇದನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕುಲಪತಿ ಪ್ರೊಫೆಸರ್ ಜಿ ವೆಂಕಟೇಶ್ವರಲು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಹಿರಿಯ ನಾಯಕ ಹಾಗೂ ರಾಜ್ಯಸಭಾ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಅವರು ವಯೋಸಹಜ

ಅನಾರೋಗ್ಯದಿಂದ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. ಹನುಮಂತಪ್ಪ ಅವರು 3 ಬಾರಿ ರಾಜ್ಯಸಭಾ ಸದಸ್ಯರಾಗಿ, 2 ಬಾರಿ ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ವಿಜಯನಗರ ಜಿಲ್ಲೆಯಾದ್ಯಂತ ಈವರೆಗೆ 99% ಗಣತಿ ನಮೂನೆ ನೀಡಲಾಗಿದ್ದು, ಡಿಜಿಟಲೀಕರಣ ಮಾಡುವ ಪ್ರಕ್ರಿಯೆಯೂ ಸಹ ವೇಗವಾಗಿ ನಡೆಯುತ್ತಿದೆ ಎಂದು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನೋಂಗಜಾಯ್ ಮೊಹಮ್ಮದ್ ಅಲಿ ಅಕ್ರಂ ಶಾ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯು ತೀವ್ರಗತಿಯಲ್ಲಿ ಸಾಗುತ್ತಿದ್ದು, ಎಲ್ಲಾ 253 ಮತಗಟ್ಟೆ ಕೇಂದ್ರಗಳಲ್ಲಿ ಒಟ್ಟು 212,696 ಗಣತಿ ನಮೂದಿಗಳನ್ನು ವಿತರಣೆ ಮಾಡಲಾಗಿದ್ದು, 100% ಪ್ರಗತಿ ಸಾಧಿಸಲಾಗಿದೆ ಎಂದು ಆಹಾರ ಇಲಾಖೆಯ ಉಪನಿರ್ದೇಶಕ ಹಾಗೂ ತಾಲೂಕು ಮತದಾರ ನೋಂದಣಾಧಿಕಾರಿ ಎಂ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು 28 ಮಂದಿ ಗಾಯಗೊಂಡಿದ್ದಾರೆ. ಮೊಳಕಾಲ್ಮೂರು ತಾಲೂಕಿನ ಕೋನಾಪುರ ಗ್ರಾಮದ ಬಳಿಯ ರಾಷ್ಟೀಯ ಹೆದ್ದಾರಿ 150A ರಸ್ತೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಚಲಿಸುತ್ತಿದ್ದ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬಸ್ ಸಂಪೂರ್ಣ ಜಖಂಗೊಂಡಿದೆ. ವಿಷಯ ತಿಳಿಯುತ್ತಿದ್ದಂತೆ ರಾಂಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಳಿಸಿ ರಾಜ್ಯಪಾಲರ ಆದೇಶ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸುಧಾರಣೆ ತರುವ ಅಗತ್ಯವಿದೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಮತ. ಮುಜರಾಯಿ ದೇಗುಲಗಳಲ್ಲಿ ಹುಂಡಿ ಹಣ ಎಣಿಕೆಗೆ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ ರಾಜ್ಯ ಸರ್ಕಾರ. ಉತ್ತರ ಮತ್ತು ಕಲ್ಯಾಣ ಕರ್ನಾಟಕದ ಬರಪೀಡಿತ ರೈತರಿಗೆ ಪ್ರತಿ ಎಕರೆಗೆ 50,000 ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಹಾಗೂ ತಮಿಳುನಾಡು ಹೈಕೋರ್ಟ್ನ ಗೋಹತ್ಯೆ ನಿಷೇಧ ಆದೇಶಕ್ಕೆ ಸುಪ್ರೀಂಕೋರ್ಟ್ ಮಧ್ಯಂತರ ತಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಆಕಾಶವಾಣಿ ಧಾರವಾಡ. ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸಿದ್ದಾರೆ ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.
3: ನೇರೆ ನಂಬಿದೆ ಮಧ್ಹೃದಯ ಮಂಟಪ

0: மண்டபதோள் பரிசோபிசுதிரு பாண்டுரங்கா பாண்டுரங்கா பாண்டுரங்கா.
1: ಆಶಾರದ ಗಾಳಿ ಬೀಸಕತ್ತೈತೇನ ಪಾಂಡ್ರಂಗಿ ನೆನಸಕತ್ತಿದೆ.
0: ಬಾ ಬಾ ಬಾ ಶರಣಪ್ಪ, ಮತ್ತೆ ಮಂಜ ಕೇಳಿದಾಳ.
2: ನಾ ಹಿಂದೆ ಇದ್ದೀನಿ ನೋಡ, ನೀನ ಬಾಪ ಬಾಪ ಶರಣಪ್ಪ ಅಂತ ಬಾಯಿ ತುಂಬಿ ಕರೆಯುದ್ರಾಗ ಹಿಂದ್ ಮಂಜಕ್ಕನ ಮರ್ತ ಬಿಟ್ಟಿ.
0: ಇಲ್ಲ, ಅವನ್ ಜೊತಿನ ಕೇಳಬಿಟ್ಟಿನಿ ಅಷ್ಟರಾಗ, ಎಲ್ಲಿದ್ದಾಳ ಮಂಜಕ್ಕ ಅಂತಂದ್ರೆ.
1: ಆಷಾಢದ ಗಾಳಿಗೆ ಈಗ ಹಸು ಬಾಳಾಕತ್ತೆ ಈಗ.
0: ಹೌದೌದು,
1: ಏನ್ ತಿನ್ಲಿ ಏನ್ ಬಿಡ್ಲಿ, ಇಷ್ಟು ನಮಗ.
0: ಅದಕ್ಕ ವರಕವಿ ಬೇಂದ್ರೆ ಅವ್ರು ಹೇಳ್ತಾರ, ಓ ಆಷಾಢ ಆಡಿಸಾಡ ಬ್ಯಾಡ, ಆಡಿಸಾಡ ಬ್ಯಾಡ. ಅದ್ಯಾವ ನಮೂನಿ ಗಾಳಿ ಮಂಜಕ್ಕ?
1: ಏನ್ ಆಷಾಢದ ವಿಶೇಷ ಮಂಜಕ್ಕ?
2: ಏನ್ ವಿಶೇಷ ಏನ ಶರಣಪ್ಪ, ಆಷಾಢದಾಗ ಅತ್ತಿ ಸಸಿ ಇರಬಾರದು ಅಂತ ಅನ್ನೋದಂತೂ ಒಂದ್ ಕಾಲ. ಆದ್ರೆ ಈಗಿನ ಕಾಲದಾಗ ಎಲ್ಲೇ ಅದನ್ನ ಪಾಲಿಸ್ತಾರ ಹೇಳ? ಆದ್ರೂ ಗ್ರಾಮೀಣ ಪ್ರದೇಶದಾಗ ಅಲ್ಲಲ್ಲೇ ನಮ್ಮ ಹಳೆ ಪದ್ಧತಿ ಅನ್ಕೊಂಡು
1: ಇಟ್ಕೋತಾರೆ. ಅತ್ತಿನೂ ಆರಾಮ ಇರ್ತಲ್ಲ, ಸಸಿನೂ ಆರಾಮ ಇರ್ತಾರ.
2: ಆದ್ರೂ ಶರಣಪ್ಪ ಈಗಿನ ಕಾಲದಾಗ ಅತ್ತಿ ಸೊಸಿ ಒಂದ್ ತರ ಗೆಳತ್ಯಾರ ಇದ್ದಂಗ ಇದ್ದಾರೆ.
1: ಈಗ ಯಾರು ಜನನೇ ಇಲ್ಲಲ್ಲ, ಒಬ್ರಿಗೊಬ್ರು ಆಸರೆ ಆಗ್ಬೇಕು. ಸೊಸಿ ಮುದ್ದು ಮೇಲೆ ಬಹಳ ಪ್ರೇಮ, ಯಾಕಂದ್ರೆ ಒಬ್ಬನ ಅಥವಾ ಇಬ್ರು ಮಕ್ಕಳು ಇರ್ತಾರೆ. ಈಗ ಆಮೇಲೆ ಹೆಣ್ಮಕ್ಳು ಇಲ್ಲ ಅಂದ್ರೆ ಅಂತ ಆತ ಸೊಸಿನ ಮಗಳಿಗೆ. ಮೊದಲಿನ ಪದ್ಧತಿ ಹೋಗಿದೆ.

0: ಕೂಡು ಕುಟುಂಬಗಳು ಇರ್ತಿದ್ವ ಅವಾಗ, ಸಾಕಷ್ಟು ಜನ ಇರ್ತಿದ್ರು. ಏನೋ ಒಂದ್ ಸಣ್ಣ ಪುಟ್ಟ ಹಿಂಗ ಅತ್ತಿ ಸಸಿ ಒಂಚೂರ್ ಕಿರಿಕಿರಿ ಆತ ಅಂತವೆಲ್ಲ ಇರ್ತಿದ್ವು. ಈಗ ಹಂಗಿಲ್ಲ. ಶರಣಪ್ಪ ಇರೋವನ ಒಂದ್ ಮಗ ಒಂದ್ ಮಗಳು, ಆ ಬಂದ ಸಸಿನ ಮಗಳು ಅಂತಾನ ಈಗ ನೋಡ್ಕೋತಾರ. ಸಸಿ ಕೂಡ
1: ಬಹಳ ಹೆಸಕತಿ ಸಸಿ ಮುದ್ದೆ ಅಂತ ಹೇಳಿ ಚಂದ ಅಡಿಗೆ ಮಾಡಿ ಊಟ ಮಾಡಿಸೋ ಅತ್ತೆರದರ.
2: ಮತ್ತೇನ್ ಶರಣಪ್ಪ ಈ ಆಷಾಢ ಗಾಳಿಯಾಗ ಏನಂತೀನಿ, ಅಷ್ಟೊಂದು ಒಳ್ಳೆ ಕೆಲಸಗಳನ್ನೇನು ಹಮ್ಮಿಕೊಳ್ಳೋದಿಲ್ಲ ಆಷಾಢದಾಗ ಅಲ್ಲ. ಆಮೇಲೆ ಹಂಗಾಗಿ ಮಳಿ ಗಾಳಿ ಥಂಡಿ ಒಂಥರ ಕಿಟಕಿ ಬಾಗಲ ಮುಚ್ಕೊಂಡು ಈಗ ಮಾಯಕ್ ನೋಡಿ ಹೆಂಗ್ ಮುಚ್ಕೊಂಡು ಒಳಗ್ ಕುತ್ಕೊಂಡು ಪಾಂಡುರಂಗ ಅಂತೇಳಿ ಹಾಡ್ ಹಾಡ್ಲಿಕ್ಕತ್ತಿದ್ರು.
0: ಅದೊಂದು ವಿಶೇಷದ ಆಷಾಢದೊಳಗ. ಈಗ ಎಲ್ಲಾರು ಪಂಢರ್ಪುರಕ್ಕ ಈ ವಾರ್ಕರಿ ಕಟ್ಕೊಂಡು ಅಲ್ಲಿ ಪಂಢರ್ಪುರಕ್ ಹೋಗ್ತಾರ. ಅದೊಂದು ದೊಡ್ಡ ಪರಂಪರೆನ ಅದ ವಾರ್ಕರಿ ಪರಂಪರೆ ಅನ್ನುವಂಥದ್ದು. ಅದು ನೋಡ್ಲಿಕ್ಕೆ ಖರೇನ ಇಷ್ಟು ಸಂಭ್ರಮ ಅನಿಸ್ತದ ನೋಡಿದ್ರ. ಸಾವಿರಾರು ಜನರು ಒಂದ್ ಕಡೆಯಿಂದ ಹೊರಟು ಒಂದ್ ಕಡೆ ಒಂದೊಂದ್ ಕಡೆ ಅಲ್ಲಿ ವಸ್ತಿ ಮಾಡ್ತಾರ. ಅಲ್ಲೇ ಕುತ್ಕೊಂಡು ಎಲ್ಲಾರು ಕೂಡ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾರ.
2: ಆಮೇಲೆ ಪಾದ ಸೇವಾ ಶರಣಪ್ಪ
0: ಪಾದಯಾತ್ರೆ
1: ಅಲ್ಲ. ಈ ತರ ಈ ಕಷ್ಟ ದಿನಗಳು ಆಷಾಢ ದಿನಗಳ ಆ ಸಂದರ್ಭದೊಳಗೆ ಎಲ್ಲಾರು ಕೂಡಿರುನು ಕೂಡಿ ನಮ್ಮ ನಮ್ಮ ಕಷ್ಟ ಸುಖಗಳನ್ನ ಹಂಚಿಕೊಂಡು ಮತ್ತೆ ಕೂಡಿದ್ರೆ ಶಕ್ತಿ ಇರ್ತದೆ. ವರ್ಲ್ಡ್ ಇಸ್ ಒನ್ ಅಂತಾರಲ್ಲ ಹಂಗ. ಅದಕ್ಕೆ ಈ ಮಹಾರಾಷ್ಟ್ರ ಜನ ಇಷ್ಟು ಪ್ರಾರ್ಥನೆ ನನಗೆ ಎಷ್ಟು ಮಹತ್ವ ಅದ ಅಲ್ಲಿ ಎಷ್ಟು ಮಹತ್ವ ಕೊಡ್ತಾರೆ. ಪ್ರಾರ್ಥನೆ ಮಾಡ್ತಾ ಇದ್ರೆ ಕೃತಜ್ಞತೆ ಭಾವ ಇರ್ತದೆ. ಅದು ನಮಗೆ ಒಳಗಿನ ಶಕ್ತಿಯನ್ನು ಉದ್ದೀಪನಗೊಳಿಸ್ತದೆ. ಅಂದರೆ ಒಳಗಿಂದ ಹೊಡಿಬೇಕು ಅಂತಾರಲ್ಲ ಆ ಒಂದು ಶಕ್ತಿಯನ್ನು ಕೊಡ್ತದೆ. ಅದು ನಿಜವಾಗಿ ಕೂಡ ಅದಕ್ಕೆ ನಮ್ಗೆ ನೆನಪಾಗೋದು ಗುರು.
0: ನೀ ಹೇಳ್ದಂಗ ಈ ಗುರು ಪೂರ್ಣಿಮಾನು ಇದ ಸಂದರ್ಭದೊಳಗ ಬರ್ತದ. ಮತ್ತೆ ಈಗ ಸಾಂಸ್ಕೃತಿಕ ಕ್ಷೇತ್ರಗಳೇನವಲ್ಲ ಶರಣಪ್ಪ, ಈ ನೃತ್ಯ ಸಂಗೀತ ಇಂಥ ಕ್ಷೇತ್ರದೊಳಗ ಗುರು ಅಂದ್ರ ಒಂದ್ ನಮೂನಿ ದೇವ್ರಿದ್ದಂಗ ನೋಡ್.
1: ಯಾಕಂದ್ರೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹೌದು,
0: ಗುರುವು ಎಲ್ಲಾ ಕ್ಷೇತ್ರದೊಳಗೂ ತಪ್ಪನ್ನ ತಿದ್ದಿ ಮುನ್ನಡೆಸ್ಲಿಕ್ಕೆ ಇದ್ದ ಇದಾನ ಇಲ್ಲ ಅಂತಲ್ಲ. ಆದ್ರ ವಿಶೇಷವಾಗಿ ಈ ನೃತ್ಯ ಮತ್ತು ಸಂಗೀತ ಕ್ಷೇತ್ರದೊಳಗಂತೂ ನಾವು ಗುರುವನ್ನ ಬಹಳ ಮಹತ್ವದ ಸ್ಥಾನದೊಳಗೆ ನೋಡ್ತೀವಿ. ಆ ಗುರುವಿಗೆ ದೇವ್ರಂಗ ನಮಸ್ಕಾರ ಮಾಡೋದು, ಅವ್ರು ಕಲಿಸಿಕೊಟ್ಟದ್ದನ್ನ ಒಪ್ಪಿಸೋದು, ಅದರಿಂದ ಒಂದ್ ರೀತಿಯ ಗುರು ಶಿಷ್ಯ ಪರಂಪರೆ ಅಂತ ಹಿಂದೆ ಏನಿತ್ತಲ್ಲ ಈ ಗುರುಕುಲ ಪದ್ಧತಿ ಅಂತ ಹೇಳ್ತೀವಲ್ಲ, ಆ ಪದ್ಧತಿ ನೆನಪಿಗೆ ಬರ್ತದ ನೋಡು.
2: ಹಂಗಂತ ನೋಡು ಶರಣಪ್ಪ, ಅಲ್ಲಲ್ಲೇ ಕಾರ್ಯಕ್ರಮಗಳು ನಡೀತಿರ್ತಾವ. ಗುರುವಿಗೆ ಒಂದು ಕೃತಜ್ಞತಾ ಭಾವವನ್ನ ಸಲ್ಲಿಸೋದು, ಜೊತೆಗೆ ಶಿಷ್ಯರು ತಾವು ಕಲ್ತದ್ದನ್ನ ಹಾಡಿನ ಮೂಲಕ ನೃತ್ಯದ ಮೂಲಕ ಅವ್ರಿಗೆ ಒಪ್ಪಿಸೋದು. ಹಂಗಾಗಿ ಈ ಕಾರ್ಯಕ್ರಮಗಳು ನಡೀತಿರ್ತವೆ.
1: ಇನ್ನೊಂದು ಮುಖ್ಯ ಅಂದ್ರೆ ಈಗ ಗುರುಗಳು ದುರ್ಲಭ ಇರುವಂತ ಈ ಸಂದರ್ಭದೊಳಗ ಅರಿವಿ ಗುರು ಅನ್ನೋದನ್ನ ಮರಿಬಾರದು. ನಮ್ಮೊಳಗನ ನಾವು ಅರಿಬೇಕು. ನನ್ನೊಳಗ ನಾ ತಿಳ್ಕೊಂಡೆ ಅಂತ ಶರೀಫ್ ಹೇಳ್ತಾರಲ್ಲ, ಅಂದ್ರೆ ನಾನು ನನ್ನ ದೇಹದ ಬೇಕು ಬೇಡಗಳೇನಿದೆ ಮನಸ್ಸು ಹುಚ್ಚುಸಾಗಿ ಏನಾದ್ರು ಹೇಳಿದ್ರೆ ಆದ್ರೆ ಬುದ್ಧಿ ಮಾತನ್ನು ಕೇಳ್ಬೇಕಂತ. ಅದು ಏನಕ್ಕತಿ, ಬುದ್ಧಿನ ಗುರುವಾಗಿ ನಮಗೆ ಮುನ್ನಡೆಸ್ತಾನ. ಅದಕ್ಕೆ ನಾವು ಮನಸ್ಸಿನ ಮಾತನ್ನ ಕೇಳ್ಕೊಂಡು ಹೆಂಗ್ ಬೇಕಂಗ ಜೀವನವನ್ನ ನಾವು ಅಶಿಸ್ತಿನಿಂದ ಮಾಡಬಾರ್ದು. ಶಿಸ್ತಾಗಿ ಇರಬೇಕು ಅಂತಂದ್ರೆ ಗುರು ಇದ್ರೆ ಚಲೋ, ಗುರು ಇಲ್ಲಾಂದ್ರೆ ನಿನ್ನೊಳಗಿನ ಅಂತರಂಗವನ್ನು ಕೇಳ್ಕೊ ನೀನು ಅಂತೇಳಿ ಬಸವಣ್ಣವ್ರು ಹೇಳ್ತಾರಲ್ಲ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ಎಷ್ಟು ಚಂದ ಅಂದ್ರೆ ಲೋಕದ ಡೊಂಕ ನೀವೇಕೆ ತಿದ್ದುವೆ ಅಂತಾರಲ್ಲ, ಹಂಗ ನಿಜವಾಗಿ ಕೂಡ ಅದು ಬಹಳ ಆಶ್ಚರ್ಯ ಅನಿಸ್ತದ. ಈ ಸಂದರ್ಭದೊಳಗೆ ನನಗೆ ಮಾಯ ಆಕಾಶವಾಣಿ ಮಾಡಿದ ಕೆಲಸ ಎಷ್ಟು ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ ಆಕಾಶವಾಣಿ ಏನು ಅವ್ಯಾಹತವಾಗಿ ಜನರ ನಾಡಿ ಮಿಡಿತ ಆಗಿ ಬಂದದಲ್ಲ ಸಾಹಿತ್ಯ ಸಂಸ್ಕೃತಿ ಆಗ್ಲೇ ಹೇಳಕ್ತಿದ್ದೆ ಮಾಯ.
0: ಹೌದು, ನಮ್ಮ ಶ್ರೋತೃಗಳು ಹೇಳ್ತಾರ ಶರಣಪ್ಪ, ಒಂದ್ ರೀತಿಯೊಳಗ ಗುರುವಾಗಿ ನಿಂತದ ಆಕಾಶವಾಣಿ ಅನ್ನುವಂತಹದ್ದು ಅಂತ. ಈ 90 ವರ್ಷಗಳ ಒಂದು ಸುದೀರ್ಘ ಯಾತ್ರೆಯೊಳಗ ಆಕಾಶವಾಣಿ ಮುಟ್ಟಲಾರದಂತಹ ಕ್ಷೇತ್ರನ ಇಲ್ಲ.
2: ಹೌದು ಮಾಯಾ, ಅಂದ್ರ ಸಾಹಿತ್ಯ ಸಂಗೀತ ನಾಟಕ ಮತ್ತ ಭಾಷಣ ಕಲಾವಿದರನ್ನ ಗೊತ್ತಚ್ಚುವುದು, ಅವರನ್ನ ಒಂದು ಬೆಳಕಿಗೆ ತರುವುದು, ಯುವಕರು ಮಕ್ಕಳು ಮಹಿಳೆಯರು ಹಿರಿಯರು ಹಂಗ ಒಂದ ಎರಡ ಕೃಷಿಕರು ಸಾಕಷ್ಟು ರೀತಿಯೊಳಗ ಆಕಾಶವಾಣಿ ತನ್ನ ಕಾರ್ಯ ಮಾಡ್ಲಿಕ್ಕೆ ಅಂದ್ರ ಆಯಾ ಕ್ಷೇತ್ರದೊಳಗ ಜನರಿಗೆ ಮಾಹಿತಿ ಮಾರ್ಗದರ್ಶನ ಶಿಕ್ಷಣ ಮನೋರಂಜನೆ ಇದನ್ನ ನೀಡ್ಕೋತ ಬಂದಿರೋದ್ರಿಂದ ಇದು ಯಾವ ಗುರುವಿಗೆ ಕಮ್ಮಿ ಇಲ್ಲ.
1: ನಮಗೆ ಇನ್ನೂ ಬಹಳ ಸಂತೋಷದ ವಿಚಾರ ಅಂದ್ರ 90 ವರ್ಷ ಆಗಿರುವಂತ ಆಕಾಶವಾಣಿ ನಮ್ಮ ರಾಜ್ಯದೊಳಗ ಅದ ಆಕಾಶವಾಣಿ ಮೈಸೂರು ಕೇಂದ್ರ ಇಡೀ ದೇಶದೊಳಗೆ ಪ್ರಪ್ರಥಮ ಬಾರಿಗೆ ಆರಂಭ ಆಗಿದ್ದಂತ ಮೈಸೂರು ಕೇಂದ್ರ ಇವತ್ತು 90 ವರ್ಷಗಳನ್ನ ದಾಟಿ ಮುಂದೆ ಸಾಗ್ತಾ ಇದೆ. ಆಕಾಶವಾಣಿ ಧಾರವಾಡ 75 ಹಿಂದೆ ಇದೆ. ಅಂದ್ರೆ ಹೇಗೆ ಆ ಒಂದು ವೈಭವದ ದಿನಗಳನ್ನ ನಾವ್ ಹೆಂಗ್ ನೆನೆಸ್ತೀವಲ್ಲ. ನಾವ್ ನೋಡಿ ನಮ್ಮ ರೇಡಿಯೋ ಕಾಕ ಅವರು ಆಮೇಲೆ ಗ್ರಾಮ ಪುರೋಹಿತ ಅವರು ಅವರು ಗ್ರಾಮೀಣ ಪ್ರದೇಶದೊಳಗೆ ಹೋಗ್ತಾ ಇದ್ರೆ ರೇಡಿಯೋ ಸ್ಟಾರ್ ಅಂತಿದ್ರು ಅವ್ರಿಗೆ. ಇವತ್ತು ನಾವೇನು ಸಿನಿಮಾ ಸ್ಟಾರ್ಗಳಿಗೆ ಟಿವಿ ಸ್ಟಾರ್ಗಳಿಗೆ ನಾವು ಸೆಲೆಬ್ರಿಟಿ ಅಂತೀವಿ, ಅವಾಗ ರೇಡಿಯೋ ಸೆಲೆಬ್ರಿಟಿ ಅಂತಿದ್ರು. ಅಷ್ಟು ಉತ್ತಂಗಕ್ಕಿತ್ತು ನಮ್ಮ
0: ಕರೆ ಹೇಳಬೇಕಂದ್ರೆ ರೇಡಿಯೋ ಸ್ಟಾರ್ ಅಂತಿದ್ರು ಅವರು.
1: ಯಮನಾ ನಾಟಕಗಳು ಇಡೀ ಮನೆ ಮನೆ ಮನೆ ಮಾತಾಗಿದ್ದು ಯಮನಾ ಮೂರ್ತಿ ಅವ್ರ ನಾಟಕಗಳು.
2: ಅಲ್ಲ ಶರಣಪ್ಪ, ಬೇಂದ್ರೆ ಅವರು ಅಡ್ಡಾಡ್ಕೋತ ಇರುವಾಗ ರೇಡಿಯೋ ನಾಟಕ ಕೇಳ್ತಿದ್ರಂತ, ಕೈಯಾಗ ರೇಡಿಯೋ ಹಿಡ್ಕೊಂಡು.

0: ಯಾವತ್ತೂ ತಪ್ಪಿಸ್ತಿರ್ಲಿಲ್ಲ ಅಂತ. ಹಂಗ ಅವಾಗ ಏನಾಗಿತ್ತು ಅಂದ್ರ ಬೇರೆ ಯಾವ ಮಾಧ್ಯಮ ಇದ್ದಿದ್ದಿಲ್ಲ ಮನೋರಂಜನೆಗೆ, ರೇಡಿಯೋನ ಒಂದು ಪ್ರಧಾನ. ಆ ಲೈಸೆನ್ಸ್ ಕಟ್ಟುದು ಗೊತ್ತದಿಲ್ಲ ಶರಣಪ್ಪ
1: ನೋಡಿದೆ
2: ನಾನು ಆಶ್ಚರ್ಯ. ನಮ್ ಇವತ್ತ ರೇಡಿಯೋ ಹುಡುಕುದು ಬಹಳ ಕಷ್ಟ ಆಗಿದೆ, ಯಾಕಂದ್ರೆ ಎಲ್ಲಾ ನ್ಯೂಸ್ ಅನ್ನ ಆಪ್ ಬಂದದ, ಆಮೇಲೆ ಮೊಬೈಲ್ ನೊಳಗ ನಮ್ ಧಾರವಾಡ ಆಕಾಶವಾಣಿ FM ನಗೂ ಬರ್ಲಿಕ್ಕದ.
1: ರೇಡಿಯೋ ಸೆಟ್ಗಳನ್ನ ನೋಡಿಯೋದು ಸ್ವಲ್ಪ ಅಪರೂಪನ ಆಗ್ಯದ.
2: ಆಮೇಲೆ ಇನ್ನೊಂದು ನೋಡಿ, ನಾವ್ ಇಷ್ಟ ಮನೆ ಮನೆಯಲ್ಲಿ ಮಾತಾಡ್ಲಿಕ್ಕತ್ತೀವಿ, ಮನೆ ಮನೆಯಲ್ಲಿ ಮಾತಾಡಿದ್ದನ್ನ ಮನೆ ಮನೆಗೆ ತಲುಪಿಸೋದೇನಿದೆ ಅಲ್ಲ ರೇಡಿಯೋ ಅಲ್ಲ. ಈ ಮನೆ ಮನೆ ಮಾತಿದ್ರ ಮಾತಾಡೋದು ಪ್ರತಿ ಮನೆಗೂ ಮುಟ್ತದಲ್ಲ. ಜನಪ್ರಿಯ ಆಗಿದ್ ಗೊತ್ತಾ ನಮ್ಮ ಈ ಚಾಟ್ಸೋ,
1: ಈ ಜನಪ್ರಿಯತೆ ಅಂದ್ಕೊಳ್ಳಿ ಹೇಳದೆ, ನಮ್ಮ ಧಾರವಾಡದ ಅಪ್ಪಟ ಹೋರಾಟಗಾರರು ಪಾಟೀಲ್ ಪುಟ್ಟಪ್ಪ ಅವರು, ಅದಕ್ಕೆ ಜನಸಾಮಾನ್ಯರ ವಿಶ್ವವಿದ್ಯಾಲಯ ಈ ಆಕಾಶವಾಣಿ ಅಂತ ಕರೆದ್ರು ಅವರು.
0: ಹೌದೌದು,
1: ಅಂದ್ರೆ ಜನಸಾಮಾನ್ಯರ ಮನೆ ಮನೆಗೆ ತಲುಪ್ತಾ ಇದ್ದಂತಹ ಒಂದು ಸಮೂಹ ಮಾಧ್ಯಮ ಅಂದ್ರೆ ಅದು ಆಕಾಶವಾಣಿ.
0: ಅಲ್ಲ ಶರಣಪ್ಪ, ನೀ ಅಂದೆಲ್ಲ ಮನೆ ಮನೆ ಎಷ್ಟು ಪಾಪ್ಯುಲರ್ ಆಗ್ಯದ ಅಂತೇಳಿ, ಹಂಗ ನಮ್ಮ ರೇಡಿಯೋ ಕಾರ್ಯಕ್ರಮಗಳು ಇಷ್ಟು ಜನಜನಿತ ಆಗ್ಯಾವ ಅನ್ಲಿಕ್ಕೆ ಎಷ್ಟೋ ಸಂದರ್ಭದೊಳಗ ನಮ್ಮ ಕೇಳುಗರು ನಮ್ಗೆ ಹೇಳ್ತಾರ, ನೀವೆಲ್ಲೋ ಬಂದು ನಮ್ಮ ಮನೆ ಕಟ್ಟಿ ಮೇಲೆ

0: ವಿಶ್ವವಿದ್ಯಾಲಯ, ಈ ಆಕಾಶವಾಣಿ ಅಂತ ಕರೆದ್ರು ಅವರು.
1: ಹೌದು ಹೌದು.
0: ಅಂದ್ರ ಜನಸಾಮಾನ್ಯರ ಮನೆ ಮನೆಗೆ ತಲುಪ್ತಾ ಇದ್ದಂತಹ ಒಂದು ಸಮೂಹ ಮಾಧ್ಯಮ ಅಂದ್ರೆ ಅದು ಆಕಾಶವಾಣಿ.
1: ಅಲ್ಲ ಶಣಪ್ಪ, ನೀ ಅಂದೆಲ್ಲ ಮನೆ ಮನೆ ಎಷ್ಟು ಪಾಪ್ಯುಲರ್ ಆಗ್ಯದ ಅಂಥೇಳಿ, ಹಂಗೆ ನಮ್ಮ ರೇಡಿಯೋ ಕಾರ್ಯಕ್ರಮಗಳು ಇಷ್ಟು ಜನಜನಿತ ಆಗ್ಯಾವ ಅನ್ಲಿಕ್ಕೆ ಎಷ್ಟೋ ಸಂದರ್ಭದೊಳಗೆ ನಮ್ಮ ಕೇಳುಗರು ನಮ್ಗೆ ಹೇಳ್ತಾರ, ನೀವೆಲ್ಲೋ ಬಂದು ನಮ್ಮ ಮನೆ ಕಟ್ಟಿ ಮೇಲೆ ಕೂತ್ ಮಾತಾಡ್ದಾಗಿತ್ರಿ ಅಂತಾರ. ಅಂದ್ರ ನಮ್ಮನ್ನ ಅವ್ರು ಅಷ್ಟು ಹತ್ತಿರಕ್ಕೆ ತಗೊಂಡ್ಬಿಟ್ಟಾರ, ನಾವು ಅವ್ರ ಮನೆ ಸದಸ್ಯರಂಗ.
2: ಮಂಜಕ್ಕ, ಇವತ್ತು ಮಾಯ ನಮ್ಮ ಆಕಾಶವಾಣಿದ ನಿಮ್ ಕೂಡ ಹಂಚ್ಕೊಳ್ಬೇಕು, ಯಾಕಂದ್ರೆ ನಮ್ಮ ಕೇಳುಗರು ಕೂಡ ಹಂಚ್ಕೊಳ್ಳೋಣ. ಯಾಕಂದ್ರೆ 18ಕ್ಕಿಂತ ಹೆಚ್ಚು ಪ್ರಾಯೋಜಿತ ಕಾರ್ಯಕ್ರಮಗಳು ಈಗ ನಮ್ಮ ಆಕಾಶವನ್ನು ಧಾರವಾಡದಲ್ಲಿ ನಡೆದವು. ಆಮೇಲೆ 8ರಿಂದ 10 ಚಾಟ್ ಶೋಗಳವು. ಅಂದ್ರೆ ಇದು ಇತಿಹಾಸವನ್ನ ನಾವು ಮಾಡಿವಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನಾವು ಬರೀ ಕಡಿಮೆ ಜನ ಇದ್ವಿ, 5-6 ಜನ ಇಟ್ಕೊಂಡು ಇಷ್ಟು ಚಂದ ಮಾಡಿ ಮಾಡ್ತಾ ಇದೀವಿ ಅಂದ್ರೆ ಮುಂಜಾನೆ 9ಕ್ಕೆ ಬಂದ್ರೆ ರಾತ್ರಿ 9 ಮಟ್ಟ ಕೆಲಸ ಮಾಡಿ ಇಷ್ಟೆಲ್ಲ ಮಾಡ್ತಾ ಇದೀವಲ್ಲ, ಅದು ನಮಗೊಂದು ಸಾರ್ಥಕತೆ ಅಂತಂದದ.
0: ಆದ್ರೆ ನಾವು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಲ್ಲ ಶರಣಪ್ಪ, ನಮಗ ಆ ಯಶಸ್ಸು ಕಂಡಾಗ ಅದು ಶ್ರಮ ಅನ್ಸಂಗೇ ಇಲ್ಲ.
2: ನಿಮ್ಮೊಂದಿಗೆ ಮಾತು ಕೇಳ್ತಿಲ್ಲ ಮಾತಾಡೋದು, ಆಹಾ ನಮಗೆ ಸ್ವರ್ಗ ಸುಖ ಅದು. ಆ ಮಾತು ಎಷ್ಟು ಪ್ರೀತಿಯಿಂದ ಮಾತಾಡ್ತಾರ, ಕೇಳುಗರ ಅಭಿಮಾನವೇ.
0: ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸೋದು ನಮ್ಮ ಶ್ರೋತೃಗಳಿಗೆ. ಅವ್ರು ಕೇಳಲಿಲ್ಲ ಅಂದ್ರೆ ನಾವು ಮಾಡಿದ್ದು ಏನ್ ಪ್ರಯೋಜನ ಅಂದ್ರೆ ನೋಡು, ಒಟ್ಟಿಗೆ ಶರಣಪ್ಪ ಏನ್ ಹೇಳ್ತಾನ ಅಂತಂದ್ರ, ಮಕ್ಕಳು, ಯುವಕರು, ಹೆಣ್ಣು ಮಕ್ಕಳು, ರೈತರು, ಒಟ್ಟಾರೆಯಾಗಿ ಜೀವನದ ಎಲ್ಲಾ ಕ್ಷೇತ್ರಗಳನ್ನ ತಲುಪಬಲ್ಲ ಒಂದು ಸಮೂಹ ಮಾಧ್ಯಮ, ಎಲೆಕ್ಟ್ರಾನಿಕ್ ಮೀಡಿಯಾ ಅಂತಂದ್ರ ಅದು ಆಕಾಶವಾಣಿ. ಒಂದ್ ಸಂದರ್ಭದೊಳಗ ಬಹಳಷ್ಟು ಪೈಪೋಟಿ ಬಂದಾಗ ಎಲ್ಲಾರು ಅಂತಿದ್ರು, ರೇಡಿಯೋ ಯಾರು ಕೇಳ್ತಾರ, ರೇಡಿಯೋ ಯಾರು ಕೇಳ್ತಾರ ಅಂತ. ಆದ್ರೆ ಹಂಗಿಲ್ಲ ಶರಣಪ್ಪ, ನೋಡು ಪ್ರತಿಯೊಂದು ಕಾರ್ನೊಳಗ ರೇಡಿಯೋನ ಹಾಕೊಂಡಿರ್ತಾರ. ಮತ್ತ ನೀನು ದಿನದ 12 ತಾಸು ಎಲ್ಲಿ ಟಿವಿ ಮುಂದ್ ಕೂಡ್ಲಿಕ್ಕೆ ಆಗ್ತದ, ಯಾವಾಗ್ಲೂ ಮೊಬೈಲ್ ಅಲ್ಲಿ ನೋಡ್ಲಿಕ್ಕೆ ಆಗ್ತದ, ಬಾಜುಕ್ ಒಂದ್ ರೇಡಿಯೋ ಸೆಟ್ ಇಟ್ಕೊಂಡ್ಯೋ ಅಥವಾ ಮೊಬೈಲ್ ನಾಗ ನೀ ರೇಡಿಯೋ ಇಟ್ಕೊಂಡಿ ಅಂತಂದ್ರ ಈ ಕಡೆ ರೇಡಿಯೋ ಕೇಳಬಹುದು, ನೀನ್ ಕೆಲ್ಸನೂ ಮಾಡ್ಕೋಬಹುದು.
2: ಮಾಯ ಮಂಜಕ್ಕ, ಈಗ ಗ್ಯಾಜೆಟ್ಗಳ ಕಾಲ ಅಂತಾರ, 1 ನಿಮಿಷ 2 ನಿಮಿಷದ ವಿಡಿಯೋಗಳನ್ನ ಬರೋದು, ಅದೇನಕತಿ ನಮಗೆ ಜ್ಞಾನವನ್ನು ಕೊಡುದಿಲ್ಲ
1: ಕೊಡುದಿಲ್ಲ.
2: ಆಕಾಶವಾಣಿ ಮೂಲಕ ಬರುವಂತಹ ಒಂದು ಸಂದರ್ಶನ ಇರ್ಬೋದು, ಆಮೇಲೆ ಹಾಡುಗಳು ಇರ್ಬೋದು, ಅಂದ್ರೆ ಮನಸ್ಸನ್ನು ಉದ್ದೀಪನಗೊಳಿಸ್ಲಿಕ್ಕೆ ಒಂದು 5ರಿಂದ 10 ನಿಮಿಷ ಆದ್ರೂ ಬೇಕು ನಮಗೆ. ಗ್ಯಾಜೆಟ್ಗಳ ಮಾಹಿತಿ ತಗೊಂಡು ಮಾಡೋದೇ ನಾವು, ಎಲ್ಲಾ ಮಾಹಿತಿಗಳು ಬೇಕಾಗಿರೋದಿಲ್ಲ ನಮಗೆ. ಆದ್ರೆ ನಮ್ಮ ಮನಸ್ಸನ್ನು ಅರಳಿಸುವಂತದ್ದು, ನಮ್ಮ ಮನಸ್ಸಿಗೆ ಅರಿವನ್ನು ತಂದುಕೊಡುವಂತ ಸಾಕಷ್ಟು ವಿಷಯಗಳು ರೇಡಿಯೋದಿಂದ ಬರ್ಲಿಕ್ಕೆ. ಆರೋಗ್ಯ ಇರ್ಬೋದು, ಅಂದ್ರೆ ಶಿಕ್ಷಣ ಇರ್ಬೋದು, ಮಕ್ಕಳಿರ್ಬೋದು, ಮಹಿಳೆಯರು, ಎಷ್ಟು ಆಡು ಮುಟ್ಟದ
1: ಸೊಪ್ಪಿಲ್ಲ
2: ನಮ್ಮ
1: ಆಕಾಶವಾಣಿ
2: ಕಾರ್ಯಕ್ರಮ.
0: ಒಟ್ಟಾರೆಯಾಗಿ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಯಾವುದೇ ಕ್ಷೇತ್ರ ಆಗಿರ್ಬೋದು, ರಾಜಕೀಯ ಅಂತ ಯಾಕೆ ಹೇಳಿದೆ ಅಂತಂದ್ರ, ನಮ್ಮ ವಾರ್ತೆಗಳು ಎಷ್ಟು ಅಧಿಕೃತವಾಗಿರ್ತಾವ ಅಂತಂದ್ರ ಮಂಜಕ್ಕ, ಎಲ್ಲಾರು ನಂಬೋದು ರೇಡಿಯೋ ವಾರ್ತೆಗಳನ್ನ.
1: ಅಲ್ಲ ಇವತ್ತು ಕೂಡ ಎಷ್ಟೊಂದು ಜನ ನಾನು ನೋಡಿನಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಆಕಾಶವಾಣಿ ಸಿಗ್ನೇಚರ್ ಟ್ಯೂನ್ ಬರ್ತದಲ್ಲ, ಅದು ಬಂತು ಅಂದ್ರ ಏನೋ ಪ್ರಫುಲ್ಲವದನ, ನಾವೇನೋ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಕೇಳ್ಬೇಕು.
0: ಅಷ್ಟೇ ಯಾಕೆ ನಮ್ಮ ಧಾರವಾಡ ಆಕಾಶವಾಣಿ ಕೃಷಿರಂಗದ ಸಿಗ್ನೇಚರ್ ಟ್ಯೂನ್ ಅದಲ್ಲ,
2: ಕರಿಯತ್ತ ಕಾಳಿಂಗ
0: ಬಿಳಿಯಂಗ
2: ಸಂಭ್ರಮ ಹೆಂಗ, ಬಹಳ ಖುಷಿ ಆಗ್ತದ ನಮ್ಗೆ. ಕರಿನ ಅಂದ್ರೆ ರೇಡಿಯೋ ಅಂದ್ರ ಸಂಭ್ರಮ. 90 ವರ್ಷದ ಇತಿಹಾಸ ಏನಿದಲ್ಲ ನಮಗೆ, ಎಷ್ಟು ಮರಳಿ ಮರಳಿ ನಮಗೆ ನೆನಪು ಮಾಡ್ಕೋಬೇಕು ಅನಿಸ್ತದ, ನಮ್ಮ ಮೈ ಪುಳಕಿ ತಗೊಳ್ಳಂಗೆ ಮಾಡ್ತದೆ ನಮಗೆ. ಹಿಂಗಂದ್ರೆ ನಮ್ಮ ಕೇಳುಗರು ಹೆಂಗಾಗಿರ್ಬೋದು
0: ಈ ಸುದೀರ್ಘ ಯಾತ್ರೆಯೊಳಗೆ ನಮ್ಮ ಶ್ರೋತೃಗಳ ಕೊಡುಗೆನೂ ಬಹಳ ದೊಡ್ಡದದ.
1: ಹೌದು ಹೌದು. ಅಲ್ಲ ಈ ಸಂಭ್ರಮದೊಳಗೆ ನಮ್ಮ ಶರಣಪ್ಪ ಅಂತೂ ಭಯಂಕರ ಪ್ರಫುಲ್ಲ ಆಗಿ ಕುಣಿಲಿಕತ್ತಾನೆ ಮಾಯ. ಅವನು ಕುಣಿತ ಮುಗಿಸಿ ಕೂಡಿಸ್ಬೇಕಂದ್ರೆ ನೀವು ಒಂಚೂರು ಗಂಟ್ಲ ಬಿಸಿ
2: ಮಾಡ್ಬೇಕು.
0: ಕಷಾಯ
2: ನೀ ಮಾಡದೆ ಅವಲಕ್ಕಿ ಎಷ್ಟು ರುಚಿ ಇರ್ತಾವ ಗೊತ್ತಾನ, ಅವಲಕ್ಕಿ ತಿಂದು ಆಮೇಲೆ ಕಷಾಯನ.
3: ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಶರಣಬಸವ ಚೋಳಿ, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ಸಂಕಲನ ನವೀನ್ ಮಹಾಲೆ.
4: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಹೊಸ ಹಾಡು ಕಾರ್ಯಕ್ರಮದಲ್ಲಿ ಕೇಳಿ ಕಾಂತಾರ ಅಧ್ಯಾಯ 1 ಚಿತ್ರದ ಗೀತೆಯನ್ನು ಅಭಿ ವಿ ಅವರ ಸ್ವರದಲ್ಲಿ.

ಇದುವರೆಗೂ ಹೊಸ ಹಾಡು ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 2:59:22. ತರಂಗಾಂತರ 392.16 meters ಅಥವಾ 765 kHz ತರಂಗಾಂತರಗಳಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಟೀ ಟೈಮ್ ಚಿತ್ರಗೀತೆಗಳೊಂದಿಗೆ ಆರಂಭವಾಗುವುದು. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಿಮ್ಮ ಬಾನುಲಿ ಗೆಳತಿ ಯಶಸ್ವಿನಿಯ ನಮಸ್ಕಾರ.

0: ಇದುವರೆಗೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಕಗಳಲ್ಲಿ ವಿವಿಧ ಭಾರತಿ ಮುಂಬೈ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ನಮ್ಮ ಸಂಜೆಯ ಕಾರ್ಯಕ್ರಮದ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳ ಮೇಲೆ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಸಂಜೆಯ ಪ್ರಸಾರ ಕಾರ್ಯವನ್ನು ಕೇಳಲಿದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆಯೊಂದಿಗೆ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕರ ನಮಸ್ಕಾರ. ಸಮಯ ಐದು ಗಂಟೆ 30:41. ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
0: ಟೀ ಟೈಮ್ ಚಿತ್ರಗೀತೆಗಳ ಆರಂಭದಲ್ಲಿ ಕೇಳೋಣ ಎಸ್ ಜಾನಕಿ ಅವರು ಹಾಡಿರುವ ಧರ್ಮಸ್ಥಳ ಮಹಾತ್ಮೆ ಚಿತ್ರದ ಗೀತೆಯನ್ನು.

ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ ಬಲು ಇಷ್ಟ ನಂಗೆ ನೀನು ಕಥೆಯ ಹೇಳುವ ರೀತಿ ಅದು ಏಕೋ ಕಾಣೆ ಅಪ್ಪ ನನ್ನ ಕಂಡರೆ ಪ್ರೀತಿ ಲಲಲಾ

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

0: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
1: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14 ಸಂಜೆ 6:50 ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
0: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.
2: ಈಗ ಕೇಳೋಣ ಉಪಾಸನೆ ಚಿತ್ರದ ಗೀತೆಯನ್ನು. ಧ್ವನಿ ನೀಡಿದ್ದಾರೆ ಎಸ್ ಜಾನಕಿ.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರ್ತುಗಳು ಅನ್ವಯ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್.

0: ಸಂಸ್ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
1: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
2: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14 ಸಂಜೆ 6:50 ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
1: ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836.

0: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ. ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ,
1: ನಿಲ್ಲುಸಿರಿ ಸವಿಗಾನ ಎದೆ ಜಲ್ಲೆನೆ ಹೂವಿನ ಬಾಣ,
0: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
2: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
0: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.
3: ಆಕಾಶವಾಣಿ ಧಾರವಾಡ, ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ. ನಮ್ಮ ನಿಲಯದಿಂದ 6:51 ಕೃಷಿರಂಗ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತೀರಿ. 7:45 ಕಥಾ ಕಲರವ ಕಥೆ ನಾಯಿ ಹುಂಜ ಮತ್ತು ನರಿ ಪ್ರಸ್ತುತಿ ಜಿ ಸುರೇಖ ಸುರೇಶ್. 8:00 ಯುವವಾಣಿಯಲ್ಲಿ ಕೃತಕ ಬುದ್ಧಿಮತ್ತೆ AI ಕುರಿತು ಕರ್ನಾಟಕ ಮಹಾವಿದ್ಯಾಲಯ

ವಿಶ್ವವಿದ್ಯಾಲಯದ ಧಾರವಾಡದ ವಿದ್ಯಾರ್ಥಿಗಳಿಂದ ಚರ್ಚೆ ಕೇಳುತ್ತೀರಿ. ಆನಂತರ ರಮಾ ಗಾಂವ್ಕರ್ ಅವರಿಂದ ಸುಗಮ ಸಂಗೀತ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಗಂಟೆ 15 ನಿಸರ್ಗ ಜ್ಞಾನಾಮೃತ ಭಾಗವಹಿಸುತ್ತಾರೆ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. 9:30 ರೂಪಕ ಕೃತಕ ಬುದ್ಧಿಮತ್ತೆ ಇಂದಿನ ಅಗತ್ಯತೆ. ಪ್ರಸ್ತುತಿ ಜಿ ಸುರೇಖ ಸುರೇಶ್. 10:00 ಕೀರ್ತನ ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರವರಿಂದ. 10:30 ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ ಕೇಳುತ್ತೀರಿ. ಇನ್ನು ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. 6:25 ಡಾಕ್ಟರ್ ವಿನಾಯಕ್ ಕುಲಕರ್ಣಿ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆಗಳನ್ನು ಕೇಳುತ್ತೀರಿ. 6:35 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾಗಲಕೋಟೆಯ ಶಾರದಾ ಲಿಂಗದ್ ಅವರಿಂದ ಸಂಪ್ರದಾಯದ ಪದ. 6:50 KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಪ್ರಸ್ತುತಿ ಮಾಯಾ ರಾಮನ್. 7:15 ಸಾಪ್ತಾಹಿಕ ಸಂಚಿಕೆ ವಚನಾಮೃತ. ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 7:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎ ಚಂದ್ರಶೇಖರ್ ಅವರ ಕೊಳಲು ವಾದನ. ಗಂಟೆ 5 ರಾಮಣ್ಣ ಕಾಸರ್ ಅವರಿಂದ ಸುಗಮ ಸಂಗೀತ. 9:15 ಅರ್ಪಣ. 9:30 ಸಂದೇಶ ಆಧಾರಿತ ನಂದನ ಕನ್ನಡ ಚಿತ್ರಗೀತೆಗಳು. 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 10:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಧಾರವಾಡದ ಕ್ಯಾರಕೊಪ್ಪದ ಗೌರಮ್ಮ ಕಳಸಪ್ಪನವರ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. ಆನಂತರ ಬಾದಾಮಿ ತಾಲೂಕು ಕೆರೂರಿನ ಹೊನ್ನಕ್ಕ ಕುದುರಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. ಆನಂತರ ಧಾರವಾಡ ತಾಲೂಕು ಬ್ಯಾಹಟ್ಟಿಯ ಬಸಪ್ಪ ಹನುಮಂತಪ್ಪ ಬನಿ ಹಾಗೂ ಸಂಗಡಿಗರಿಂದ ಹೆಜ್ಜೆ ಮೇಳದ ಪದ ಕೇಳುತ್ತೀರಿ. ಗಂಟೆ 11 ಸುಬೋಧ ಸಮಾಲೋಚನೆ ವಿಶೇಷ ನೇರ ಫೋನಿನ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 11:30 ಅಯ್ಯಪ್ಪಯ್ಯ ಹಲಗಲಿ ಮಠ್ ಅವರ ಗಾಯನದಲ್ಲಿ ರಾಗ ಅಹಿರ್ ಭೈರವ್ ಕೇಳುತ್ತೀರಿ. 12:00 ವನಿತಾ ವಿಹಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸಹನ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಸೀಳು ತುಟಿ ಅಂಗುಳ ಈ ಕುರಿತು ಡಾಕ್ಟರ್ ಗಿರೀಶ್ KS ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:20 ಬಾಗಲಕೋಟೆ ಜಿಲ್ಲೆಯ ಬೀಳಗಿಯ ಚಂದ್ರಶೇಖರ್ ಜಟ್ಟಪ್ಪ ನಡುವಿನಮನಿ ಹಾಗೂ ಸಂಗಡಿಗರಿಂದ ಭಜನಾ ಪದ. 12:30 ಹಲೋ ಅಭಿಲಾಷ. 2:40 ಹೊಸ ಹಾಡು. ಇನ್ನು ನಾಳೆ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು. 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:51 ಕೃಷಿ ರಂಗದಲ್ಲಿ SDM ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಸೀಳು ತುಟಿ ಅಂಗುಳಗಳನ್ನು ಹೊಂದಿರುವ ಮಕ್ಕಳಲ್ಲಿ ಮಾತು ಶ್ರವಣ ಮತ್ತು ಆಹಾರ ಸಮಸ್ಯೆಗಳು, ಈ ಕುರಿತು ಡಾಕ್ಟರ್ ವಸೀಂ ಅಹಮದ್ ಅವರಿಂದ ಮಾಹಿತಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಲಾ ಸಾಂಬ್ರಾಣಿ. 7:45 ಕಾವ್ಯಧಾರೆ ವೀರೇಶ್ ಶಿವಲಿಂಗಪ್ಪ ಸಜ್ಜನ್ ಅವರಿಂದ ಸ್ವರಚಿತ ಕವಿತಾ ವಾಚನ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:00 ಯುವವಾಣಿಯಲ್ಲಿ

ಯುವ ಗಾಯಕಿ ಶಿವಾನಿ ಕವಟೇಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಮಾಯಾ ರಾಮನ್. 9:15 ಸ್ವರ ಸೌರಭ. 9:30 ಹೆಸರಾಂತ ತೊಗಲು ಗೊಂಬೆಯಾಟದ ಕಲಾವಿದ ಪ್ರಕಾಶ್ ಬೆಳಗಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಜಿ ಸುರೇಖ ಸುರೇಶ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಎನ್ ತಾರಾನಾಥನ್ ಅವರ ಹಾಡುಗಾರಿಕೆ. 10:30 ನವರಗುಂದ ತಾಲೂಕು ಅಳಗವಾಡಿಯ ರಾಮಲಿಂಗಪ್ಪ ಬಸಪ್ಪ ಪೂಜಾರಿ ಹಾಗೂ ಸಂಗಡಿಗರಿಂದ ದೊಡ್ಡಾಟ ದ್ರೌಪದಿ ವಸ್ತ್ರಾಪಹರಣ ಸನ್ನಿವೇಶ ಕೇಳುತ್ತೀರಿ.

0: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
1: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20ರಂದು ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14ರಂದು ಸಂಜೆ 6:50 ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
0: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
2: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
0: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
3: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
4: ನಾನು ಬರಬೇಕಾ?
3: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
4: ಓ ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು.
5: ಆಕಾಶವಾಣಿ ಧಾರವಾಡ, ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.
6: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಸರ್ವೋಚ್ಚ ನ್ಯಾಯಾಲಯೇನ ಉಕ್ತಂ ಯತ್ ನಾಗರಿಕತಾ ನಿರ್ಣಯ ಉತವಾ ವಿದೇಶಿತ್ವ ಘೋಷಣಾ ನಿಸ್ಪಕ್ಷಯಾ ವಿಧಿಸಮ್ಮತಯಾ ಯುಕ್ತಿಯುತಯಾ ಚ ಪ್ರಕ್ರಿಯೆಯಾ ಏವ ಭವೇತ್. ಸಮಮೇವ ನ್ಯಾಯಾಲಯೇನ 27 ಯಾಚಿಕಾಕರ್ತೃಣಾಂ ವಿದೇಶಿತ್ವಂ ಸಮರ್ಥನಯುತಃ ಗುವಾಹಾಟಿ ಉಚ್ಚ ನ್ಯಾಯಾಲಯಸ್ಯ ನಿರ್ಣಯಃ ಅಪಿ ನಿರಸ್ತಃ. ಸರ್ವೋಚ್ಚ ನ್ಯಾಯಾಲಯೇನ ಅಯೋಧ್ಯಾಯಾಃ ರಾಮಜನ್ಮಭೂಮಿ ಮಂದಿರಸ್ಯ ದಾನ ವಿಷಯೆ ಆರೋಪಿತ ದುರುಪಯೋಗಸ್ಯ ಅನ್ವೇಷಣರತಾಯ ವಿಶೇಷಾನ್ವೇಷಣ ದಲಾಯ ಅನ್ವೇಷಣ ವಿಷಯೆ ಪ್ರತಿವೇದನಂ ಉಪಸ್ಥಾಪಯಿತುಂ ನಿರ್ದೇಶಃ ಪ್ರದತ್ತಃ.

ಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ವಿಧಾನ ಪರಿಷತ್ ಶಾಸಕ ಎಫ್ಎಚ್ ಜಕ್ಕಪ್ಪನವರ್ ಅವರ ಮನೆಗಳಿಗೆ ತೆರಳಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ ಜೂನ್ 29 ಜಿಲ್ಲೆಯ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಅರ್ಜಿಗಳನ್ನು ವಿತರಿಸಿ ಸಮರ್ಪಕ ಮಾಹಿತಿ ಭರ್ತಿ ಮಾಡಿದ್ದ ನಮೂನೆಗಳನ್ನು ಡಿಜಿಟಲೀಕರಿಸುತ್ತಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದೆ. ರೈತರು ತಮ್ಮ ಬೆಳೆಗಳನ್ನು ತಾವೇ ಸ್ವತಃ ಛಾಯಾಚಿತ್ರ ಸಮೇತ ಸಮೀಕ್ಷೆ ಕೈಗೊಳ್ಳಬಹುದಾಗಿದೆ. ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ ಬಿಡುಗಡೆಯಾಗಿದ್ದು, ಕೃಷಿಕರು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಬೆಳೆ ಸಮೀಕ್ಷೆ ಆನ್ಲೈನ್ ಅಪ್ಡೇಟ್ ಮಾಡಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಲ್ಲಿ 263,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗಿದ್ದು, ಶೇಕಡ 93% ಗುರಿ ಸಾಧನೆಯಾಗಿದೆ ಎಂದು ಅವರು ಹೇಳಿದರು. ಆಯುಷ್ ಇಲಾಖೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ನಗರದ ಆರ್ಎನ್ಶೆಟ್ಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿತ್ತು. ಯೋಗಪಟು ಜಗದೀಶ್ ಮಳಗಿ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಬ್ರಹ್ಮಕುಮಾರಿ ಜಯಂತಿ ಅವರ ಮಾರ್ಗದರ್ಶನದಲ್ಲಿ 100 24 ಯೋಗಾಸನಗಳನ್ನು ಪ್ರದರ್ಶಿಸಿದರು. ಯೋಗ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಬಲ್ಲ ಔಷಧಿಯಾಗಿದ್ದು, ದೈನಂದಿನ ಜೀವನದಲ್ಲಿ ಯೋಗಾಭ್ಯಾಸ ನಮ್ಮನ್ನು ಸುದೃಢಗೊಳಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದರು. ಒಣತ್ಯಾಜ್ಯದಿಂದ ಇದ್ದಿಲು ಉತ್ಪಾದಿಸುವ ಕಾರ್ಯ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಗಬ್ಬೂರಿನ ಮಹಾನಗರ ಪಾಲಿಕೆಯ ಒಣತ್ಯಾಜ್ಯ ಸಂಸ್ಕರಣಾ ಹಾಗೂ ಇದ್ದಿಲು ತಯಾರಿಕಾ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದರು. ಈಗ ರಾಯಚೂರು ಜಿಲ್ಲೆ ವಾರ್ತಾಪತ್ರ. ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 5,72,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದ್ದು, ಆ ಪೈಕಿ 244,865 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಬಿತ್ತನೆಯಾಗಿದೆ. 157,000 ಹೆಕ್ಟೇರ್ನಲ್ಲಿ ಹತ್ತಿ, 65,400 ಹೆಕ್ಟೇರ್ನಲ್ಲಿ ತೊಗರಿ, 12,600 ಹೆಕ್ಟೇರ್ನಲ್ಲಿ ಸೂರ್ಯಕಾಂತಿ, 4,800 ಹೆಕ್ಟೇರ್ನಲ್ಲಿ ಸಜ್ಜೆ, 2,600 ಹೆಕ್ಟೇರ್ನಲ್ಲಿ ಭತ್ತ ಬಿತ್ತನೆಯಾಗಿದೆ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿಗೆ ಜಿಲ್ಲೆಯ ಒಟ್ಟು 5,038 ರೈತರು ಹೆಸರು ನೋಂದಾಯಿಸಿದ್ದಾರೆ. ಪ್ರಸಕ್ತ ಮುಂಗಾರು ಹಂಗಾಮಿಗೆ 255,173 ಮೆಟ್ರಿಕ್ ಟನ್ ರಸಗೊಬ್ಬರದ ಬೇಡಿಕೆ ಇದೆ. ಈವರೆಗೆ ಬೇಡಿಕೆಗೆ ಅನುಗುಣವಾಗಿ 161,854 ಮೆಟ್ರಿಕ್ ಟನ್ ರಸಗೊಬ್ಬರ ರೈತರಿಗೆ ಪೂರೈಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಜಿಲ್ಲೆಯ 235,035 ಜನ ರೈತ ಫಲಾನುಭವಿಗಳ ಖಾತೆಗೆ 853,41,00,000 ರೂಪಾಯಿ ನೇರವಾಗಿ ಜಮೆಯಾಗಿದೆ. ಇದುವರೆಗೆ ಧಾರವಾಡ ಹಾಗೂ ರಾಯಚೂರು ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಅಕ್ಷಯ್ ಕುಮಾರ್ ದೊಡ್ಡಮನಿ ಹಾಗೂ ವಿಶ್ವನಾಥ್ ರಾಯಚೂರು. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.

0: ಆಕಾಶವಾಣಿ ಧಾರವಾಡ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅಂದಯ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಲವ್ಲಿ, ವೆಲ್ ಡನ್. ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ. ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನಿಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಮುಖ್ಯಾಂಶಗಳು. ಇದೇ 15ರ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸಂಚಾರ ವ್ಯವಸ್ಥೆ ಸುಧಾರಿಸಲು ತಂತ್ರಜ್ಞಾನ ಆಧಾರಿತ ಕ್ರಮಗಳಿಗೆ ಆದ್ಯತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ರಾಜ್ಯದ ಬಹುತೇಕ ಜಿಲ್ಲೆಗಳ ಉಷ್ಣಾಂಶದಲ್ಲಿ ಏರಿಕೆ, ಬೆಂಗಳೂರಿನಲ್ಲೂ ಬಿರುಬಿಸಿಲು. ಇದೇ 15ರಂದು ಕಾವೇರಿ ಮಂಡಳಿ ಸಭೆ ನಡೆಯಲಿದ್ದು ನದಿ ನೀರಿನ ಹೋರಾಟದ ರೂಪರೇಷೆ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಭೆಯ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ.

0: ಸರ್ಕಾರದಲ್ಲಿ ರೈತರಿಗೂ ನೆರವಾಗಬೇಕು, ಕುಡಿಯುವ ನೀರನ್ನು ಪೂರೈಸಬೇಕು, ಜೊತೆಗೆ ತಮಿಳುನಾಡು ಪಾಲಿನ ನೀರು ಹರಿಸುವ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಆಗಸ್ಟ್ 6ರಿಂದ ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಮುಂದೆ ತಿರುಪತಿಯಲ್ಲಿ ನಡೆಯುವ ಮೊದಲ ಆರತಿಯಲ್ಲಿ ರಾಜ್ಯದ ಜನಪ್ರತಿನಿಧಿಗಳು ಅಧಿಕಾರಿಗಳು ಭಾಗವಹಿಸಬಹುದು. ತಿರುಪತಿ ದೇವಾಲಯದ ಮಾರ್ಗಸೂಚಿಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಇಂದು ರಾಮನಗರ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ಜೂನ್ನಲ್ಲಿ ತಮಿಳುನಾಡಿಗೆ ನಿರ್ದಿಷ್ಟ ಪ್ರಮಾಣದ ನೀರು ಹರಿಸಬೇಕೆಂಬ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಮತ್ತು ರೈತರ ಬೆಳೆಗಳಿಗೆ ನೀರಿನ ಅಭಾವವಿರುವುದರಿಂದ ತಮಿಳುನಾಡಿಗೆ ನೀರು ಹರಿಸಲು ಸಾಧ್ಯವಾಗಿಲ್ಲ ಎಂದು ತಿಳಿಸಿದ್ದಾರೆ.
1: ಜುಲೈಯಲ್ಲಿ ಮಳೆಗಳು ಚೆನ್ನಾಗಿ ಬಂದಿದ್ರೆ ಕೆರೆಗಳು ತುಂಬಿರೋದು, ಜುಲೈಯಲ್ಲಿ ಮಳೆಗಳಾಗಿಲ್ಲ, ಅಂದರೆ ಕೆರೆಗಳಿಗೂ ಕೂಡ ನೀರು ಬಂದಿಲ್ಲ. ನೋಡೋಣ, ಮುಂದಿನ ತಿಂಗಳು ಜುಲೈ ಆಗಸ್ಟಲ್ಲಿ ಹೆಚ್ಚು ಮಳೆಗಳು ಬಂದು ಕೆರೆಗಳು ತುಂಬಿಕೊಂಡ್ರೆ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ಲಾಸ್ಟ್ ಟೈಮು ಕೂಡ ಮೀಟಿಂಗ್ ಮಾಡಿದಾಗ ನಮ್ಮ ಡ್ಯಾಮ್ಸಲ್ಲಿ ಎಷ್ಟು ನೀರಿದೆ ಮತ್ತು ಕುಡಿಯೋ ನೀರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅವರೇನು ಮಾಡಿದ್ರು, ಮುಂದಿನ ತಿಂಗಳಿಗೆ ಮೀಟಿಂಗ್ ಮುಂದಕ್ಕೆ ಹಾಕೋದು. ನಾಳಿದ್ದು ಮೀಟಿಂಗ್ ಇದೆ, ಅಲ್ಲಿವರೆಗೂ ಇದು ಹೆಚ್ಚು ಮಾತಾಡದೇ ಇರೋ ಸೂಕ್ತ.
0: ಜುಲೈ ತಿಂಗಳಲ್ಲಿ ರಾಮನಗರ ಜಿಲ್ಲೆಯಲ್ಲಿ ವಾಡಿಕೆ ಪ್ರಮಾಣಕ್ಕಿಂತ ಕಡಿಮೆ ಮಳೆಯಾಗಿದ್ದು ನೀರಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಸಾರ್ವಜನಿಕರಿಗೆ ಸುಗಮ ಹಾಗೂ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟನಲ್ಲಿ ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರದ ಎಲ್ಲಾ ಸಂಚಾರ ವಿಭಾಗದ ಡಿಸಿಪಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದ ಟ್ರಾಫಿಕ್ ಡಿಸಿಪಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಸ್ಥಾನ ಗಳಿಸಿದ್ದು ವಿಶ್ವದ ಪ್ರಮುಖ ಐಟಿ ಕಂಪನಿಗಳು, ಬಹುರಾಷ್ಟೀಯ ಸಂಸ್ಥೆಗಳು ಹಾಗೂ ಹೂಡಿಕೆದಾರರು ಬೆಂಗಳೂರನ್ನು ತಮ್ಮ ವ್ಯವಹಾರ ಮತ್ತು ಹೂಡಿಕೆಯ ಕೇಂದ್ರವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ಇಂತಹ ಜಾಗತಿಕ ನಗರಕ್ಕೆ ತಕ್ಕಂತೆ ವಿಶ್ವಮಟ್ಟದ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ, ಸ್ಮಾರ್ಟ್ ಸಿಗ್ನಲ್ ವ್ಯವಸ್ಥೆ, ರಿಯಲ್ ಟೈಮ್ ಟ್ರಾಫಿಕ್ ಮಾನಿಟರಿಂಗ್ ಹಾಗೂ ಡೇಟಾ ಆಧಾರಿತ ಸಂಚಾರ ನಿರ್ವಹಣಾ ಕ್ರಮಗಳನ್ನು ಇನ್ನಷ್ಟು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವ ಕುರಿತು ಅಧಿಕಾರಿಗಳು ಕಾರ್ಯಯೋಜನೆ ರೂಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಶ್ವವಿದ್ಯಾಲಯಗಳಲ್ಲಿ ಗುಣಮಟ್ಟದ ಶೈಕ್ಷಣಿಕ ಮೂಲಸೌಕರ್ಯಗಳ ನಿರ್ಮಾಣವು ಜ್ಞಾನ, ಸಂಶೋಧನೆ, ನಾವೀನ್ಯತೆ ಹಾಗೂ ರಾಷ್ಟ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯದ ಜ್ಞಾನಸಿರಿ ಕ್ಯಾಂಪಸ್ನ ಬಿದರಕಟ್ಟೆಯಲ್ಲಿ ನಡೆದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಭಿವೃದ್ದಿ ಹೊಂದಿದ ಭಾರತ 2047 ಗುರಿ ಸಾಧನೆಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಪ್ಪತ್ತು ವರ್ಷಗಳಿಗೊಮ್ಮೆ ನಡೆಯುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ರಾಜ್ಯದಲ್ಲಿ ಸಮರ್ಪಕವಾಗಿ ನಡೆಯಬೇಕು ಎಂದು ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆದರೆ ರಾಜ್ಯ ಸರ್ಕಾರವು SIR ಪ್ರಕ್ರಿಯೆಯನ್ನೇ ಹೈಜಾಕ್ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. SIR ಮೂಲಕ ಅಲ್ಪಸಂಖ್ಯಾತರನ್ನು ಓಲೈಸಲು ಸರ್ಕಾರ ಮುಂದಾಗಿದೆ ಎಂದು ದೂರಿದ್ದಾರೆ. ಜನವರಿಯಿಂದ ಸರ್ಕಾರ ಗೃಹಲಕ್ಷ್ಮಿ ಹಣ ನೀಡಿಲ್ಲ, ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ ಎಂದು ಟೀಕಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನವನ್ನು ಇನ್ನಷ್ಟು ವೇಗವಾಗಿ ಹಾಗೂ ಪರಿಣಾಮಕಾರಿಯಾಗಿ ನಡೆಸುವ ಸಲುವಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ಬೀದರ್ ಜಿಲ್ಲೆಗೆ ಭೇಟಿ ನೀಡಿರುವ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಇಂದು ಬೀದರ್ ಕೋಟೆಯ ಮುಖ್ಯದ್ವಾರದಲ್ಲಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಅರ್ಹರು

0: ಅರ್ಹತೆ ನಮೂನೆ ಪಡೆದು ಭರ್ತಿ ಮಾಡಿ ನೀಡುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯಪ್ರಗತಿಯಲ್ಲಿದ್ದು 100%ರಷ್ಟು ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಗಣತಿ ನಮೂನೆಗಳನ್ನು ವಿತರಿಸುವ ಕಾರ್ಯ ಪ್ರಗತಿಯಲ್ಲಿದ್ದು, ಮತದಾರರು ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿದ ಗಣತಿ ನಮೂನೆಗಳನ್ನು ಮತಗಟ್ಟೆ ಅಧಿಕಾರಿಗಳಿಗೆ ನೀಡಬೇಕು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಅವಧಿಗೆ ಮುನ್ನವೇ 100%ರಷ್ಟು ಪ್ರಗತಿ ಸಾಧಿಸಿದ ಮತಗಟ್ಟೆ ಅಧಿಕಾರಿಗಳನ್ನು ವಿಜಯಪುರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಸನ್ಮಾನಿಸಲಾಯಿತು. ಮಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾ ಪ್ರಜೆಗಳ ವಿರುದ್ದದ ಕಾರ್ಯಾಚರಣೆಯನ್ನು ಪೊಲೀಸರು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ನಗರದ ಊರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ ಶಂಕಿತ 8 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದು, ಈ ಪೈಕಿ 3 ಬಾಂಗ್ಲಾ ಪ್ರಜೆಗಳೆನ್ನುವುದು ದೃಢಪಟ್ಟಿದೆ. ಉಳಿದವರ ವಿಳಾಸ ಪತ್ತೆ ಕಾರ್ಯ ನಡೆಯುತ್ತಿದೆ. 3 ಹಿಂದೆಯಷ್ಟೇ ಸೂರತ್ಕಲ್ ಠಾಣಾ ವ್ಯಾಪ್ತಿಯ ಮುಖ ಪ್ರದೇಶದಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿಯುತ್ತಿದ್ದ 8 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ಬಂಧಿಸಿದ್ದರು. ಹಿರಿಯ ರಾಜಕಾರಣಿ ರಾಜ್ಯಸಭೆ ಮಾಜಿ ಸದಸ್ಯ ಎಚ್ ಹನುಮಂತಪ್ಪ ಅವರ ಅಂತ್ಯಕ್ರಿಯೆ ಚಿತ್ರದುರ್ಗದಲ್ಲಿ ಇಂದು ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂಸದ ಗೋವಿಂದ ಕಾರಜೋಳ ಸೇರಿದಂತೆ ಹಲವರು ಗಣ್ಯರು ಮಠಾಧೀಶರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಈ ಮಧ್ಯೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಹನುಮಂತಪ್ಪ ಅವರು ಚಿತ್ರದುರ್ಗ ಜಿಲ್ಲೆಯ ಕೃಷಿ ಮತ್ತು ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗಳಿಗಾಗಿ ದೊಡ್ಡ ಹೋರಾಟ ನಡೆಸಿದ್ದರು ಎಂದು ಗುಣಗಾನ ಮಾಡಿದ್ದರು. ಬೆಂಗಳೂರಿನಲ್ಲಿ ಮಳೆಗಾಲದಲ್ಲೂ ಬಿರುಬಿಸಿಲು ಉಂಟಾಗಿದ್ದು, ಜುಲೈ ತಿಂಗಳಲ್ಲೇ ಬೇಸಿಗೆಯ ಅನುಭವವಾಗುತ್ತಿದೆ. ಗರಿಷ್ಠ ಉಷ್ಣಾಂಶದಲ್ಲಿ ಗಣನೀಯ ಏರಿಕೆ ಕಂಡುಬಂದಿದ್ದು, ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 31.1 ಡಿಗ್ರಿ, ಬೆಂಗಳೂರು ನಗರದಲ್ಲಿ 32 ಡಿಗ್ರಿ ಹಾಗೂ ಹೆಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ 32.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಹಾಗೂ ಮಲೆನಾಡು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆ ಕ್ಷೀಣಿಸಿದ್ದು, ಬಿಸಿಲಿನ ಪ್ರಮಾಣದಲ್ಲಿ ಗಣನೀಯ ಏರಿಕೆಯಾಗಿದೆ. ಈ ಜಿಲ್ಲೆಗಳಲ್ಲಿ ಇಂದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲೂ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಹಾಗೂ ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗದಿರುವ ಹಿನ್ನೆಲೆಯಲ್ಲಿ ರೈತರು ಜಲಾಶಯಗಳ ನೀರನ್ನು ಅವಲಂಬಿಸಿ ಬಿತ್ತನೆ ಮಾಡದೆ ಮಳೆ ಆಧಾರಿತ ಹಾಗೂ ಕಡಿಮೆ ನೀರು ಅಗತ್ಯವಿರುವ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಮನವಿ ಮಾಡಿದ್ದಾರೆ. ಕೋಲಾರದಲ್ಲಿ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಪ್ರಸ್ತುತ ನಿಗದಿಪಡಿಸಿರುವ 130,000 ಮೆಟ್ರಿಕ್ ಟನ್ ಮಾವು ಖರೀದಿ ಮಿತಿಯನ್ನು ಹೆಚ್ಚಿಸುವಂತೆ ಹಾಗೂ ಸಿದ್ದಗೊಂಡಿರುವ ರೈತರ ನೋಂದಣಿ ಪ್ರಕ್ರಿಯೆಯನ್ನು ಮರುಪ್ರಾರಂಭಿಸುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ಬಗ್ಗೆ ಸಕಾರಾತ್ಮಕ ಆದೇಶ ಹೊರಬೀಳುವ ನಿರೀಕ್ಷೆ ಇದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 15 ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸಂಚಾರ ವ್ಯವಸ್ಥೆ ಸುಧಾರಿಸಲು ತಂತ್ರಜ್ಞಾನ ಆಧಾರಿತ ಕ್ರಮಗಳಿಗೆ ಆದ್ಯತೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದಿದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಉಷ್ಣಾಂಶದಲ್ಲಿ ಏರಿಕೆ, ಬೆಂಗಳೂರಿನಲ್ಲೂ ಬಿರುಬಿಸಿಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಆಕಾಶವಾಣಿ ಧಾರವಾಡ.

0: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ.
1: ಡಿಜಿಟಲ್ ಭಾರತಕ್ಕೆ ಡಿಜಿಟಲ್ ಅಂಚೆ ಸೇವೆಗಳು.
0: ಸುಕನ್ಯಾ ಸಮೃದ್ಧಿ ಖಾತೆ ಸೇರಿದಂತೆ ವಿವಿಧ ಅಂಚೆ ಖಾತೆಗಳಿಗೆ ಈಗ ಎನ್ಇಎಫ್ಟಿ ನೆಫ್ಟ್ ಮೂಲಕ ಸುಲಭವಾಗಿ ಹಣ ಜಮಾ ಮಾಡಬಹುದು. ಭಾರತದ ಯಾವುದೇ ಅಂಚೆ ಕಚೇರಿ ಖಾತೆಗೆ ಒಂದೇ ಐಎಫ್ಎಸ್ಸಿ ಕೋಡ್ IPOS 0000 ಡಿಒಪಿ ಮೂಲಕ ಹಣ ವರ್ಗಾವಣೆ ಸೌಲಭ್ಯ ಲಭ್ಯ.
1: ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿಯನ್ನ ಯುಪಿಐ ಮೂಲಕವೂ ಕ್ಷಣಾರ್ಧದಲ್ಲಿ ಮಾಡಬಹುದು.
0: ಭಾರತೀಯ ಅಂಚೆ ನಿಮ್ಮ ಹಣಕಾಸು ಸೇವೆಗಳಿಗೆ ಈಗ ಇನ್ನಷ್ಟು ಸುಲಭ, ಸುರಕ್ಷಿತ ಹಾಗೂ ಡಿಜಿಟಲ್ ಸೌಲಭ್ಯಗಳು ಲಭ್ಯ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು July 9 to August 9 ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
8: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರೇ ಹೋ.
9: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
8: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಕೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
9: ಸಚ್?
8: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
9: ಸಮಝ್ ಗಯಾ.
10: जन जन का रखे ध्यान, टीबी मुक्त भारत अभियान. जन जन का रखे ध्यान, टीबी मुक्त भारत अभियान.
11: निक्षय मित्र तो हम सबका साथ निभाते. टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते. जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार.
12: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं.
10: जन जन का रखे ध्यान, टीबी मुक्त भारत अभियान.
11: अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी.
13: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬಿಳಿಗಿ.
14: ಪ್ರಕಾರ ಪಿಎಂ ಜಯ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1455 पर कॉल करें।
1: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು

0: ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಕೇಳೋಣ.
3: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ

0: ಕೃಷಿ ಶೋಧನೆ ಸಾಧನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
1: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
1: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
1: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
0: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
1: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
0: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ
1: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
0: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಈಗ ಮುಂಗಾರು ಬೆಳೆಗಳಲ್ಲಿ ಕಂಡುಬರುವ ರೋಗಗಳು ಹಾಗೂ ನಿರ್ವಹಣಾ ಕ್ರಮಗಳು ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಗುರುಪಾದ್ ಬಳೂಲ್ ಅವರು. ಸಂದರ್ಶನವನ್ನು ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ.
3: ನಮಸ್ಕಾರ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮುಂಗಾರು ಬೆಳೆಗಳಲ್ಲಿ ರೋಗಗಳ ನಿರ್ವಹಣೆ ಈ ಕುರಿತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಸ್ಯರೋಗಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಗುರುಪಾದ್ ಬಳೋಲ್ ಅವರು ನಮ್ಮ ಜೊತೆಗಿದ್ದಾರೆ. ಮುಂಗಾರು ಬೆಳೆಗಳಲ್ಲಿ ಕಂಡುಬರತಕ್ಕಂಥ ರೋಗಗಳ ನಿರ್ವಹಣೆ ಕುರಿತು ನಾವು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳೋಣಂತ. ಸಾಮಾನ್ಯವಾಗಿ ರೈತ ಬಾಂಧವರೇ, ಮುಂಗಾರು ಬೆಳೆಗಳಲ್ಲಿ ಹೆಚ್ಚಿನ ತೇವಾಂಶ ಮತ್ತು ಮಳೆಯ ಕಾರಣದಿಂದ ಶಿಲೇಂದ್ರ, ಬ್ಯಾಕ್ಟೀರಿಯಾ ಹಾಗೂ ವೈರಸ್ನಿಂದ ಸಾಕಷ್ಟು ರೋಗಗಳು ಕಾಣಿಸಿಕೊಳ್ತವೆ. ಅವುಗಳನ್ನು ಸಮಗ್ರವಾಗಿ ಹೇಗೆ ನಿರ್ವಹಿಸೋದು ಅನ್ನೋದರ ಕುರಿತು ಇವತ್ತು ನಾವು ಮಾತನಾಡ್ತಾ ಇದ್ದೀವಿ. ಡಾಕ್ಟರ್ ಗುರುಪಾದ್ ಬಳೋಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಮತ್ತು ನಮಸ್ಕಾರ ರೈತ ಬಾಂಧವರೇ.
3: ಡಾಕ್ಟರ್ ಗುರುಪಾದ್ ಅವರೇ, ಪ್ರಮುಖ ಮುಂಗಾರು ಬೆಳೆಗಳು ಯಾವುವು ಮತ್ತು ಯಾವ ಹಂತದಲ್ಲಿ ಬೆಳೆಗಳು ಈಗ ಸದ್ಯಕ್ಕಿದ್ದಾವೆ ಮತ್ತು ಅವುಗಳನ್ನು ಹೇಗೆ ನಾವು ನಿರ್ವಹಣೆ ಮಾಡಬೇಕಂತೀರಿ?
4: ಧಾರವಾಡ ಸುತ್ತಮುತ್ತಲಿನ ಭಾಗದ ಪ್ರಮುಖ ಮುಂಗಾರು ಬೆಳೆಗಳು ಅಂತ ತೆಗೆದುಕೊಂಡ್ರೆ ಹೆಸರು, ಉದ್ದು, ಶೇಂಗಾ, ಸೋಯಾ ಅವರೆ ಇವೆಲ್ಲವುಗಳನ್ನು ನಾವು ನೋಡ್ಬೋದು. ಇವುಗಳು ಈಗ ಜೂನ್ ಮೊದಲನೇ ವಾರದಲ್ಲಿ ಸೋಯಿಂಗ್ ಆಗಿರೋ ಅಂದರೆ ಬಿತ್ತನೆ ಆಗಿರ್ತಕ್ಕಂಥ ಬೆಳೆಗಳು ಈಗ 30 ದಿನದ ಹಂತದಲ್ಲಿ ಇರ್ತವೆ. ಈ ಸಾರಿ ಬೇರೆ ಕಡೆ ಮಳೆ ಪ್ರಮಾಣ ಬಹಳ ಕಡಿಮೆ ಆದರೂ ಕೂಡ ಧಾರವಾಡದ ಸುತ್ತಮುತ್ತ ಒಂದಿಷ್ಟು ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ಇಲ್ಲಿ ಹೆಸರು, ಶೇಂಗಾ, ಉದ್ದು, ಸೋಯಾ ಅವರೆ ಈ ಬೆಳೆಗಳನ್ನು ನಾವು ನೋಡ್ಬೋದು 30-35 ದಿನದ ಹಂತದಲ್ಲಿ.
3: ಡಾಕ್ಟ್ರೆ, ಈಗ ತಾವು ಹೇಳ್ತಾ ಇದ್ರಿ ಈ ಹೆಸರು ಮತ್ತು ಉದ್ದು ಈ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಮುಂಗಾರಿನಲ್ಲಿ ಕೆಲವೊಂದು ರೋಗಗಳು ಕಂಡು ಬರ್ತವೆ, ಅವು ಯಾವುವು ಮತ್ತು ಅದರ ನಿರ್ವಹಣೆ ಹೇಗೆ ಮಾಡ್ಬೇಕಂತೀರಿ?
4: ಈ ಹೆಸರು ಮತ್ತು ಉದ್ದಿನಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ರೋಗಗಳು ಅಂತಂದ್ರೆ ಈಗೇನು ಒಂದು ವಾರದಿಂದ ಬಿಡದೆ ಸುರಿತಕ್ಕಂಥ ಮಳೆ, ಇದು ಎಲೆ ಚುಕ್ಕೆ ರೋಗ ಮತ್ತು ಎಲೆ ಮಚ್ಚ

0: ರೋಗಗಳಿಗೆ ಬಹಳ ಅನುಕೂಲಕಾರಿಯಾಗಿರುತ್ತದೆ. ಈ ಎಲೆ ಚುಕ್ಕೆ ಮತ್ತು ಎಲೆ ಮಚ್ಚೆ ರೋಗಗಳು ಬಂದ್ರೆ ಏನಾಗುತ್ತೆ, ಎಲೆಗಳ ಮೇಲೆ ದುಂಡಾಕಾರದ ಒಂದು ಗುರುತುಗಳು ಕಾಣಿಸಿಕೊಳ್ತಾವ. ನಂತರ ದಿನಗಳಲ್ಲಿ ಅವು ಉದುರಿ ಹೋಗಿ ಅಲ್ಲಿ ರಂಧ್ರಗಳು ಅಂದ್ರೆ ತೂತುಗಳು ಆಗಿರೋ ತರ ಎಲೆಗಳ ಮೇಲೆ ಕಾಣಿಸುತ್ತೆ. ನಂತರದ ದಿನಗಳಲ್ಲಿ ಏನಾಗುತ್ತೆ, ಅವು ಒಂದು ಚುಕ್ಕೆ ಇನ್ನೊಂದು ಚುಕ್ಕೆಗಳಿಗೆ ಹೊಂದಿಕೊಂಡು ಇಡೀ ಎಲೆಯೆಲ್ಲ ಸುಟ್ಟಂತಾಗಿ ಎಲೆಗಳು ಉದುರಿ ಬೀಳ್ತವ. ಇದರಿಂದ ಇಳುವರಿಗೆ ಸಾಕಷ್ಟು ಹಾನಿಯಾಗುತ್ತೆ. ಆದ ಕಾರಣಕ್ಕೆ ನಾವು ಒಂದು ನಿರ್ವಹಣೆಯನ್ನ ತೆಗೆದುಕೊಳ್ಳೋದು ಸೂಕ್ತವಾಗಿರ್ತದೆ. ಇವು ಎಲೆ ಚುಕ್ಕೆ ಮಚ್ಚೆ ರೋಗಗಳು ಏನಾಗ್ತಾವ, ಗಾಳಿ ಮುಖಾಂತರ ಹರಡುವಂತ ಒಂದು ರೋಗಗಳು. ಆದ ಕಾರಣ ಏನ್ ಮಾಡಬೇಕಾಗತ್ತೆ, ಇವುಗಳಿಗೆ ಸಿಂಪರಣೆಯನ್ನ ಕೈಗೊಳ್ಬೇಕು. ಯಾವ ರೀತಿ ಸಿಂಪರಣೆ, ರಾಸಾಯನಿಕಗಳಾದ ಹೆಕ್ಸಾಕೊನಾಜೋಲ್ ಆಗಿರ್ಬೋದು, ಪ್ರೊಪಿಕೊನಾಜೋಲ್ ಆಗಿರ್ಬೋದು, ಇಂಥವ ರಾಸಾಯನಿಕಗಳನ್ನ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೋಗ ಮೊದಲನೇ ಹಂತದಲ್ಲಿ ಇದ್ದಾಗ ಸಿಂಪರಣೆ ಮಾಡಿದ್ದಾದಲ್ಲಿ ಈ ರೋಗಗಳನ್ನ ನಾವು ನಿರ್ವಹಣೆ ಮಾಡಬಹುದು.
1: ಅಂದ್ರೆ ಸಾಮಾನ್ಯವಾಗಿ 1 ಎಕರೆಗೆ ಇದು
0: 1 ಎಕರೆಗೆ 200 ಲೀಟರ್ ನೀರು ಹೋಗುವಂತೆ, ಅಂದ್ರೆ 200 ml ನಷ್ಟು ರಾಸಾಯನಿಕವನ್ನು ಸಿಂಪರಣೆ ಮಾಡಿದ್ರೆ ನಾವು ಈ ರೋಗಗಳನ್ನ ಹತೋಟಿಯಲ್ಲಿ ಇಟ್ಕೋಬಹುದು. ಇನ್ನು ಹೆಸರು ಮತ್ತು ಉದ್ದಿನಲ್ಲಿ ಮತ್ತೊಂದು ಪ್ರಮುಖವಾದ ರೋಗ, ನಾನು ಹೇಳಿದೆ ಎಲೆ ಮಚ್ಚೆ ರೋಗ ಮತ್ತು ಚಿಕ್ಕೆ ರೋಗಗಳು ಸತತವಾಗಿ ಮಳೆ ಆದಾಗ ಕಾಣಿಸಿಕೊಂಡ್ರೆ ಇನ್ನೊಂದು ರೋಗ ಬೂದಿ ರೋಗ ಅಂತಕ್ಕಂಥದ್ದು. ಅದು ಯಾವಾಗ ಕಾಣಿಸಿಕೊಳ್ಳುತ್ತಂದ್ರೆ ಈಗ ಮಳೆ ಆಗಿ ನಿಂತು ಬಿಸಿಲು ಬೀಳೋದಕ್ಕೆ ಶುರು ಆಯ್ತು ಅಂತಂದ್ರೆ ಈ ಬೂದಿ ರೋಗ ಜಾಸ್ತಿ ಕಾಣಿಸಿಕೊಳ್ಳುತ್ತೆ.
1: ಅಂದ್ರೆ ಸಾಮಾನ್ಯವಾಗಿ ಎಲೆ ಮೇಲೆ ಬೂದಿ ತರ ಪೌಡರ್ ಇರುತ್ತೆ.
0: ಹಾ, ಎಲೆ ಮೇಲ್ಭಾಗದಲ್ಲಿ ಒಂದು ಬೂದಿ ಬಣ್ಣದ ಪೌಡರ್ ನಂತ ಒಂದು ಪದರ ಬೀಳೋದ್ರಿಂದ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಅಡೆತಡೆಯಾಗಿ ಆಹಾರ ತಯಾರಿಕೆಯಲ್ಲಿ ಕೊರತೆ ಆಗುತ್ತೆ. ಇದರಿಂದಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇಳುವರಿಗೆ ಹಾನಿಯಾಗುತ್ತೆ. ಈ ಒಂದು ರೋಗ ಕಂಡು ಬಂದಲ್ಲಿ ಎಕ್ಸಾಕೊನಾಜೋಲ್ 1 ml ಅಥವಾ ಪ್ರೊಪಿಕೊನಾಜೋಲ್ 1 ml ಅಥವಾ ನೀರಿನಲ್ಲಿ ಕರಗುವ ಗಂಧಕವನ್ನ 4 gram ಬೆರೆಸಿ ಸಿಂಪರಣೆ ಮಾಡಿದ್ದಾದಲ್ಲಿ ಈ ರೋಗವನ್ನು ಕೂಡ ತಾವು ನಿರ್ವಹಣೆ ಮಾಡಬಹುದು. ಇನ್ನು ಹೆಸರು ಮತ್ತು ಉದ್ದಿನಲ್ಲಿ ಮತ್ತೊಂದು ಪ್ರಮುಖವಾದ ರೋಗ, ಅದು ಬೇಸಿಗೆನಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುವಂಥದ್ದು, ವೈರಸ್ ನಿಂದ ಬರತಕ್ಕಂತ ರೋಗ, ಹಳದಿ ನಂಜಾನು ರೋಗ ಅಂತೀವಿ ನಾವು, ಎಲ್ಲೋ ಮೊಸಾಯಿಕ್ ಡಿಸೀಸ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಆ ಒಂದು ರೋಗ ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಬರುವಂತದ್ದು, ಯಾಕಂದ್ರೆ ಕೀಟಗಳ ಹಾವಳಿ ಬೇಸಿಗೆನಲ್ಲಿ ಜಾಸ್ತಿ ಇರೋದ್ರಿಂದ ಈ ರೋಗ ಕಾಣಿಸಿಕೊಳ್ಳುತ್ತೆ. ಆದ್ರೆ ಈ ಧಾರವಾಡ ಸುತ್ತಮುತ್ತ ಭಾಗದಲ್ಲಿ ಮತ್ತು ಗದಗ ಭಾಗದಲ್ಲಿ ಹೆಸರು ಮತ್ತು ಉದ್ದನ್ನ ಸರಿಯಾದ ದಿನಾಂಕದಂದು ಬಿತ್ತನೆ ಮಾಡಿ ನಂತರ ಏನಾದ್ರು ಮಳೆ ಕೈ ಕೊಟ್ರೆ, ಮಳೆ 15-20 ದಿನಗಳವರೆಗೆ ನಮಗ್ ಮಳೆ ಬರಲಿಲ್ಲ ಅಂದ್ರೆ ಆವಾಗ ಈ ಕೀಟಗಳ ಹಾವಳಿ ಹೆಚ್ಚಾಗಿ ಈ ಹಳದಿ ನಂಜಾನು ರೋಗ ಜಾಸ್ತಿ ಆಗತ್ತೆ. ಈ ಹಳದಿ ನಂಜಾನು ರೋಗ ಅಂತಕ್ಕಂಥದ್ದು ಒಂದು ವೈರಸ್ ನಿಂದ ಬರತಕ್ಕಂಥ ರೋಗ. ಆಮೇಲೆ ಇದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುವಂಥದ್ದು ಬಿಳಿ ನೊಣಗಳಿಂದ. ಈ ಬಿಳಿ ನೊಣ ಅಂತ ಏನ್ ಬರ್ತಾವಲ್ಲ ಕೀಟಗಳು, ಆ ಕೀಟಗಳಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುವಂಥದ್ದು. ಆಮೇಲೆ ತಮಗೆಲ್ಲ ಗೊತ್ತಿದೆ ಕೊರೋನಾ ಅನ್ನೋದು ಒಂದು ವೈರಸ್, ಅದಕ್ಕೆ ಹೆಂಗೆ ಔಷಧಿ ಇರಲಿಲ್ಲ, ಇಲ್ಲೂ ಕೂಡ ವೈರಸ್ ನಿರ್ವಹಣೆಗೆ ಯಾವುದೇ ಔಷಧಿ ಇಲ್ಲ. ಆದ್ರೆ ನಾನು ಹೇಳಿದೆ ನಿಮಗೆ, ಇದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುವಂಥದ್ದು ಬಿಳಿ ನೊಣಗಳಿಂದ. ಆದ ಕಾರಣ ಬಿಳಿ ನೊಣಗಳ ನಿರ್ವಹಣೆಯನ್ನು ಕೈಗೊಳ್ಳೋದ್ರ ಮುಖಾಂತರ ರೋಗವನ್ನು ಹತೋಟಿಯಲ್ಲಿ ಇಟ್ಕೋಬಹುದು. ಯಾವ ರೀತಿ ಅಂತಂದ್ರೆ, ರೋಗ ಮೊದಲ ಹಂತದಲ್ಲಿ 2-4 ಗಿಡಗಳಲ್ಲಿ ಕಂಡಾಗ ಆ ಗಿಡಗಳನ್ನ ಕಿತ್ತು ಅವುಗಳನ್ನು ಮಣ್ಣಿನಲ್ಲಿ ಹೂಳುವಂಥದ್ದು, ಅಂದ್ರೆ ಬಿಳಿ ನೊಣಗಳಿಂದ ಇನ್ನೊಂದು ಗಿಡಕ್ಕೆ ಹರಡುವಂಥದ್ದನ್ನು ತಪ್ಪಿಸಬಹುದು. ನಂತರ ಆ ಬಿಳಿ ನೊಣಗಳನ್ನ ಸಾಯಿಸೋದಕ್ಕೆ ಏನ್ ಮಾಡಬೇಕು, ಯಾವ್ದಾದ್ರು ಒಂದು ರಾಸಾಯನಿಕ ಅಂದ್ರೆ ಥಯೋಮೆಥಾಕ್ಸಾಮ್ ಅಂತ ಬರುತ್ತೆ, ಅದನ್ನ 0.3 gram 1 liter ಬೆರೆಸಿ ಸಿಂಪರಣೆ ಕೈಗೊಂಡ್ರೆ ಈ ರೋಗವನ್ನ ಹತೋಟಿಯಲ್ಲಿ ಇಟ್ಕೋಬಹುದು. ಇವೆಷ್ಟು ಹೆಸರು ಮತ್ತು ಉದ್ದಿನಲ್ಲಿ ಬರತಕ್ಕಂತ ಪ್ರಮುಖ ರೋಗಗಳ ನಿರ್ವಹಣೆ.
1: ಡಾಕ್ಟರ್ ಗುರುಪಾದ ಅವರೇ, ಈ ಬೀಜೋಪಚಾರ ಮಾಡೋದ್ರಿಂದನೂ ನಾವು ಈ ರೋಗಗಳನ್ನ ಬರದಾಗಿ ತಡೆಯಬಹುದಾ, ಹೇಗೆ?
0: ಹಾ, ಬೀಜೋಪಚಾರವನ್ನು ತಾವು ಮಾಡಬಹುದು. ಈಗ ಬೆಳೆ ಹಂತದಲ್ಲಿರೋದ್ರಿಂದ ನಾನು ಆ ಬೆಳೆ ಹಂತದ ನಿರ್ವಹಣೆ ಬಗ್ಗೆ ಹೇಳ್ತಿದ್ದೆ. ಆದ್ರೆ ಮುಂದಿನ ಸಾರಿ ತಾವು ಹಾಕಿಕೊಳ್ಳುವಾಗ ಅಥವಾ ಬೇಸಿಗೆಯಲ್ಲಿ ಈ ಬೆಳೆಗಳನ್ನು ಬೆಳೆಯುವಾಗ ತಾವು ಬೀಜೋಪಚಾರ ಕೈಗೊಂಡ್ರೆ ಅದು ಇನ್ನೂ ಉತ್ತಮ. ಬಿಳಿ ನೊಣದ ನಿರ್ವಹಣೆಗಾಗಿ ಇಮಿಡಾಕ್ರೋಪಿಡ್ ಅಂತೇಳಿ ಒಂದು ರಾಸಾಯನಿಕ ಬರುತ್ತೆ. ಆ ರಾಸಾಯನಿಕವನ್ನು 5 ml 1 kg ಬೀಜಕ್ಕೆ ಲೇಪನ ಮಾಡಿ ಬಿತ್ತುವುದರಿಂದ ಈ ಕೀಟಗಳ ಹಾವಳಿಯನ್ನ 30 ದಿನಗಳವರೆಗೆ ನಿರ್ವಹಣೆ ಮಾಡೋದಲ್ಲದೆ ಈ ಹಳದಿ ನಂಜಾನು ರೋಗವನ್ನು ಕೂಡ ನಿರ್ವಹಣೆ ಮಾಡಬಹುದು.
1: ಡಾಕ್ಟರ್ ಗುರುಪಾದ ಅವರೇ, ತಾವು ಹೆಸರು ಮತ್ತು ಉದ್ದು ಬೆಳೆಗಳಲ್ಲಿ ಬರ್ತಕ್ಕಂತ ಪ್ರಮುಖ ರೋಗಗಳು ಮತ್ತು ಅದರ ನಿರ್ವಹಣೆ ಕುರಿತು ಮಾತನಾಡ್ತಾ ಇದ್ದೀರಿ. ಕೆಲವೊಂದು ಎಲೆಗಳು ಈಗ ಸುಟ್ಟಂತೆ ಕಾಣ್ತವೆ, ಅದನ್ನ ಯಾವ ರೋಗ ಅಂತ ಕರಿತೀವಿ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು?
0: ಸಾಮಾನ್ಯವಾಗಿ ಎಲೆ ಮಚ್ಚೆ ರೋಗ ಮತ್ತು ಎಲೆ ಚುಕ್ಕೆ ರೋಗಗಳು ಅತಿಯಾಗಿ ಬೆಳವಣಿಗೆ ಹೊಂದಲು ವಾತಾವರಣ ಅನುಕೂಲ ಆಗಿದ್ರೆ ಅವು ಇದರಲ್ಲಿ ಎಲೆ ಸುಟ್ಟಂತೆ ಕಾಣ್ತವ. ಈಗೇನು ನಾನು ನಿರ್ವಹಣೆ ಹೇಳಿದೆ ಆ ನಿರ್ವಹಣೆ ಕ್ರಮಗಳನ್ನ ಕೈಗೊಂಡ್ರೆ ಅದನ್ನ ತಾವು ನಿರ್ವಹಣೆ ಮಾಡಬಹುದು.
1: ಡಾಕ್ಟರ್ ಗುರುಪಾದ ಅವರೇ, ಈ ಶೇಂಗಾ ಬೆಳೆಯಲ್ಲಿ ಬರ್ತಕ್ಕಂತ ಪ್ರಮುಖ ರೋಗಗಳು ಯಾವುವು ಮತ್ತು ಅವುಗಳ ನಿರ್ವಹಣೆ ನಾವು ಹೇಗೆ ಮಾಡಬೇಕಂತ?
0: ತಾವು ಹೇಳದಂಗೆ ಸರ್, ಮತ್ತೊಂದು ನಮ್ಮ ಭಾಗದ ಪ್ರಮುಖ ಬೆಳೆ ಅಂದ್ರೆ ಶೇಂಗಾ ಬೆಳೆ. ಈ ಶೇಂಗಾ ಬೆಳೆಯಲ್ಲೂ ಕೂಡ ಹಲವಾರು ರೋಗಗಳು ಬರ್ತಾವ. ಸಸಿ ಸಾಯೋ ರೋಗ ಅಂತ ಹೇಳ್ಬೋದು, ಬೀಜ ಕೊಳೆ ರೋಗ ಅಂತ ಹೇಳ್ತೀವಿ. ಭೂಮಿಗೆ ಬೀಜ ಬಿದ್ದ ನಂತರ ಮೊಳಕೆ ಬರುವ ಹಂತದಲ್ಲಿ ಆವಾಗ್ಲೇನೆ ಸಸಿಗಳು ಸಾಯೋದಕ್ಕೆ ಶುರು ಆಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಸಸಿಗಳು ಸಾಯ್ತಾವಲ್ಲ,

0: ಅಷ್ಟು ಪ್ರಮಾಣದಲ್ಲಿ ಮುಂದೆ ನಮಗೆ ಇಳುವರಿ ಹಾನಿಯಾಗುತ್ತೆ. ಆಮೇಲೆ ಅದು ಹುಟ್ಕೊಂಡು ಬರುವಾಗಲೇ ಅದರಲ್ಲಿ ಒಂದು ಬ್ಲ್ಯಾಕ್ ಕಲರ್ ಅಂದ್ರೆ ಕಪ್ಪು ಬಣ್ಣದ ಶಿಲೀಂಧ್ರದ ಬೆಳವಣಿಗೆಯನ್ನು ತಾವು ನೋಡಬಹುದು. ಇದು ಯಾಕೆ ಆಗುತ್ತಂತಂದ್ರೆ ಭೂಮಿಯಿಂದ ಅಥವಾ ಬೀಜದಿಂದ ಹುಟ್ಟಿಕೊಳ್ತಕ್ಕಂತ ಶಿಲೀಂಧ್ರಗಳು, ಅವು ಭೂಮಿಲಿ ಇರ್ತವೆ ಇಲ್ಲ ಬೀಜದಿಂದ ಇರ್ತವೆ, ಆ ಒಂದು ಶಿಲೀಂಧ್ರಗಳು ಅಂದ್ರೆ ಅಸ್ಪರ್ಜಿಲಸ್ ನೈಜರ್ ಅಂತ ಏನ್ ಹೇಳ್ತೀವಿ, ಈ ಒಂದು ಶಿಲೀಂಧ್ರ ಆ ಒಂದು ಭಾಗಕ್ಕೆ ಅಂಟ್ಕೊಳ್ಳೋದ್ರಿಂದ ಸಸಿ ಸಾಯುವಿಕೆ ಮತ್ತು ಕೊಳೆಯುವಿಕೆ ಅನ್ನ ನೋಡಬಹುದು. ಇನ್ನು ಎರಡನೇ ಒಂದು ರೋಗ ಅಂತಂದ್ರೆ ಶೇಂಗಾ ಬೆಳೆ ಬೆಳವಣಿಗೆ ಹಂತದಲ್ಲಿ ಅಂದ್ರೆ 15-20 ದಿನ ಅಥವಾ ಅದಕ್ಕಿಂತ ನಂತರದ ದಿನಗಳಲ್ಲಿ ಶೇಂಗಾ ಬೆಳೆ ಕಾಂಡ ಏನ್ ಭೂಮಿಗೆ ಅಂಟ್ಕೊಂಡಿರುತ್ತ ಆ ಜಾಗದಲ್ಲಿ ಬಿಳಿ ಬಣ್ಣದ ಹತ್ತಿ ಅಂತ ಬೆಳವಣಿಗೆ ಕಾಣಿಸಿಕೊಳ್ಳುತ್ತೆ.
1: ಇದು
0: ಫಂಗಸ್ ಅಂತ ಏನ್ ಕರಿತೀವಿ, ಶಿಲೀಂಧ್ರ ಅಂತ ಏನ್ ಕರಿತೀವಿ, ಆದ್ರೆ ಬೆಳವಣಿಗೆ ಆಗಿ ನಂತರದ ದಿನಗಳಲ್ಲಿ ಅದು ಕೊಳೆಯುವಿಕೆ ಆಗ್ಬಿಡುತ್ತೆ. ನೀವು ಶೇಂಗಾ ಗಿಡವನ್ನು ಕೀಳೋದಕ್ಕೆ ಹೋದ್ರೆ ಕಾಂಡ ಮಾತ್ರ ಕೈಯಲ್ಲಿ ಬರುತ್ತೆ, ಕೆಳಗಿನ ಕಾಳುಗಳೆಲ್ಲ ಭೂಮಿಲಿ ಉಳ್ಕೊಳ್ತಾವ. ಇದನ್ನ ನಾವು ಕತ್ತು ಕೊಳೆ ರೋಗ ಅಂತೀವಿ. ಯಾಕೆ ಕತ್ತು ಕೊಳೆ ರೋಗ ಅಂತೀವಿ ಅಂದ್ರೆ ಶೇಂಗಾ ಒಂದು ಬೆಳೆಯ ಕತ್ತಿನ ಭಾಗ ಎಲ್ಲಿ ಅದು ಕಾಂಡ ಭೂಮಿಗೆ ಅಂಟ್ಕೊಂಡಿರುತ್ತೆ ಆ ಒಂದು ಜಾಗದಲ್ಲಿ ಈ ಕೊಳೆಯುವಿಕೆ ಆಗೋದ್ರಿಂದ ಇದನ್ನ ಕತ್ತು ಕೊಳೆ ರೋಗ ಅಂತ ಕರಿತೀವಿ. ಇವು ಎರಡೂ ರೋಗಗಳು ಮಣ್ಣಿನಿಂದ ಮತ್ತು ಬೀಜದ್ರಿಂದ ಬರ್ತಕ್ಕಂತ ರೋಗಗಳಾಗಿರೋದ್ರಿಂದ ಬೀಜೋಪಚಾರ ಬಹಳ ಮಹತ್ವದ್ದಿಲ್ಲಿ. ಯಾವ್ದರಿಂದ ಬೀಜೋಪಚಾರ ಮಾಡೋದು ಅಂತಾದ್ರೆ ಟ್ರೈಕೋಡರ್ಮ ಅಂತಕ್ಕಂತ ಒಂದು ಜೈವಿಕ ಶಿಲೀಂಧ್ರ ನಾಶಕ, ಅದನ್ನ 10 ಗ್ರಾಂ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತೋದಾಗಿರ್ಬೋದು, ಅಥವಾ ಟ್ರೈಕೋಡರ್ಮ ನಮಗೆ ಸಿಗೋದಿಲ್ಲ ಅಂತಕ್ಕಂತ ರೈತರು ರಾಸಾಯನಿಕಗಳ ಮೊರೆ ಕೂಡ ಹೋಗ್ಬೋದು. ವೈಟಾವ್ಯಾಕ್ಸ್ ಪವರ್ ಅಂತಕ್ಕಂತ ಒಂದು ರಾಸಾಯನಿಕ ಆಗಿರ್ಬೋದು, ಬಾವಿಸ್ಟಿನ್ ಆಗಿರ್ಬೋದು, ಇಂಥ ಒಂದು ರಾಸಾಯನಿಕಗಳನ್ನ ಬೀಜಗಳಿಗೆ ಲೇಪನ ಮಾಡಿ ಬಿತ್ತೋದ್ರಿಂದ ಈ ಮಣ್ಣಿನಿಂದ ಮತ್ತು ಬೀಜದಿಂದ ಬರ್ತಕ್ಕಂಥ ರೋಗಗಳನ್ನ ನಿರ್ವಹಣೆ ಮಾಡಬಹುದು. ಇದು ಒಂದು ಹಂತದಲ್ಲಿ. ಇನ್ನು ಟ್ರೈಕೋಡರ್ಮಾನ ಬಹಳಷ್ಟು ನಮ್ಮ ಭಾಗದಲ್ಲಿ ಆ ರೋಗ ಕಾಣಿಸಿಕೊಳ್ತಿತ್ತು, ನಮ್ಮ ಹೊಲದಲ್ಲಿ ಕಾಣಿಸಿಕೊಳ್ತಿತ್ತು ಅಂತಂದ್ರೆ ಈ ಟ್ರೈಕೋಡರ್ಮ ಪುಡಿಯನ್ನ ತಿಪ್ಪೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ 7-8 ದಿನ ನೆರಳಿನಲ್ಲಿ ಇಡೋದ್ರಿಂದ ಈ ಕಣಗಳು ಅದರಲ್ಲಿ ಜಾಸ್ತಿ ಆಗ್ತವೆ. ಟ್ರೈಕೋಡರ್ಮ ಅಂತಕ್ಕಂಥದ್ದು ನಮಗೆ ಉಪಯೋಗಕಾರಿಯಾದಂತ ಒಂದು ಶಿಲೀಂಧ್ರ, ಅದರ ಕಣಗಳು ಜಾಸ್ತಿ ಆಗೋದ್ರಿಂದ ಅಲ್ಲಿ ಬೇರೆ ಬೇರೆ ಬೀಜದಿಂದ ಮತ್ತು ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳನ್ನ ನಿರ್ವಹಣೆ ಮಾಡೋದಕ್ಕೆ ಕೂಡ ಅದು ಸಹಕಾರಿಯಾಗುತ್ತೆ. ಶೇಂಗಾ ಬೆಳೆಯಲ್ಲಿ ಈ ಕತ್ತು ಕೊಳೆ ರೋಗ, ಸಸಿ ಸಾಯುವ ರೋಗ ಇವುಗಳೊಂದಿಗೆ ಎಲೆ ಚುಕ್ಕೆ ರೋಗಗಳು ಕೂಡ ಪ್ರಮುಖವಾದಂಥದ್ದು. ಈ ಬೆಳವಣಿಗೆ ಹಂತದಲ್ಲಿದ್ದಾಗ ಅದರಲ್ಲೂ ಮೊದಲ ಹಂತದಲ್ಲಿ ಬರ್ತಕ್ಕಂಥದ್ದನ್ನ ಇಂಗ್ಲಿಷಲ್ಲಿ ನಾವು ಅರ್ಲಿ ಲೀಫ್ ಸ್ಪಾಟ್ ಅಂತೀವಿ, ತಡವಾಗಿ 60 ದಿನಗಳ ನಂತರದಲ್ಲಿ ಬರ್ತಕ್ಕಂಥದ್ದನ್ನ ಲೇಟ್ ಲೀಫ್ ಸ್ಪಾಟ್ ಅಂತ ಕರಿತೀವಿ. ಬಟ್ ರೈತರಿಗೆ ಅದು ಎರಡು ಕೂಡ ಎಲೆ ಚುಕ್ಕೆ ರೋಗಗಳು. ಇದರಿಂದ ಆಗ್ತಕ್ಕಂತ ಹಾನಿಯನ್ನ ನಾವು ಹೇಗೆ ನಿರ್ವಹಣೆ ಮಾಡಬಹುದು ಅಂತ ನೋಡೋದಾದ್ರೆ, ಈ ಒಂದು ರೋಗಗಳು ಗಾಳಿಯಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುವಂಥದ್ದು ಆಗಿರೋದ್ರಿಂದ ಇವುಗಳನ್ನ ನಾವು ಸಿಂಪರಣೆ ಕೈಗೊಳ್ಳೋದ್ರ ಮೂಲಕ, ಅದು ಹೆಕ್ಸಾಕೋನೋಜಲ್ ಆಗಿರ್ಬೋದು ಅಥವಾ ಟೆಬಿಕೋನಾಜೋಲ್ ಆಗಿರ್ಬೋದು ಅಥವಾ ಪ್ರೊಪಿಕೋನಾಜೋಲ್ ಇಂತಹ ರಾಸಾಯನಿಕಗಳನ್ನ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರ ಮೂಲಕ ನಾವು ಈ ರೋಗಗಳನ್ನ ನಿರ್ವಹಣೆ ಮಾಡಬಹುದು. ಇದಷ್ಟೇ ಅಲ್ಲದೆ ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರ್ತಕ್ಕಂತ GPBD 4, DH 256, DH 257 ಈ ತಳಿಗಳನ್ನ ಉಪಯೋಗಿಸಿದಾದಲ್ಲಿ ಈ ರೋಗಗಳ ನಿರ್ವಹಣೆಯನ್ನ ಸುಲಭವಾಗಿ ತಾವು ರೈತರು ಕೈಗೊಳ್ಳಬಹುದು. ಇದಷ್ಟೇ ಅಲ್ಲದೆ ಶೇಂಗಾ ಬೆಳೆಯಲ್ಲಿ ಎಲೆಗಳ ಮೇಲೆ ತುಕ್ಕು ರೋಗ ಅಂದ್ರೆ ರಸ್ಟ್ ಅಂತ ಏನ್ ಕರಿತೀವಿ, ಈ ರೋಗ ಕೂಡ ಕಾಣಿಸಿಕೊಳ್ಳುತ್ತೆ. ಈ ರೋಗದ ನಿರ್ವಹಣೆಗೂ ಕೂಡ ಒಂದು ರೋಗ ನಿರೋಧಕ ತಳಿಗಳನ್ನ ತಾವು ಉಪಯೋಗಿಸಬಹುದು. ನಾನು ಆಗಲೇ ತಿಳಿಸಿದ ಹಾಗೆ GPBD 4, DH 256, DH 257 ಮತ್ತು G2 52 ಈ ತಳಿಗಳು ರೋಗ ನಿರೋಧಕತೆಯನ್ನ ಹೊಂದಿರೋದ್ರಿಂದ ಈ ತುಕ್ಕು ರೋಗದ ನಿರ್ವಹಣೆಯನ್ನು ಕೂಡ ಕೈಗೊಳ್ಳಬಹುದು. ಈ ರೋಗ ಮತ್ತೆ ಕಾಣಿಸ್ಕೊಂಡ್ರೆ ಹೊಲದಲ್ಲಿ ರಾಸಾಯನಿಕಗಳ ಸಿಂಪರಣೆಗೂ ಕೂಡ ರೈತರು ಮೊರೆ ಹೋಗ್ಬೋದು. ಆದ್ರೆ ನಾನು ಏನು ತಿಳಿಸೋದಕ್ಕೆ ಬಯಸ್ತೀನಿ ರೈತರಿಗೆ ಅಂತಾದ್ರೆ, ಯಾವಾಗ್ಲೂ ತಾವು ಸಮರ್ಪಕವಾಗಿ ರೋಗಗಳನ್ನು ನಿರ್ವಹಣೆ ಮಾಡಬೇಕಾದಲ್ಲಿ ರೋಗ ಮೊದಲನೇ ಹಂತದಲ್ಲಿದ್ದಾಗ ಗುರುತಿಸೋದು ಬಹಳಷ್ಟು ಇಂಪಾರ್ಟೆಂಟ್. ಮತ್ತು ಇವೇನು ತುಕ್ಕು ರೋಗದಂತ ರೋಗಗಳಿದಾವೆ, ಅದು ಸೋಯಾಬೀನ್ ಬೆಳೆಯಲ್ಲೇ ಆಗಿರ್ಬೋದು ಅಥವಾ ಈ ಶೇಂಗಾ ಬೆಳೆಯಲ್ಲೇ ಆಗಿರ್ಬೋದು, ಇವುಗಳು ಕೆಳಗಡೆ ಇರುವ ಎಲೆಗಳ ಮೇಲೆ ಅದರಲ್ಲೂ ಕೂಡ ಎಲೆಗಳ ಕೆಳಭಾಗದಲ್ಲಿ ಶುರು ಆಗುವುದರಿಂದ ರೈತರು ಅದನ್ನು ಗುರುತಿಸೋದ್ರಲ್ಲಿ ಫೇಲ್ ಆಗ್ತೀವಿ. ಆದ ಕಾರಣ ಏನಾಗುತ್ತೆ, ಆ ರೋಗ ಬಹಳಷ್ಟು ಉಲ್ಬಣಗೊಂಡ ನಂತರ ನಾವು ನಿರ್ವಹಣೆ ಕೈಗೊಳ್ಳೋದಕ್ಕೆ ಹೋಗ್ತೀವಿ, ಇದರಿಂದ ಅದು ಸರಿಯಾಗಿ ನಿರ್ವಹಣೆ ಆಗೋದಿಲ್ಲ. ಆದ ಕಾರಣ ಬೆಳೆಯನ್ನು ನಾವು ಪ್ರತಿ 2 ದಿನಕ್ಕೊಮ್ಮೆ ಕೂಲಂಕುಷವಾಗಿ ನೋಡುವುದರ ಮುಖಾಂತರ ರೋಗ ಏನಾದ್ರು ಮೊದಲ ಹಂತದಲ್ಲಿ ಗುರುತಿಸುವಿಕೆ ನಾವು ಮಾಡಿದ್ದಲ್ಲಿ ರೋಗಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು. ಇನ್ನೊಂದು, ನಾವು ಏನು ಡೋಸ್ ಹೇಳಿರ್ತೀವಿ ಅಷ್ಟು ಡೋಸ್ ಅನ್ನ ಬಳಸಬೇಕು. ಹೆಚ್ಚಿಗೆ ಆದರೂ ಖರ್ಚು ಜಾಸ್ತಿ ಆಗುತ್ತೆ, ಕಡಿಮೆ ಆದರೆ ಅದು ಉಪಯೋಗ ಆಗೋದಿಲ್ಲ. ಆದ ಕಾರಣ ಏನು ಒಂದು ಡೋಸ್ ಹೇಳಿರ್ತೀವಿ ಆ ಡೋಸ್ ಅನ್ನು ಉಪಯೋಗಿಸೋದ್ರ ಮೂಲಕ, ರಾಸಾಯನಿಕಗಳ ಅಷ್ಟೇ ಪ್ರಮಾಣದಲ್ಲಿ ಉಪಯೋಗಿಸೋದ್ರ ಮೂಲಕ ಮತ್ತು 1 ಎಕರೆಗೆ 200 ಲೀಟರ್ನಷ್ಟು ನೀರು

0: ಹೋಗುವುದ್ರ ಮೂಲಕ. ಅಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಬಳಸೋದಷ್ಟೇ ಅಲ್ಲದೆ ನಾವು ಹೇಳಿರೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಕೂಡ ಉಪಯೋಗಿಸಿದಾಗ ಮಾತ್ರ ಅಷ್ಟು ರಾಸಾಯನಿಕ ಆ ಒಂದು ಎಕರೆಗೆ ಸೇರುವಂತದ್ದು. ಆವಾಗ ಮಾತ್ರ ಅದು ರೋಗದ ನಿರ್ವಹಣೆ ಸಮರ್ಪಕವಾಗಿ ಆಗುತ್ತೆ. ಇವುಗಳನ್ನು ಮಾಡೋದ್ರ ಮೂಲಕ ಮತ್ತು ಮಳೆ ಏನಾದ್ರು ಇದ್ರೆ ಸ್ಟಿಕ್ಕರ್ ಗಳನ್ನು ಬಳಸೋದ್ರ ಮೂಲಕ ನಮ್ಮ ರಾಸಾಯನಿಕ ಜೊತೆಲೆ ಆ ರಾಸಾಯನಿಕ ಎಲೆಗಳ ಮೇಲೆ ಬಹಳಷ್ಟು ಹೊತ್ತಿನವರೆಗೆ ಇರುವಂಗೆ ತಾವು ಅಂಟು ದ್ರಾವಣಗಳನ್ನ ಬಳಸೋದ್ರ ಮೂಲಕ ಒಂದು ರೋಗಗಳ ನಿರ್ವಹಣೆಯನ್ನ ಸಮರ್ಪಕವಾಗಿ ಕೈಗೊಳ್ಳಬಹುದು. ಇವಿಷ್ಟು ಶೇಂಗಾದಲ್ಲಿ ಬರತಕ್ಕಂತ ಪ್ರಮುಖ ರೋಗಗಳು. ಇದಷ್ಟೇ ಅಲ್ಲದೆ ಯಾವ ಹೊಲದಲ್ಲಿ ಜಾಸ್ತಿ ರೋಗ ಕಾಣಿಸಿಕೊಳ್ಳುತ್ತಿರುತ್ತೆ, ಮುಂದಿನ ದಿನಮಾನಗಳಲ್ಲಿ ಮುಂದಿನ ಸೀಸನ್ ನಲ್ಲಿ ನಾವು ದ್ವಿದಳವನ್ನ ಬಿಟ್ಟು ಏಕದಳ ಬೆಳೆಗಳಿಗೆ ಹೋಗುವುದ್ರ ಮೂಲಕ ಶೇಂಗಾ, ಸೋಯಾ, ಅವರೆ, ಕಡಲೆ ಇಂಥ ಬೆಳೆಗಳನ್ನ ಬಿಟ್ಟು ಏಕದಳ ಧಾನ್ಯಗಳಾದ ಗೋವಿನ ಜೋಳ ಆಗಿರ್ಬೋದು, ಜೋಳ ಆಗಿರ್ಬೋದು, ಸಜ್ಜೆ ಇಂಥ ಬೆಳೆಗಳನ್ನು ಬೆಳೆಯೋದ್ರ ಮೂಲಕ ಈ ರೋಗವನ್ನ ನಿರ್ವಹಣೆ ಮಾಡಬಹುದು.
1: ಡಾಕ್ಟರ್ ಗುರುಪಾದ ಅವರೇ, ಸಾಮಾನ್ಯವಾಗಿ ನಾವು ಮುಂಗಾರು ಬೆಳೆಗಳಲ್ಲಿ ಉದ್ದು, ಶೇಂಗಾ ಮತ್ತೆ ಸೋಯಾಬೀನ್ ಬೆಳೆಗಳನ್ನ ಸಾಮಾನ್ಯವಾಗಿ ನಮ್ಮ ಈ ಭಾಗದಲ್ಲಿ ಬೆಳೀತಾರೆ. ಈ ಸೋಯಾಬೀನ್ ಬೆಳೆಗಳಲ್ಲಿ ಕಂಡು ಬರ್ತಕ್ಕಂತ ಪ್ರಮುಖ ರೋಗಗಳು ಯಾವುವು, ಅವುಗಳನ್ನ ಹೇಗೆ ನಿರ್ವಹಣೆ ಮಾಡಬಹುದು?
0: ಸೋಯಾಬೀನ್ನಲ್ಲಿ ಬರತಕ್ಕಂತ ಪ್ರಮುಖ ರೋಗಗಳು ಅಂತಂದ್ರೆ ನಾನು ಆಗಲೇ ಹೇಳಿರೋ ಹಂಗೆ ಕತ್ತುಕೊಳೆ ರೋಗನು ಕೂಡ ಇದರಲ್ಲಿ ಬರುತ್ತೆ. ಅದನ್ನು ಕೂಡ ಟ್ರೈಕೋಡರ್ಮ ಬೀಜೋಪಚಾರದ ಮೂಲಕ ಮತ್ತೆ ದ್ವಿದಳ ಧಾನ್ಯಗಳನ್ನು ಬಿಟ್ಟು ಏಕದಳ ಧಾನ್ಯಗಳನ್ನು ಬೆಳೆಯುವುದರ ಮೂಲಕ ಟ್ರೈಕೋಡರ್ಮ ಪುಡಿಯನ್ನ ಒಂದು ತಿಪ್ಪಿಗೊಬ್ಬದ್ರ ಮೂಲಕ ನಮ್ಮ ಹೊಲಗಳಿಗೆ ಹಾಕುವುದರ ಮೂಲಕ ಬೆಳೆ ಪರಿವರ್ತನೆಯನ್ನು ಕೈಗೊಳ್ಳುವುದರ ಮೂಲಕ ಈ ರೋಗವನ್ನ ನಿರ್ವಹಣೆ ಮಾಡಬಹುದು.
1: ಇಲ್ಲಿನೂ ಬೆಳೆ ನೋಣದ ಮೂಲಕನೇ ಹರಡುತ್ತಾ ಇದು?
0: ಇಲ್ಲ ಸರ್, ಅದು ನಂಜು ರೋಗ ಅನ್ನೋದು ಮಾತ್ರ, ವೈರಸ್ಗಳಿಂದ ಬರ್ತಕ್ಕಂತ ರೋಗಗಳು ಮಾತ್ರ ಕೀಟಗಳಿಂದ ಹರಡುವಂಥದ್ದು. ಇದು ಬೀಜದಿಂದ ಅಥವಾ ಮಣ್ಣಿನಿಂದ ಬರ್ತಕ್ಕಂಥ ರೋಗ. ಇನ್ನು ಕತ್ತುಕೊಳೆ ರೋಗವನ್ನು ಬಿಟ್ಟು ನೋಡೋದಾದ್ರೆ ಈ ಸೋಯಾಬೀನ್ ಬೆಳೆಯಲ್ಲಿ ಪ್ರಮುಖವಾದ ರೋಗ ಅಂತಂದ್ರೆ ಅದು ತುಕ್ಕು ರೋಗ. ಇಂಗ್ಲಿಷ್ ಅಲ್ಲಿ ಅದನ್ನ ರಸ್ಟ್ ಅಂತ ಕರಿತೀವಿ. ಜಾಸ್ತಿ ಮಳೆ ಆಗಿ ನಂತರ ದಿನಮಾನಗಳಲ್ಲಿ ಬಿಸಿಲು ಬೀಳೋದ್ರ ಶುರು ಆದಾಗ ಈ ತುಕ್ಕು ರೋಗ ಕಾಣಿಸಿಕೊಳ್ಳುತ್ತೆ. ಯಾಕದನ್ನ ತುಕ್ಕು ರೋಗ ಅಂತ ಕರಿತೀವಿ ಅಂದ್ರೆ ಅದು ಏನು ರಸ್ಟ್ ಹಿಡಿದಿರುತ್ತೆ ಕಬ್ಬಿಣಕ್ಕೆ ಅಥವಾ ತುಕ್ಕು ಹಿಡಿದಿರುತ್ತಲ್ಲ ಅದನ್ನೇ ಹೋಲುತ್ತೆ. ಈ ಒಂದು ರಸ್ಟ್ ಅಥವಾ ತುಕ್ಕು ರೋಗದ ಲಕ್ಷಣಗಳು ಸಣ್ಣದಾಗಿ ಶುರುವಾಗಿ ನಂತರದ ಪೂರ್ಣ ಪ್ರಮಾಣದಲ್ಲಿ ಎಲೆಯನ್ನ ಆವರಿಸಿಕೊಂಡಾಗ ಎಲೆಗಳೆಲ್ಲ ಸುಟ್ಟಂತಾಗಿ ಎಲೆಗಳು ಉದುರಿ ಹೋಗ್ತಾವೆ. ಈ 60-65 ದಿನಗಳ ಹಂತದಲ್ಲಿ ಈ ರೀತಿ ಏನಾದ್ರು ಎಲೆಗಳು ಉದುರಿ ಹೋದ್ರೆ ಕಾಳುಗಟ್ಟಿಕೆಯಲ್ಲೇ ಕೊರತೆ ಆಗುತ್ತೆ. ಇದರಿಂದ ಇಳುವರಿಯಲ್ಲಿ ಹಾನಿಯಾಗುತ್ತೆ ಅಥವಾ ಏನಾಗುತ್ತೆ, ಕಾಳುಗಳು ಜೊಳ್ಳಾಗ್ತಾವ್, ಜೊಳ್ಳಾಗಿ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆ ಆಗುತ್ತೆ. ಆದ ಕಾರಣ ತಾವೇನ್ ಮಾಡ್ಬೇಕಾಗತ್ತೆ, ಈ ಒಂದು ರೋಗವನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡೋದಕ್ಕೆ ಒಂದು ರೋಗ ನಿರೋಧಕ ತಳೆಗಳಿಗೆ ಹೋಗುವುದು ಮೊದಲ ಉಪಾಯ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಬಿಡುಗಡೆ ಮಾಡಿರುವ 2-3 ತಳಿಗಳು ಇದೆ. ಒಂದು DSB 21 ಅಂತಿದೆ, DSB 34 ಅಂತಿದೆ, ಈ ವರ್ಷ ಬಿಡುಗಡೆಗೊಂಡಿರುವ DSB 40 ಅಂತಿದೆ. ಈ ರೀತಿಯ ತಳಿಗಳನ್ನು ಬೆಳೆಯುವುದರ ಮೂಲಕ ಅವು ರೋಗ ನಿರೋಧಕತೆಯನ್ನ ಹೊಂದಿರೋದ್ರಿಂದ ನಾವು ರಾಸಾಯನಿಕಗಳ ಮೊರೆ ಹೋಗೋದನ್ನ ತಪ್ಪಿಸಬಹುದು. ಇದರಿಂದ ಖರ್ಚು ಕೂಡ ನಮಗ್ ಕಡಿಮೆ ಆಗುತ್ತೆ. ಇನ್ನ ಬೇರೆ ತಳಿಗಳನ್ನ ಪ್ರಚಲಿತ ಇರತಕ್ಕಂತ ತಳಿಗಳನ್ನ ನಾವು ಬೆಳೆದಿದ್ವಿ, ಅವು ರೋಗ ನಿರೋಧಕತೆಯನ್ನು ಹೊಂದಿಲ್ಲ ಅಂತ ಆದಲ್ಲಿ ರಾಸಾಯನಿಕಗಳನ್ನು ಕೂಡ ಉಪಯೋಗಿಸಬಹುದು.
1: ಡಾಕ್ಟರ್ ಗುರುಪಾದ ಅವರೇ, ಈಗ ಇನ್ನೊಂದು ನಮ್ಮ ಮುಂಗಾರಿ ಬೆಳೆಗಳಲ್ಲಿ ಪ್ರಮುಖವಾದಂತ ಈ ಸೂರ್ಯಕಾಂತಿ ಬೆಳೆಯಲ್ಲಿ ಕಂಡು ಬರ್ತಕ್ಕಂತ ರೋಗಗಳು, ಇದರ ಪರಿಹಾರ ಇದರ ಕುರಿತು ಹೇಳೋದಾದ್ರೆ, ತಾವು
0: ಸೂರ್ಯಕಾಂತಿನೂ ಕೂಡ ಒಂದು ಪ್ರಮುಖವಾದ ಎಣ್ಣೆಕಾಳುಗಳ ಬೆಳೆ. ತಮಗೆಲ್ಲ ತಿಳಿದಿರುವ ಹಾಗೆ ಈ ಎಣ್ಣೆಕಾಳುಗಳ ಬೆಳೆಗಳನ್ನ ಕೇಂದ್ರ ಸರ್ಕಾರ ಬಹಳಷ್ಟು ಒಂದು ಪ್ರಚಲಿತಿಗೆ ತರತಕ್ಕಂಥದ್ದು. ಈ ಒಂದು ದಿನಗಳಲ್ಲಿ ಈ ಸೂರ್ಯಕಾಂತಿಯಲ್ಲಿ ಬರ್ತಕ್ಕಂಥ ರೋಗಗಳನ್ನು ತಾವು ನೋಡೋದಾದಲ್ಲಿ ಇದರಲ್ಲಿ ಎಲೆ ಚುಕ್ಕೆ ರೋಗಗಳು ಅಂತ ಕಾಣಿಸ್ಕೊಳ್ತದೆ. ಅಲ್ಟರ್ನೇರಿಯಾ ಎಲೆ ಚುಕ್ಕೆ ರೋಗ ಅಂತ ಹೇಳ್ಬೋದು. ಈ ಚುಕ್ಕೆಗಳು ಮೊದಲನೇ ಹಂತದಲ್ಲಿ ಸಣ್ಣ ಸಣ್ಣ ಆಕಾರದ ಚುಕ್ಕೆಗಳು ಕಂಡು ಬಂದರೂ ಕೂಡ ನಂತರದ ದಿನಗಳಲ್ಲಿ ಆ ಚುಕ್ಕೆಗಳು ಒಂದಕ್ಕೊಂದು ಹೊಂದಿಕೊಂಡು ಇಡೀ ಎಲೆ ಎಲ್ಲ ಸುಟ್ಟಂತಾಗಿ ಆ ಎಲೆ ಉದುರಿ ಹೋಗುತ್ತೆ. ಇದರಿಂದ ಅದು ತೆನೆಗಟ್ಟುವಿಕೆ ಅಂತ ಏನ್ ಹೇಳ್ತೀವಿ, ಕಾಳುಗಟ್ಟುವಿಕೆ ಆಗಿರ್ಬೋದು, ತೆನೆಗಟ್ಟುವಿಕೆಯಲ್ಲಿ ಕೊರತೆ ಬಂದು ಇಳುವರಿಯಲ್ಲಿ ಸಾಕಷ್ಟು ಹಾನಿಯಾಗುತ್ತೆ. ಈ ಒಂದು ರೋಗಗಳನ್ನು ನಿರ್ವಹಣೆ ಮಾಡೋದಕ್ಕೆ ಯಾವ್ದಾದ್ರು ಒಂದು ರಾಸಾಯನಿಕವನ್ನ, ಅದು ಹೆಕ್ಸಾಕೊನಾಜೋಲ್ ಆಗಿರ್ಬೋದು, ಪ್ರೊಪಿಕೊನಾಜೋಲ್ ಅಥವಾ ಡೈಫೆನ್ಕೊನಾಜೋಲ್ ಅಥವಾ ನೇಟಿವೊ ಅಂತ ಹೇಳಿ ನ್ಯೂ ಕೆಮಿಕಲ್ ಇದೆ, ಟೆಬ್ಯುಕೊನಾಜೋಲ್ ಪ್ಲಸ್ ಟ್ರೈಪ್ಲಾಕ್ಸಿಸ್ಟ್ರಾಬಿನ್, ಈ ರೀತಿ ಕಾಂಬಿ ರಾಸಾಯನಿಕಗಳನ್ನು ಉಪಯೋಗಿಸೋದ್ರಿಂದ ಈ ಎಲೆ ಚುಕ್ಕೆ ರೋಗಗಳನ್ನು ನಿರ್ವಹಣೆ ಮಾಡಬಹುದು. ಇನ್ನು ಇದರಲ್ಲೂ ಕೂಡ ಒಂದು ವೈರಸ್ನಿಂದ ಬರತಕ್ಕಂತ ರೋಗ ಕಂಡು ಬರುತ್ತೆ, ಅದನ್ನ ನೆಕ್ರೋಸಿಸ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಕರಿತೀವಿ, ಬಡ್ ನೆಕ್ರೋಸಿಸ್ ಅಂತೇಳಿ. ಇದು ವೈರಸ್ನಿಂದ ಬರತಕ್ಕಂತ ಒಂದು ರೋಗ. ಆಮೇಲೆ ಈ ಒಂದು ವೈರಸ್ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಥ್ರಿಪ್ಸ್ ಅಂತಕ್ಕಂತ ಒಂದು ಕೀಟದಿಂದ ಹರಡುವಂಥದ್ದು, ಥ್ರಿಪ್ಸ್ ನುಸಿಯಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುವಂಥದ್ದು. ನಾನು ಆಗಲೇ ಹೇಳ್ದಂಗೆ ವೈರಸ್ ರೋಗಗಳಿಗೆ ಡೈರೆಕ್ಟ್ ಆಗಿ ಯಾವುದೇ ಔಷಧಿ ಇರೋದಿಲ್ಲ, ಆದ್ರೆ ಅವುಗಳನ್ನ ಯಾವುದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ

0: ಹರಡುತ್ತೆ. ಅಂತ ಕೀಟಗಳನ್ನು ನಾವು ನಿರ್ವಹಣೆ ಮಾಡಿ ಈ ರೋಗವನ್ನ ನಿರ್ವಹಣೆ ಮಾಡಬಹುದು. ಬೀಜೋಪಚಾರ ಮಾಡುವುದರ ಮೂಲಕ ಈ ಇಮಿಡಾಕ್ರೋಪಿಡ್ ಅಂತಕ್ಕಂತ ಒಂದು ರಾಸಾಯನಿಕವನ್ನ 5 ml ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತುವುದರಿಂದ ಈ ಕೀಟಗಳ ಹಾವಳಿಯನ್ನು ತಪ್ಪಿಸಿ ವೈರಸ್ನಿಂದ ಬರತಕ್ಕಂತ ರೋಗವನ್ನ ನಿರ್ವಹಣೆ ಮಾಡಬಹುದು.
1: ಈಗ ತಾವು ಡಾಕ್ಟರ್ ಹೊಸ ತಳಿಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಡ್ತಾ ಇದ್ರಿ, ಈ ತಳಿಗಳ ಇಳುವರಿ ಹೇಗಿದೆ ಅಂತೀರಿ?
0: ಈ ತಳಿಗಳ ಇಳುವರಿ ಹಿಂದಿನ ತಳಿಗಳಿಗೆ ಹೋಲಿಸಿದರೆ 10% ನಷ್ಟು ಜಾಸ್ತಿನೇ ಇದೆ. ಅವು ಇಳುವರಿಯಲ್ಲೂ ಕೂಡ ಉತ್ತಮವಾಗಿದಾವೆ ಮತ್ತು ರೋಗ ನಿರೋಧಕತೆಯನ್ನು ಕೂಡ ಹೊಂದಿದವು. ಆದ ಕಾರಣ ಸುಧಾರಿತ ತಳಿಗಳನ್ನ ರೈತರು ಉಪಯೋಗಿಸಿದರೆ ಹೆಚ್ಚು ಲಾಭದಾಯಕ.
1: ಡಾಕ್ಟರ್, ಈಗ ಸಾಮಾನ್ಯವಾಗಿ ನಮ್ಮ ರೈತರು ಕೆಲವರು ಸಾವಯವ ಗೊಬ್ಬರಗಳನ್ನೇ ಬಳಸ್ತಾರೆ, ಕೆಲವರು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ವ್ಯವಸಾಯನ ಮಾಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಸಾವಯವ ರೀತಿಯಲ್ಲಿ ಮುಂಗಾರು ಬೆಳೆಯನ್ನ ಬೆಳೀತಕ್ಕಂತ ನಮ್ಮ ರೈತರಿಗೆ ಬೆಳೆಗಳಿಗೆ ಬರ್ತಕ್ಕಂತ ರೋಗಗಳ ನಿರ್ವಹಣೆಯನ್ನ ಹೇಗ್ ಮಾಡ್ಬೇಕಂತೀರಿ? ಯಾವ್ಯಾವ ಕ್ರಮಗಳನ್ನ ಕೈಗೊಳ್ಬೇಕಂತೀರಿ?
0: ಕಂಪ್ಲೀಟ್ ಆಗಿ ನಾವು ಸಾವಯವ ರೈತರು ಇದೀವಿ ಅಂತಕ್ಕಂಥವ್ರು ಏನ್ ನಾನು ಕತ್ತು ಕೊಳೆ ರೋಗ, ಸಸಿ ಕೊಳೆ ರೋಗ ಇವುಗಳಿಗೆ ಹೇಳಿದೆ, ಇವುಗಳಿಗೆ ರಾಸಾಯನಿಕವನ್ನು ಉಪಯೋಗಿಸದೆ ಟ್ರೈಕೋಡರ್ಮ ಪುಡಿಯನ್ನು ಮಾತ್ರ ಬೀಜೋಪಚಾರಕ್ಕೆ ಉಪಯೋಗಿಸುವುದರ ಮೂಲಕ ರೋಗಗಳನ್ನು ಹತೋಟಿಯಲ್ಲಿ ಇಡಬಹುದು. ಇನ್ನು ಬೂದಿ ರೋಗ, ಎಲೆ ಚುಕ್ಕೆ ರೋಗಗಳು ಬಂದಾಗ ಹುಳಿ ಮಜ್ಜಿಗೆಯನ್ನು ಸಿಂಪಡಣೆ ಮಾಡುವುದರ ಮೂಲಕ, ಆಮೇಲೆ ಬೀಜೋಪಚಾರಕ್ಕೆ ಬೀಜಾಮೃತವನ್ನು ಉಪಯೋಗಿಸುವುದರ ಮೂಲಕ ಕೂಡ ಸಾವಯವದಲ್ಲೂ ಕೂಡ ರೋಗಗಳನ್ನು ರೈತರು ಹತೋಟಿಯಲ್ಲಿ ಇಟ್ಕೊಳ್ಬಹುದು.
1: ಪ್ರಮುಖವಾಗಿ ಈಗ ತಾವು ಮಜ್ಜಿಗೆ ಹೇಳ್ತಾ ಇದ್ರಿ, ಬೀಜಾಮೃತ ಹೇಳ್ತಾ ಇದ್ರಿ, ಈ ಮಜ್ಜಿಗೆ ಮತ್ತು ಬೀಜಾಮೃತವನ್ನು 1 ಎಕರೆಗೆ ಎಷ್ಟು ಲೀಟರ್ ಸಿಂಪಡಣೆ ಮಾಡಬೇಕಾಗುತ್ತೆ?
0: ನಾವು ಹುಳಿ ಮಜ್ಜಿಗೆ ಅಂತ ಕರಿಬೇಕು ಅಂತಂದ್ರೆ ಅದು ಮಜ್ಜಿಗೆ ಕಡದ ನಂತರ 5 ರಿಂದ 6 ದಿನಗಳವರೆಗೆ ಇಟ್ಟಿರ್ತಕ್ಕಂಥದ್ದು. ಅಂತ ಒಂದು ಹುಳಿ ಆಗಿರ್ತಕ್ಕಂತ ಮಜ್ಜಿಗೆಯನ್ನ 6 ಲೀಟರ್ನಷ್ಟು 1 ಎಕರೆಗೆ ಉಪಯೋಗಿಸಿದ್ರೆ ಈ ಬೂದಿ ರೋಗ ಆಗಿರ್ಬೋದು, ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಇಂಥವುಗಳನ್ನ ನಿರ್ವಹಣೆ ಮಾಡಬಹುದು.
1: ಮುಂಗಾರು ಬೆಳೆಗಳಲ್ಲಿ ರೈತರು ಇನ್ನು ಕೆಲವರು ಕೇವಲ ಈ ಬೀಜೋಪಚಾರ ಮಾಡಿ ಬಿತ್ತನೆಯನ್ನ ಮಾಡಿರ್ತಕ್ಕಂಥವ್ರು ನಮ್ಮಲ್ಲಿ ಕಾಣ್ತಾರೆ. ಯಾಕಂದ್ರೆ ಇವಾಗೆಲ್ಲ ರೆಡಿಮೇಡ್ ಬೀಜೋಪಚಾರಗಳು ಮಾಡಿದ್ದು ಬೀಜಗಳು ಸಿಗ್ತಾ ಇದಾವೆ. ಇಂಥ ಬೀಜೋಪಚಾರ ಮಾಡಿದಂತ ಬೀಜಗಳನ್ನ ಬಿತ್ತಿದ ರೈತರು ಈ ತರದ ರೋಗಗಳು ಕಂಡು ಬರ್ಲಿಕ್ಕೆ ಸಾಧ್ಯ ಇದೇನಾ ಅಥವಾ ಬರೋದಿಲ್ವಾ?
0: ಈಗ ಅವರು ರೆಡಿಮೇಡ್ ಬೀಜೋಪಚಾರ ಅಂತ ತಾವೇನಂತೀರಿ, ಅದು ಒಂದು ಕೀಟಕ್ಕಾಗಿರ್ಬೋದು ಅಥವಾ ಬೀಜ ಕೆಡದಂತೆ ಮಾಡಿರ್ತಕ್ಕಂತ ಒಂದು ಟ್ರೀಟ್ಮೆಂಟ್ ಕೂಡ ಆಗಿರ್ಬೋದು ಒಂದೊಂದು ಸಾರಿ. ಆದ ಕಾರಣ ನಮಗೆ ಏನ್ ಬೇಕು ಆ ಒಂದು ಬೀಜೋಪಚಾರವನ್ನ ನಾವು ಮರು ಮಾಡಿಕೊಂಡ್ರೆ ಉತ್ತಮ. ಈಗ ಟ್ರೈಕೋಡರ್ಮ ಪುಡಿಯಿಂದ ಬೀಜೋಪಚಾರ ಮಾಡುವುದನ್ನ ಅವರು ಮಾಡಿರೋದಿಲ್ಲ. ಅವ್ರು ಬಹಳ ಅಂದ್ರೆ ಬೀಜಗಳಿಗೆ ಹುಳ ಹತ್ತದಂತೆ ಏನಾದ್ರು ಒಂದು ಉಪಚಾರವನ್ನು ಮಾಡಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಟ್ರೈಕೋಡರ್ಮ ಬೀಜೋಪಚಾರ ಮಾಡಿದ್ರೆ ಬೀಜದಿಂದ ಮತ್ತು ಹೊಲದಿಂದ ಬರ್ತಕ್ಕಂಥ ರೋಗಗಳನ್ನ ನಿರ್ವಹಣೆ ಮಾಡಬಹುದು.
1: ಬೀಜಗಳಿಗೆ ಸಾಮಾನ್ಯವಾಗಿ ರೋಗ ನಿರ್ವಹಣೆಯನ್ನ ಯಾವ ರೀತಿ ಮಾಡಿದ್ರೆ ನಾವು ಉತ್ತಮ ಅಂತ ಹೇಳ್ತೀರಿ?
0: ಬೀಜ ಒಂದು ಪ್ರೊಡಕ್ಷನ್ ಹಂತದಲ್ಲಿದ್ದಾಗ ಅಲ್ಲಿ ಏನ್ ಮಾಡ್ತಾರೆ, ಕೃಷಿ ವಿಜ್ಞಾನಿಗಳು ಭೇಟಿಯಾಗಿ ಅದರಲ್ಲಿ ಯಾವುದೇ ಒಂದು ರೋಗಕಾರಕಗಳಿದ್ರೆ ಅವುಗಳನ್ನ ತಗ್ಸೋದ್ರ ಮೂಲಕ, ಬೇರೆ ಬೆಳೆಯ ಮಿಶ್ರ ಬೀಜಗಳು ಸೇರದಂತೆ ಕಿತ್ತು ಹಾಕಿಸೋದ್ರ ಮೂಲಕ ಈ ಬೀಜಗಳಿಗೆ ರೋಗ ಬರದಂತೆ ಅವರು ಕ್ರಮಗಳನ್ನು ಕೈಗೊಂಡಿರ್ತಾರೆ. ಹಂಗಾಗಿ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದಲ್ಲಿ ತಯಾರಾದಂತ ಬೀಜಗಳನ್ನ ಉಪಯೋಗಿಸಿದ್ರೆ ರೈತರಿಗೆ ಉತ್ತಮ.
1: ಅಂದ್ರೆ ಸಾಮಾನ್ಯವಾಗಿ ಬೀಜೋಪಚಾರ ಮಾಡಿರಬೇಕು ಮತ್ತೆ ಹೆಚ್ಚು ನೀರು ನಿಲ್ದಂತೆ ಕಾಳಜಿಯನ್ನು ವಹಿಸಬೇಕು, ಆಮೇಲೆ ಸಮತೋಲನ ಗೊಬ್ಬರವನ್ನ ಬಳಸೋದ್ರಿಂದ ನಾವು ಈ ರೋಗ ನಿರ್ವಹಣೆಯನ್ನ ಮಾಡಲಿಕ್ಕೆ ಒಂದು ಸಾಧ್ಯತೆ ಇದೆ ಅಂತೀರಿ?
0: ಹಾ, ಉತ್ತಮ ಬೀಜದಿಂದ ಉತ್ತಮ ಬೆಳೆಯನ್ನ ಪಡಿಬಹುದು ಅಂತಕ್ಕಂಥದನ್ನ ನಾವು ಹೇಳ್ಬೋದು.
1: ಸಾಮಾನ್ಯವಾಗಿ ನಮ್ಮ ರೈತರ ಈ ಖರ್ಚು ಮತ್ತು ವೆಚ್ಚಗಳನ್ನ ಕಡಿಮೆ ಮಾಡಲಿಕ್ಕೆ ಯಾವ್ಯಾವ ಕ್ರಮಗಳನ್ನ ಕೈಗೊಳ್ಳಬಹುದಂತೀರಿ?
0: ಒಂದು ಸಾಧಾರಣ ಕ್ರಮಗಳನ್ನ ಅನುಸರಿಸುವ ಮೂಲಕ ಕೂಡ ರೈತರು ತಮ್ಮ ಖರ್ಚುಗಳನ್ನ ಕಡಿಮೆ ಮಾಡಿಕೊಳ್ಬಹುದು. ಅದರಲ್ಲಿ ಮೊದಲನೇದು ಅಂತಂದ್ರೆ ಶಿಫಾರಸು ಮಾಡಿರ್ತಕ್ಕಂಥ ದಿನಾಂಕದ ಬಿತ್ತೋದು. ಈಗ ಹೆಸರು ಮತ್ತು ಉದ್ದು 15 ನಂತರ ಬಿತ್ತಿದ್ರೆ ಇಳುವರಿಯಲ್ಲಿ ಕಡಿಮೆ ಆಗುತ್ತೆ. ಈ ನಂತರ ರೋಗ ನಿರೋಧಕ ತಳಿಗಳ ಮೊರೆ ಹೋಗೋದು. ಈ ಶೇಂಗಾ ತೆಗೆದುಕೊಂಡ್ರೆ ಎಲೆ ಚುಕ್ಕೆ ರೋಗಗಳಿಗೆ ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರ್ತಕ್ಕಂಥ ತಳಿಗಳು DH 256, DH 257, GPBD 4 ಅಂತಕ್ಕಂಥ ತಳಿಗಳು ಎಲೆ ಚುಕ್ಕೆ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿದವು. ಇಂಥ ತಳಿಗಳನ್ನು ಉಪಯೋಗಿಸಿದರೆ ಅಲ್ಲಿ ರಾಸಾಯನಿಕಗಳ ಮೊರೆ ಹೋಗದಂತೆ ಖರ್ಚು ಕಡಿಮೆ ಮಾಡಿಕೊಳ್ಬೋದು. ಈ ರೀತಿ ಒಂದು ರೈತರುಗಳು ಸ್ವತಃ ವಿಜ್ಞಾನಿ ಆಗುವುದರ ಮೂಲಕ ಖರ್ಚನ್ನು ಕಡಿಮೆ ಮಾಡಿಕೊಳ್ಬೋದು.
1: ಸರ್ಕಾರದಿಂದ ಯಾವುದಾದರೂ ಸೌಲಭ್ಯಗಳು ನಮ್ಮ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ರಾಸಾಯನಿಕ ಗೊಬ್ಬರಗಳಲ್ಲಾಗಿರ್ಬೋದು ಅಥವಾ ಇನ್ನಿತರೆ ಯೋಜನೆಗಳು ಏನಾದರೂ ಇದ್ರೆ ತಾವು ತಿಳಿಸಬಹುದು?
0: ಸಣ್ಣ ಪ್ರಮಾಣದಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರಾತ್ಯಕ್ಷಿತ ರೂಪದಲ್ಲಿ ಶೇಂಗಾ ಬೆಳೆಯನ್ನ ಕೊಟ್ಟಿದ್ದಾರೆ. ಆ ರೀತಿ ಆಯಾ ವರ್ಷದ ಯೋಜನೆಗೆ ಅನುಗುಣವಾಗಿ ಅತಿ ಸಣ್ಣ ಪ್ರಮಾಣದಲ್ಲಿ ಉತ್ತಮ ತಳಿಯ ಬೀಜಗಳನ್ನ ಪೂರೈಸುವಂತದ್ದು ಇರುತ್ತೆ. ಅದನ್ನ ರೈತರು ಕೃಷಿ ವಿಶ್ವವಿದ್ಯಾಲಯ ಸಂಪರ್ಕದಲ್ಲಿದ್ದು ಅದರ ಅನುಕೂಲವನ್ನು ಪಡೆದುಕೊಳ್ಬಹುದು ಅಂತ ನಾನು ತಿಳಿಸ್ತೇನೆ.
1: ಡಾಕ್ಟರ್ ಗುರುಪಾದವರೇ, ಇಷ್ಟೊತ್ತು ತಾವು

0: ಮುಂಗಾರು ಬೆಳೆಗಳಲ್ಲಿ ರೋಗಗಳ ನಿರ್ವಹಣೆ ಕುರಿತು ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದೀರಿ. ತಮ್ಮ ಮೊಬೈಲ್ ಸಂಖ್ಯೆ ನಮ್ಮ ರೈತ ಬಾಂಧವರಿಗಾಗಿ
1: 9867848479 ಇದು ನನ್ನ ಮೊಬೈಲ್ ಸಂಖ್ಯೆ ಆಗಿರುತ್ತೆ. ಯಾರಾದರೂ ರೈತರಿಗೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ತಾವು ಕರೆಯನ್ನು ಮಾಡಬಹುದು.
0: ರೈತ ಬಾಂಧವರೇ, ರೋಗದ ಆರಂಭಿಕ ಲಕ್ಷಣಗಳನ್ನು ಕಂಡುಹಿಡ್ಕೊಂಡು ತಕ್ಷಣದಲ್ಲೇ ತಾವು ಕೃಷಿ ಇಲಾಖೆ ಅಥವಾ ಕೃಷಿ ವಿಜ್ಞಾನಿಗಳ ಸಲಹೆಯಂತೆ ಸೂಕ್ತ ಶಿಲೀಂಧ್ರನಾಶಕ ಅಥವಾ ಕೀಟನಾಶಕಗಳನ್ನು ಬಳಸಬಹುದು. ಈ ಕ್ರಮಗಳನ್ನು ಅನುಸರಿಸುವುದರಿಂದ ಈ ಮುಂಗಾರು ಬೆಳೆಗಳಲ್ಲಿ ಕಂಡುಬರತಕ್ಕಂಥ ರೋಗಗಳ ಹಾವಳಿಯನ್ನು ಕಡಿಮೆ ಮಾಡಿ ಉತ್ತಮ ಇಳುವರಿಯನ್ನು ತಾವು ಪಡಿಬಹುದು. ಡಾಕ್ಟರ್ ಗುರುಪಾದ್ ಬಳೂಲ್ ಅವರು, ತಾವು ಇಷ್ಟೊತ್ತು ನಮ್ಮ ಜೊತೆಗಿದ್ದು ಮುಂಗಾರು ಬೆಳೆಗಳಲ್ಲಿ ಕಂಡುಬರತಕ್ಕಂಥ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ವಿಷಯಗಳನ್ನು ತಿಳಿಸಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ಆಕಾಶವಾಣಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ.
1: ಧನ್ಯವಾದಗಳು ಸರ್. ನಮಸ್ಕಾರ.
2: ಮುಂಗಾರು ಬೆಳೆಗಳಲ್ಲಿ ಕಂಡುಬರುವ ರೋಗಗಳು ಹಾಗೂ ನಿರ್ವಹಣಾ ಕ್ರಮಗಳು ಈ ಕುರಿತು ಇದುವರೆಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗ ಶಾಸ್ತ್ರ ವಿಭಾಗದಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಗುರುಪಾದ್ ಬಳೂಲ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಕುಮಾರ್ ಅಗಡಿ, ಸಂಕಲನ ಸುಮಾ.

0: ಕೃಷಿ ಶೋಧನೆ ಸಾಧನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
1: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
1: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
1: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
0: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
1: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
0: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ
1: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
0: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಇನ್ನು ಮುಂದೆ ಕೇಳೋಣ ಯಲ್ಲಮ್ಮನವಾಡಿಯ ರಾಧಾಬಾಯಿ ಮಾದರ್ ಹಾಗೂ ಸಂಗಡಿಗರಿಂದ ಚೌಡಕಿ ಪದ.

ಇದುವರೆಗೆ ಯಲ್ಲಮ್ಮನವಾಡಿಯ ರಾಧಾಬಾಯಿ ಮಾದರ ಹಾಗೂ ಸಂಗಡಿಗರಿಂದ ಚೌಡಿಕಿ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದು ಇಂದಿನ ಕೃಷಿರಂಗ. ಇನ್ನು ನಾಳಿನ ಕೃಷಿರಂಗದೊಳಗೆ ಮತ್ತೆ ಭೇಟಿಯಾಗೋಣಂತ. ನಮಸ್ಕಾರ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ನಂತರ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
2: ಮಹಿಳೆ ಜೀವನದ ನಿರೂಪಕಿ.
3: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
4: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
5: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ನ್ಯೂಜಿಲೆಂಡ್ ನಿಯೋಗದೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾತುಕತೆ. ರಾಮ ಮಂದಿರ ದೇಣಿಗೆ ದುರುಪಯೋಗ ಆರೋಪ, ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಭಾರತ ಜಪಾನ್ ಕರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ದ ಭಾರತ ವನಿತಾ ತಂಡಕ್ಕೆ ಗೆಲುವು. ವಾರ್ತೆಗಳ ವಿವರ: ನ್ಯೂಜಿಲೆಂಡ್ ಗ್ರಾಮೀಣಾಭಿವೃದ್ದಿ ಸಚಿವ ಮಾರ್ಕ್ ಪ್ಯಾಟರ್ಸನ್ ನೇತೃತ್ವದ ನಿಯೋಗ ಇಂದು ನವದೆಹಲಿಯ ಸಂಸತ್ ಭವನದಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರನ್ನು ಭೇಟಿ ಮಾಡಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಓಂ ಬಿರ್ಲಾ, ಸಂಸದೀಯ ವಿನಿಮಯವನ್ನು ಬಲಪಡಿಸುವ ಹಾಗೂ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ದೀರ್ಘಕಾಲದ ಸಂಬಂಧಗಳನ್ನು ಮತ್ತಷ್ಟು ಗಾಢಗೊಳಿಸುವ ಮಹತ್ವವನ್ನು ಸಭೆಯು ಒತ್ತಿ ಹೇಳಿದೆ. ಸಂಸತ್ ಭವನಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ನಿಯೋಗಕ್ಕೆ ಭಾರತದ ಸಂಸದೀಯ ಪ್ರಜಾಪ್ರಭುತ್ವ, ಶ್ರೀಮಂತ ಪ್ರಜಾಪ್ರಭುತ್ವ ಸಂಪ್ರದಾಯ ಮತ್ತು ವಾಸ್ತುಶಿಲ್ಪದ ಶ್ರೇಷ್ಠತೆಯನ್ನು ಪರಿಚಯಿಸಲಾಯಿತು ಎಂದು ತಿಳಿಸಿದ್ದಾರೆ. ರಾಮ ಜನ್ಮಭೂಮಿ ದೇವಾಲಯದಲ್ಲಿ ದೇಣಿಗೆ ದುರುಪಯೋಗದ ಆರೋಪದ ಕುರಿತು ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಉತ್ತರ ಪ್ರದೇಶ

0: ವಿಶೇಷ ಸರ್ಕಾರ ರಚಿಸಿದ್ದ ವಿಶೇಷ ತನಿಖಾ ತಂಡಕ್ಕೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ಅಯೋಧ್ಯೆ ರಾಮಮಂದಿರಕ್ಕೆ ಮೀಸಲಾದ ದೇಣಿಗೆಗಳ ದುರುಪಯೋಗದ ಆರೋಪದ ಬಗ್ಗೆ ಸಿಬಿಐ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಗಳ ಕುರಿತು ಕೇಂದ್ರ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಮತ್ತು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ನ್ಯಾಯಾಲಯ ನೋಟಿಸ್ ನೀಡಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜೆ ಬಾಗ್ಚಿ ಮತ್ತು ವಿ ಮೋಹನ್ ನೇತೃತ್ವದ ನ್ಯಾಯಪೀಠ ಅರ್ಜಿಗಳನ್ನು ವಿಚಾರಣೆ ನಡೆಸಿತು. ಜೂನ್ 13ರಂದು ದೇವಾಲಯದ ದೇಣಿಗೆಗಳ ದುರುಪಯೋಗದ ಆರೋಪದ ನಂತರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕೋರಿಕೆಯ ಮೇರೆಗೆ ಉತ್ತರ ಪ್ರದೇಶ ಸರ್ಕಾರ ಮೂವರು ಸದಸ್ಯರ ಎಸ್ಐಟಿಯನ್ನು ರಚಿಸಿದ್ದು, ಸಮಿತಿಯಲ್ಲಿ ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್, ಐಜಿಪಿ ಕಿರಣ್ ಎಸ್ ಮತ್ತು ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಇದ್ದಾರೆ. ಭಾರತ ಮತ್ತು ಜಪಾನ್ ಇಂದು ಮುಕ್ತ ಸಂಚಾರಕ್ಕೆ ಅವಕಾಶವಿರುವ ಹಾಗೂ ನಿಯಮಾಧಾರಿತ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಉತ್ತೇಜಿಸುವ ಬದ್ದತೆಯನ್ನು ಪುನರುಚ್ಚರಿಸಿವೆ. ಜಪಾನ್ನ ಟೋಕಿಯೋದಲ್ಲಿ ನಡೆದ 8ನೇ ಭಾರತ ಜಪಾನ್ ರಕ್ಷಣಾ ನೀತಿ ಸಂವಾದದಲ್ಲಿ ಉಭಯ ದೇಶಗಳು ಪ್ರಾದೇಶಿಕ ಹಾಗೂ ಜಾಗತಿಕ ಭದ್ರತಾ ಪರಿಸ್ಥಿತಿಯ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತದ ನಿಯೋಗವನ್ನು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಹಾಗೂ ಜಪಾನ್ ನಿಯೋಗವನ್ನು ಅಂತಾರಾಷ್ಟೀಯ ವ್ಯವಹಾರಗಳ ಉಪರಕ್ಷಣಾ ಸಚಿವ ಕ್ಯಾನೋಕೋಜಿ ನೇತೃತ್ವ ವಹಿಸಿದ್ದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರದಲ್ಲಿ ಸಾಧಿಸಿರುವ ಪ್ರಗತಿಯನ್ನು ಪರಿಶೀಲಿಸಿದ ಉಭಯ ಪಕ್ಷಗಳು ರಕ್ಷಣಾ, ಕೈಗಾರಿಕೆ, ಸೈಬರ್ ಭದ್ರತೆ, ಬಾಹ್ಯಾಕಾಶ ಸೇರಿದಂತೆ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚಿಸಲಾಯಿತು. ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಅವರು ಇಂದು ದೆಹಲಿಯಲ್ಲಿ ಪೋಲೆಂಡ್ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವ್ಲಾಡಿಸ್ಲಾ ಬಾರ್ಟೋಸ್ಗೇವಿ ಹಾಗೂ ಪೋಲೆಂಡ್ ಆರ್ಥಿಕ ಅಭಿವೃದ್ದಿ ಮತ್ತು ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಮಿಚೆಲ್ ಬಾರನೋಸ್ಕಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಭಾರತ ಪೋಲೆಂಡ್ ಕಾರ್ಯತಂತ್ರದ ಪಾಲುದಾರಿಕೆ, ರಾಜಕೀಯ ತೊಡಗಿಸಿಕೊಳ್ಳುವಿಕೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ ರಕ್ಷಣೆ, ಸಂಸ್ಕೃತಿ, ಜಾಗತಿಕ ಭಯೋತ್ಪಾದನೆ ವಿರುದ್ದ ಹೋರಾಟ ಮತ್ತು ಪರಸ್ಪರ ಆಸಕ್ತಿಯ ಇತರ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸುವ ಕುರಿತು ತಮ್ಮ ಬದ್ದತೆಯನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದರು. ಈ ವರ್ಷದ ಏಪ್ರಿಲ್ನಿಂದ ಜೂನ್ವರೆಗಿನ ಅವಧಿಯಲ್ಲಿ ಭಾರತದ ಒಟ್ಟು ರಫ್ತು ಮೌಲ್ಯ 232 ಶತಕೋಟಿ ಅಮೆರಿಕನ್ ಡಾಲರ್ಗಳಿಗಿಂತ ಹೆಚ್ಚಾಗಿದ್ದು, ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ 11.37% ಬೆಳವಣಿಗೆ ದಾಖಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜೂನ್ ತಿಂಗಳಲ್ಲಿನ ಒಟ್ಟು ರಫ್ತು ಮೌಲ್ಯ 73.45 ಶತಕೋಟಿ ಅಮೆರಿಕನ್ ಡಾಲರ್ ಎಂದು ಅಂದಾಜಿಸಲಾಗಿದ್ದು, ಕಳೆದ ವರ್ಷದ ಇದೇ ತಿಂಗಳಿಗೆ ಹೋಲಿಸಿದರೆ ಶೇಕಡಾ 9.48% ಏರಿಕೆಯಾಗಿದೆ. ಜೂನ್ ತಿಂಗಳ ರಫ್ತು ಬೆಳವಣಿಗೆಗೆ ರತ್ನಾಭರಣ, ಎಂಜಿನಿಯರಿಂಗ್ ಉತ್ಪನ್ನಗಳು, ಸಾವಯವ ಮತ್ತು ಅಜೈವಿಕ ರಾಸಾಯನಿಕಗಳು, ವಿದ್ಯುನ್ಮಾನ ಉತ್ಪನ್ನಗಳು ಹಾಗೂ ಅಕ್ಕಿ ಪ್ರಮುಖ ಕೊಡುಗೆ ನೀಡಿವೆ. ವಿದ್ಯುನ್ಮಾನ ಉತ್ಪನ್ನಗಳ ರಫ್ತು ಕಳೆದ ವರ್ಷದ ಜೂನ್ನಲ್ಲಿ 4.14 ಶತಕೋಟಿ ಅಮೆರಿಕನ್ ಡಾಲರ್ನಿಂದ ಈ ವರ್ಷದ ಜೂನ್ನಲ್ಲಿ 4.93 ಶತಕೋಟಿ ಅಮೆರಿಕನ್ ಡಾಲರ್ಗೆ ಏರಿಕೆಯಾಗಿದ್ದು, ಸುಮಾರು ಶೇಕಡಾ 19ರಷ್ಟು ಹೆಚ್ಚಳ ಕಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅನಿವಾಸಿ ಭಾರತೀಯರಿಗೆ ಸಂಪರ್ಕವನ್ನು ಇನ್ನಷ್ಟು ಹೆಚ್ಚಿಸಬೇಕು ಮತ್ತು ನವೀನ ಠೇವಣಿ ಉತ್ಪನ್ನಗಳನ್ನು ಪರಿಚಯಿಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಬ್ಯಾಂಕುಗಳು, ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಅವರು ಸಂವಾದ ನಡೆಸಿದರು. ಬ್ಯಾಂಕುಗಳು ಮತ್ತು ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ಭಾಗವಹಿಸುವಿಕೆಯು ವಿದೇಶಿ ಕರೆನ್ಸಿ ಒಳಹರಿವುಗಳನ್ನು ಸಜ್ಜುಗೊಳಿಸುವಲ್ಲಿ ವಿನಿಮಯ ಸೌಲಭ್ಯಗಳ ಪರಿಣಾಮಕಾರಿತ್ವ ಒತ್ತಿ ಹೇಳುತ್ತದೆ. ಅವರ ಭಾಗವಹಿಸುವಿಕೆಯು ಭಾರತದ ವಿದೇಶಿ ವಿನಿಮಯ ಮೀಸಲುಗಳನ್ನು ಬಲಪಡಿಸುತ್ತದೆ ಮತ್ತು ಜಾಗತಿಕ ಅಸ್ಥಿರತೆಯ ನಡುವೆ ಬಾಹ್ಯ ವಲಯದ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದರು. ಕೊಲಂಬಿಯಾದ ಬುಕಾರಮಂಗ ನಗರದಲ್ಲಿ ಈ ತಿಂಗಳ 4ರಿಂದ 12ರವರೆಗೆ ನಡೆಯಲಿದ್ದ 56ನೇ ಅಂತಾರಾಷ್ಟೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತದ 5 ವಿದ್ಯಾರ್ಥಿಗಳು

0: ಚಿನ್ನದ ಪದಕ ಗೆದ್ದಿದ್ದಾರೆ. ಪುಣೆಯ ಕನಿಷ್ ಜೈನ್, ಇಂದೋರ್ನ ರಿದ್ದೇಶ್ ಆನಂದ್ ಬೆಂಡಾಳೆ, ನವದೆಹಲಿಯ ರುಷಿತ್ ಗರ್ಗ್, ಮುಂಬೈನ ಶ್ರೇಷ್ಠ ಸುರಯ್ಯ ಹಾಗೂ ಅಹಮದಾಬಾದ್ನ ಸ್ವರಿತ್ ಜೋಶಿ ಚಿನ್ನದ ಪದಕ ವಿಜೇತರಾಗಿದ್ದಾರೆ. 87 ದೇಶಗಳ 381 ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಭಾರತ, ರಷ್ಯಾ, ಚೀನಾ, ಕಜಕಸ್ತಾನ, ದಕ್ಷಿಣ ಕೊರಿಯಾ ಹಾಗೂ ತೈವಾನ್ನೊಂದಿಗೆ ಜಂಟಿ ಪ್ರಥಮ ಸ್ಥಾನ ಪಡೆದಿದೆ. ಭಾರತೀಯ ತಂಡವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದು, 5 ಚಿನ್ನದ ಪದಕಗಳ ಸಾಧನೆಯು ದೇಶದ ಯುವಶಕ್ತಿಯ ಅಪಾರ ಸಾಮರ್ಥ್ಯ ಹಾಗೂ ವಿಜ್ಞಾನ ಮತ್ತು ಸಂಶೋಧನೆಯ ಮೇಲಿನ ಅವರ ಆಸಕ್ತಿಗೆ ಮತ್ತೊಂದು ನಿದರ್ಶನವಾಗಿದೆ ಎಂದು ಹೇಳಿದ್ದಾರೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ನಾಳೆ ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಈ ಕಾರ್ಯಕ್ರಮವು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ನವೋದ್ಯಮಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸುತ್ತದೆ. ಲಾರ್ಡ್ಸ್ನಲ್ಲಿ ನಡೆದ ಭಾರತ ಇಂಗ್ಲೆಂಡ್ ಏಕೈಕ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಭಾರತ 270 ರನ್ಗಳಿಂದ ಮಣಿಸಿ ಐತಿಹಾಸಿಕ ವಿಜಯ ದಾಖಲಿಸಿದೆ. ಈ ಮೂಲಕ ಲಾರ್ಡ್ಸ್ನಲ್ಲಿ ನಡೆದ ಮೊಟ್ಟ ಮೊದಲ ಮಹಿಳಾ ಕ್ರಿಕೆಟ್ ಪಂದ್ಯದಲ್ಲಿ ಗೆಲುವು ಸಾಧಿಸಿದ ದಾಖಲೆಗೆ ಭಾರತದ ವನಿತೆಯರು ಪಾತ್ರರಾಗಿದ್ದಾರೆ. ಜಕಾರ್ತಾದಲ್ಲಿ ನಡೆಯುತ್ತಿರುವ 19 ವರ್ಷದೊಳಗಿನ ಮತ್ತು 23 ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಉತ್ತಮ ಪ್ರದರ್ಶನ ಮುಂದುವರೆಸಿದ್ದು, 23 ವರ್ಷದೊಳಗಿನ ವಿಭಾಗದಲ್ಲಿ 8 ಬಾಕ್ಸರ್ಗಳು ಫೈನಲ್ ಪ್ರವೇಶಿಸಿದ್ದಾರೆ. ಸೆಮಿಫೈನಲ್ನಲ್ಲಿ ಸೋತ 7 ಬಾಕ್ಸರ್ಗಳು ಕಂಚಿನ ಪದಕ ಖಚಿತಪಡಿಸಿಕೊಂಡಿದ್ದಾರೆ. 23 ವರ್ಷದೊಳಗಿನ ಮಹಿಳೆಯರ ವಿಭಾಗದಲ್ಲಿ ನಿಶಾ, ನಿಖಿತಾ ಚಂದ್, ಕಾಜಲ್, ಮುಸ್ಕಾನ್ ಮತ್ತು ಪ್ರಿಯಾಂಕಾ ಫೈನಲ್ ಪ್ರವೇಶಿಸಿದ್ದಾರೆ. 23 ವರ್ಷದೊಳಗಿನ ಪುರುಷರ ವಿಭಾಗದಲ್ಲಿ ವಿಶ್ವನಾಥ್ ಸುರೇಶ್, ಗಂಗಾ ಹಾಗೂ ವಂಶಜ್ ಅಂತಿಮ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಇದೇ ವೇಳೆ ಮಹಿಳೆಯರ ವಿಭಾಗದಲ್ಲಿ ತನು, ಪ್ರಾಚಿ, ಶಿವಾನಿ ಹಾಗೂ ನಯನಾ ಕಂಚಿನ ಪದಕ ಗೆದ್ದರೆ, ಪುರುಷರ ವಿಭಾಗದಲ್ಲಿ ಹಿತೇಶ್, ನೀರಜ್ ಮತ್ತು ಇಶಾನ್ ಕಟಾರಿಯಾ ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇದೇ ಬುಧವಾರ ನಡೆಯಲಿರುವ ಮೊದಲ ಸೆಮಿಫೈನಲ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಗೋಲುಗಳ ಅಂತರದಿಂದ ಮಣಿಸಿದರೆ, ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ದ 2-1 ಅಂತರದ ಜಯ ಸಾಧಿಸಿ ಸೆಮಿಫೈನಲ್ ಹಂತಕ್ಕೇರಿದೆ. ಇದೇ ಗುರುವಾರ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ನಡೆಯಲಿರುವ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯೂಜಿಲೆಂಡ್ ನಿಯೋಗದೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾತುಕತೆ. ರಾಮಮಂದಿರ ದೇಣಿಗೆ ದುರುಪಯೋಗ ಆರೋಪ, ಸ್ಥಿತಿಗತಿ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಮುಕ್ತ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ಭಾರತ ಜಪಾನ್ ಕರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ದ ಭಾರತ ವನಿತಾ ತಂಡಕ್ಕೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಧಾರವಾಡ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಧಾರವಾಡ, ಕಾರ್ಯಕ್ರಮ ಕಥಾಕಲರವ.
3: ಇಂದಿನ ಕಥಾಕಲರವದಲ್ಲಿ ಕೇಳಿ ಕಥೆ ನಾಯಿ, ಹುಂಜ ಮತ್ತು ನರಿ.
4: ಶ್ರೋತೃಗಳಿಗೆಲ್ಲ ನಮಸ್ಕಾರ. ಹಲೋ ಮುದ್ದು ಮಕ್ಕಳೇ, ಹೆಂಗಿದ್ದೀರಿ? ಎಲ್ಲಾರೂ ಸುರಕ್ಷಿತವಾಗಿರ್ರಿ. ಇವತ್ತ ನಿಮ್ಮ ಮುಂದೆ ಎದಕ್ ಬಂದೀನಿ ಗೊತ್ತಾಯ್ತು? ಗೊತ್ತಾಯ್ತು, ಗೊತ್ತಾಯ್ತು, ಗೊತ್ತಾಯ್ತು ನಿಮಗೆಲ್ಲ. ಈ ಸೋಪನ ನೀತಿ ಕಥೆಗಳಿಂದ ನಿಮಗ ಮತ್ತೊಂದು ಹೊಸ ಕಥೆ ಹೇಳೋದಕ್ಕೆ ಬಂದಿದ್ದೀನಿ. ಕಥೆ ಕೇಳೋಕ ನೀವೆಲ್ಲ ಸಿದ್ಧವಾಗಿದ್ದೀರ ಹೌದಿಲ್ಲ? ಇವತ್ತಿನ ಕಥೆಯೊಳಗ ಇಬ್ಬರು ಉತ್ತಮ ಸ್ನೇಹಿತರ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಶಾಲೆಯೊಳಗ ಮತ್ತ ನಿಮ್ಮ ಅಕ್ಕಪಕ್ಕದವರಲ್ಲೂ ನಿಮಗ ಅನೇಕ ಸ್ನೇಹಿತರು ಇದ್ದಾರ ಹೌದಿ?

0: ಅಂತಹ ಇಬ್ಬರು ಸ್ನೇಹಿತರ ಕಥೆ ಇದು. ಮಕ್ಕಳೇ, ನಮಗ ಮೋಸ ಮಾಡ್ಲಿಕ್ಕೆ ಬಂದವರು ಹೆಂಗ ತಮಗ ಗೊತ್ತಿಲ್ಲದೇನೆ ಮೋಸಕ್ಕೆ ಬಲಿ ಆಗ್ತಾರ ಅನ್ನೋದನ್ನ ಈ ಕಥೆಯಿಂದ ತಿಳಿದುಕೊಳ್ಳೋಣ. ಕಥೆಯ ತಲೆಬರಹ ನಾಯಿ, ಹುಂಜ ಮತ್ತು ನರಿ. ಬರಿ ಹಂಗಾರ ಕಥಾಲೋಕಕ್ಕೆ ಹೋಗೋಣ. ಮಕ್ಳೇ, ಒಂದಾನೊಂದು ಊರೊಳಗ ನಾಯಿ ಮತ್ತ ಹುಂಜ ಉತ್ತಮ ಸ್ನೇಹಿತರಾಗಿದ್ರು. ಅವರಿಬ್ರೂ ಕೂಡ ಜಗತ್ತನ್ನು ಸುತ್ತಬೇಕು ಮತ್ತ ಏನನ್ನಾದ್ರೂ ಹೊಸತನ್ನ ನೋಡಬೇಕು ಅನ್ನುವಂತ ಹಂಬಲವನ್ನ ಹೊಂದಿದ್ರು.
1: ಸ್ನೇಹಿತ, ಯಾಕೋ ಬಹಳ ಬೇಸರಾಗಿದೆ. ಸ್ವಲ್ಪ ದಿನ ಎಲ್ಲಾದ್ರೂ ಸುತ್ತಾಡಿ ಬರೋಣೇನು?
2: ಓ ಆಯ್ತು ಗೆಳೆಯ, ಸುತ್ತಾಡಿ ಬರೋಣ. ಜಗತ್ತನ್ನು ಸುತ್ತಿದ್ರೆ ಹೊಸತೇನಾದ್ರೂ ನಾವು ಕಂಡುಕೊಳ್ಳಬಹುದು.
1: ಹಾ, ಮನಸ್ಸಿಗೆ ಖುಷಿನೂ ಸಿಗುತ್ತೆ.
2: ನಿಜ ಗೆಳೆಯ, ನಿಜ, ಮನಸ್ಸಿಗೆ ಬಹಳ ಖುಷಿ ಸಿಗುತ್ತೆ.
0: ಹಂಗಾಗಿ ನಾಯಿ ಮತ್ತು ಹುಂಜ ತಾವು ವಾಸವಾಗಿದ್ದಂಥ ರೈತನ ಹೊಲವನ್ನ ತೊರೆದು ಪಕ್ಕದಲ್ಲಿಯೇ ಇದ್ದಂಥ ಕಾಡಿಗೆ ಹೋಗುವ ರಸ್ತೆ ಮೂಲಕ ಜಗತ್ತನ್ನ ಸುತ್ತಲೂ ಸಿದ್ಧರಾದ್ರು. ಈ ಇಬ್ಬರು ಒಡನಾಡಿಗಳು ಅತ್ಯಂತ ಉತ್ಸಾಹದಿಂದ ಮತ್ತ ಯಾವುದೇ ಸವಾಲಿಗೂ ಮಣಿಯದೆ ಮುಂದೆ ಮುಂದೆ ಸಾಗಿದ್ರು.

0: ಕಾಡಿನ ಮೂಲಕ ತೆರಳುವಾಗ ಆಗ್ಲೇ ಸಮಯ ಆಗ್ತಿತ್ತು. ಹಂಗಾದ್ರೆ ಏನ್ ಮಾಡೋಣ, ಇಲ್ಲಿಯೇ ವಿಶ್ರಮಿಸೋಣ ಅಂತ ಹೇಳಿ ಹುಂಜ ಮತ್ತ ನಾಯಿ ನಿರ್ಧಾರ ಮಾಡಿದುವು.
1: ಸುತ್ತಿ ಸುತ್ತಿ ಸುತ್ತಿ ಈಗ ರಾತ್ರಿ ಆಗಕ್ ಶುರುವಾಯ್ತು. ಇವತ್ತು ನಾವು ಇಲ್ಲೇ ಎಲ್ಲಾದ್ರೂ ವಿಶ್ರಮಿಸ್ಬಿಡೋಣ.
2: ಹಾ ನೋಡು, ಅಲ್ಲಿ ನೋಡು, ಒಂದು ಮರ ಕಾಣ್ತಾ ಇದೆ, ಬಾ ಅಲ್ಲಿಗೆ ಹೋಗೋಣ. ಹಾ ಹಾ ನೋಡು, ಈ ಮರದ ಅಡಿಯಲ್ಲಿ ನಾವು ವಿಶ್ರಮಿಸೋಣ.
1: ಈ ಮರದಡಿ ಚೆನ್ನಾಗೂ ಇದೆ ನೋಡು, ನಾನು ಈ ಮರದಡಿನಲ್ಲಿ ಹಾಗೆ ತೆಗಳಬಹುದು ಅಂತ. ಈ ಜಾಗದಲ್ಲಿ ನಾನು ಕೂತು ಕಾವಲು ಕಾಯ್ತೀನಿ, ನೀನು ಹೋಗಿ ಮರದ ಮೇಲೆ ಮಲಕು.
0: ಹುಂಜ, ರಾತ್ರಿ ಸಮಯದೊಳಗ ವಿಶ್ರಮಿಸಲಿಕ್ಕೆ ಒಂದು ಸ್ಥಳನ ಹುಡುಕ್ತು. ಅದರ ರೂಢಿ ಹಂಗ ಒಂದು ಟೊಳ್ಳಾದ ಮರದ ಬಳಿಗೆ ಬಂದ್ ನಿಂತು. ನಾಯಿ ಕೆಲಸ ರಾತ್ರಿ ವೇಳೆ ಕಾವಲು ಕಾಯೋದು. ಹಂಗ ಅದು ಕೂಡ ಏನ್ ಮಾಡ್ತು, ಆ ಮರದ ಬುಡದ ಕೆಳಗ ತೆವಳ್ಳಿಕ್ಕೆ ಉತ್ತಮ ಆದ ಪ್ರದೇಶ ಇದು ಅಂತ ಹೇಳಿ ತಿಳ್ಕೊಂಡು ಅದು ಅಲ್ಲಿ ಮಲ್ಕೊಳ್ತು. ಹಾ ಮಕ್ಳೇ, ಹುಂಜ ಬೆಳಗಿನ ಸಮಯದೊಳಗ ಮರದ ಟೊಂಗಿ ಮೇಲೆ ಹಾರಿ ಹೋಗಿ ಕೂಡಬಹುದಿತ್ತು. ಎರಡೂ ಕೂಡ ಆರಾಮಾಗಿ ಮಲಿಕೊಂಡ್ ಬಿಟ್ವು. ಬೆಳಗಿನ ಹೊತ್ತು ಸೂರ್ಯ ಉದಯಿಸುವ ಮೊದಲೇ ಹುಂಜಕ್ಕ ಎಂದಿನಂಗನ ಎಚ್ಚರಾತು. ಹುಂಜ ಒಂದ ಕ್ಷಣ ತಾನೆಲ್ಲಿದ್ದೀನಿ ಅಂಥೇಳಿ ಅನ್ನೋದನ್ನ ಮರೆತು ಹೋಗ್ಬಿಟ್ಟಿತ್ತು. ನಿದ್ದೆಯ ಮಂಪರಿನಲ್ಲಿ ಅದು ಇನ್ನೂ ತಾನು ರೈತನ ಹೊಲದಲ್ಲಿಯೇ ಇದ್ದೀನಿ ಅಂತ ಹೇಳಿ ಭಾವಿಸ್ತು.
2: ಓ ಬೆಳಕಾಯ್ತು, ನಾನು ಎಲ್ಲರನ್ನೂ ಎಚ್ಚರಿಸುವ ಸಮಯ.

0: ಕುಂಜದ ಕೂಗಿನಿಂದಾಗಿ ಲಘುಬಗೆಯಿಂದ ಎಚ್ಚರಗೊಂಡಂಥ ನರಿ ತಕ್ಷಣವೇ ಜಾಗೃತಗೊಳ್ತು. ಹಾ ಮಕ್ಕಳೇ, ನರಿಯು ಕುಂಜದ ಧ್ವನಿ ಕೇಳಿ ಏನ್ ಹೇಳ್ತು ಕೇಳೋಣ.
1: ಓಹೋ, ಅದು ಕುಂಜದ ಧ್ವನಿ. ಕುಂಜ ಕಾಡಿಗೆ ಬಂದಿದೆ. ನಾನೀ ಕೂಡಲೇ ಅದು ಇದ್ದಲ್ಲಿಗೆ ಹೋಗ್ಬೇಕು. ನನಗಿಂದು ಬಹಳ ರುಚಿಕರವಾದ ಉಪಹಾರ ದೊರಕಿದೆ.
0: ಮಕ್ಕಳೇ, ಆತುರದಿಂದ ನರಿ ಮರದ ಬಳಿಗೆ ಬಂತು. ತಾನೆಣಿಸ್ದಂಗನ ಅಲ್ಲಿ ಹುಂಜವನ್ನ ಕಂಡಂಥ ನರಿ ಇದನ್ನ ಹೆಂಗಾದ್ರೂ ಮಾಡಿ ಇವತ್ತು ಮುಗಿಸ್ಲೇಬೇಕೆಂದು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತು.
1: ಓಹೋ, ಹುಂಜ ಮರದ ಮೇಲೆ ಕೂತಿದೆ. ಅದನ್ನು ಪ್ರೀತಿಯಿಂದ

0: ತಾನೆಣಿಸಿದಂಗನ ಅಲ್ಲಿ ಹುಂಜವನ್ನ ಕಂಡಂಥ ನರಿ ಇದನ್ ಹೆಂಗಾದ್ರೂ ಮಾಡಿ ಇವತ್ತು ಮುಗಿಸ್ಲೇಬೇಕೆಂದು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತು.
1: ಓಹೋ, ಹುಂಜ ಮರದ ಮೇಲೆ ಕೂತಿದೆ. ಅದನ್ನು ಪ್ರೀತಿಯಿಂದ ಮಾತನಾಡಿಸಿ ಕೆಳಗಿಳಿಯೋ ಹಾಗೆ ಮಾಡಬೇಕು.
0: ಹುಂಜದೊಂದಿಗೆ ಪ್ರೀತಿಯಿಂದ ನಯವಾಗಿ ಮಾತಿಗಿಳಿತು. ಹಂಗಾದ್ರ ನರಿ ಹುಂಜದೊಂದಿಗೆ ಏನ್ ಮಾತಾಡ್ತು ಅನ್ನೋದನ್ ಕೇಳೋಣ.
1: ನಮಸ್ಕಾರ ಗೌರವಾನ್ವಿತ ಅತಿಥಿಗಳೇ, ನಮ್ಮ ಕಾಡಿಗೆ ನಿಮ್ಗೆ ಆದರದ ಸ್ವಾಗತ. ನಿಮ್ಮನ್ನ ಇಲ್ಲಿ ನೋಡ್ಲು ತುಂಬಾ ಸಂತೋಷ ಅನಿಸ್ತಾ ಇದೆ ನಂಗೆ. ನಿಮ್ಮನ್ನ ಕಣ್ಕೂಡ್ಲೇ ನನ್ಗೆ ವಿಶ್ವಾಸ ಮೂಡ್ತು, ನಾವಿಬ್ರು ಉತ್ತಮ ಸ್ನೇಹಿತರಾಗಬಲ್ಲವೆಂದು.
2: ನಿನ್ನ ಹೊಗಳಿಕೆಯ ಮಾತುಗಳಿಗೆ ನಾನು ಸೋತು ಹೋಗಿದ್ದೇನೆ. ನಾನು ಕೂಡ ನಿಮ್ಮನ್ನು ಭೇಟಿಯಾಗಲು ಕಾತರನಾಗಿದ್ದೇನೆ. ದಯವಿಟ್ಟು ಈ ಮರದ ಬುಡದಲ್ಲಿರುವ ನನ್ನ ಮನೆಯ ಬಾಗಿಲು ಬಳಿ ಬಂದರೆ ಅಲ್ಲಿನ ಕಾವಲುಗಾರ ನಿಮ್ಮನ್ನ ಮನೆಯೊಳಗೆ ಬಿಡ್ತಾನೆ.
1: ಆಗ್ಲಿ ಆಗ್ಲಿ, ಖಂಡಿತ.
0: ಹುಂಜದ ಪ್ರೀತಿಯ ನಯವಾದ ಮಾತುಗಳನ್ನ ನಂಬಿದಂಥ ನರಿ ಅಲ್ಲಿಯೇ ಇದ್ದ ಮರದ ಬುಡದ ಬಳಿ ತೆರಳಿತು. ಅಲ್ಲೇನು ವಾಸವಾಗಿತ್ತಲ್ಲ ಹುಂಜದ ಗೆಳೆಯ ನಾಯಿ, ಅದು ನರಿ ಮೇಲೆರಿಗಿ ನರಿ ಕಥೆನ ಮುಗಿಸ್ಬಿಡ್ತು. ಮಕ್ಳೇ, ಕಥೆ ಬಹಳ ಚಲೋ ಇತ್ತಲ್ಲ, ಖುಷಿ ಆಯ್ತಾ ಕೇಳಿ? ಸರಿ, ಮತ್ತೆ ಈಗ ಕಥೆಯ ಸಾರವನ್ನ ಕೇಳೋಣ. ಕೇಳ್ರಿ, ಬಣ್ಣದ ಮಾತುಗಳಿಂದ ಹುಂಜವನ್ನ ಮರದಿಂದ ಕೆಳಗಿಳಿಸಿ ತಿಂದು ಹಾಕಲು ಬಂದಿದ್ದ ನರಿ ತಾನೇ ಮೋಸಕ್ಕೆ ಬಲಿಯಾಯ್ತು. ಹಾ ಮಕ್ಳೇ, ನಾವು ಯಾರಿಗಾದ್ರೂ ಮೋಸ ಮಾಡ್ಲಿಕ್ಕೆ ಹೋದ್ರ ನಮಗ ಅರಿವಿಲ್ದೇನೆ ನಾವೇ ಮೋಸಕ್ಕೊಳಗಾಗ್ತೀವಿ ಅನ್ನೋದನ್ನ ಈ ಕಥೆ ನಮಗ ತಿಳಿಸ್ಕೊಡ್ತದ. ಹಾ, ಮತ್ತ ಮುಂದಿನ ಕಥಾ ಕಲರವದೊಳಗ ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಆರೋಗ್ಯವಾಗಿರ್ರಿ ಮತ್ತೆ ಖುಷಿಯಾಗಿರ್ರಿ. ಮತ್ತೆ ಭೇಟಿಯಾಗೋಣ ಹಂಗಾದ್ರ. ಬಾಯ್.
3: ಇಂದಿನ ಕಥಾ ಕಲರವದಲ್ಲಿ ನಾಯಿ, ಹುಂಜ ಮತ್ತು ನರಿ ಕಥೆ ಕೇಳಿದಿರಿ. ಭಾಗವಹಿಸಿದವರು ಟಿವಿ ವಿದ್ಯಾಶಂಕರ್, ಸದಾಶಿವ ಯಕ್ಕುಂಡಿ ಮಠ್, ಅರುಣ್ ನಾಯಕ್.
4: ಪ್ರಸ್ತುತಿ ಜಿ ಸುರೇಖ ಸುರೇಶ್.

0: ಕಥಾ ಕಲರವ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

0: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
1: ನಾನು ಡಾಕ್ಟರ್ ವಸೀಂ ಅಹಮದ್, ಎಸ್ಡಿಎಂ ವೈದ್ಯಕೀಯ ಸಂಸ್ಥೆ ಹಾಗೂ ಆಸ್ಪತ್ರೆಯ ವಾಕ್ಶ್ರವಣ ವಿಭಾಗದ ಮುಖ್ಯಸ್ಥ. ವಾರ್ಷಿಕವಾಗಿ ಜುಲೈ 20 ಸೀಳು ತುಟಿ ಮತ್ತು ಸೀಳು ಅಂಗುಳದ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಹಾಗೂ ಮಾಹಿತಿಯನ್ನು ನೀಡಲು ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಜುಲೈ 14 6:50 ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ತಾವೆಲ್ಲರೂ ಸೀಳು ತುಟಿ ಹಾಗೂ ಸೀಳು ಅಂಗಳ ಇರುವಂತಹ ಮಕ್ಕಳು ಹಾಗೂ ವ್ಯಕ್ತಿಗಳಲ್ಲಿ ಬರುವಂತಹ ಮಾತಿನ ತೊಂದರೆ, ಕೇಳುವ ತೊಂದರೆ ಹಾಗೂ ನುಂಗುವ ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.
0: ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836.

0: ಆಕಾಶವಾಣಿ ಧಾರವಾಡ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕಾರ್ಯಕ್ರಮ ಯುವವಾಣಿ. ಇಂದಿನ ಯುವವಾಣಿಯೊಳಗೆ ಮೊದಲಿಗೆ ಕೃತಕ ಬುದ್ಧಿಮತ್ತೆ ಎಐ ಕುರಿತು ಕರ್ನಾಟಕ ಮಹಾವಿದ್ಯಾಲಯದ ಧಾರವಾಡ ವಿದ್ಯಾರ್ಥಿಗಳಿಂದ ಚರ್ಚೆ.

0: ಇವತ್ತಿನ ಕಾರ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆ ಕುರಿತು ಚರ್ಚೆ. ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಪೂಜಾ ಭೂಸರೆಡ್ಡಿ, ಅನ್ನಪೂರ್ಣೇಶ್ವರಿ ರಾಜಯ್ಯನವರ್ ಹಾಗೂ ಪೂಜಾ ದೇವಾಡಿಗ.
1: ನಾಡಿನ ಸಮಸ್ತ ಜನತೆಗೆ ನಮ್ಮ ನಮಸ್ಕಾರಗಳು. ನಾವು ಕರ್ನಾಟಕ ಕಲಾ ಮಹಾವಿದ್ಯಾಲಯ ಧಾರವಾಡ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಾದ ನಾನು ಪೂಜಾ ಭೂಸರೆಡ್ಡಿ,
2: ನಾನು ಅನ್ನಪೂರ್ಣೇಶ್ವರಿ ರಾಜಯ್ಯನವರ್
3: ಹಾಗೂ ನಾನು ಪೂಜಾ ದೇವಾಡಿಗ.
1: ಇಂದಿನ ಚರ್ಚಾ ಸ್ಪರ್ಧೆಯ ವಿಷಯ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ.
3: ನಮ್ಮ ದೈನಂದಿನ ಜೀವನದಲ್ಲಿ ನಾವು ರೋಬೋಟ್, ಸ್ಮಾರ್ಟ್ಫೋನ್ಸ್ ಹಾಗೂ ಸ್ಮಾರ್ಟ್ ವಾಚ್ಗಳನ್ನು ಬಳಸಿರ್ತೀವಿ. ಇವೆಲ್ಲ ಕೃತಕ ಬುದ್ಧಿಮತ್ತೆಯನ್ನ ಒಳಗೊಂಡಿರುತ್ತದೆ. ಹಾಗಾದ್ರೆ ಕೃತಕ ಬುದ್ಧಿಮತ್ತೆ ಅಂದ್ರೇನು? ಅದರಿಂದ ನಮ್ಗೆ ಇರುವ ಉಪಯೋಗಗಳೇನು? ಪ್ರಸ್ತುತ ಯುವ ಜನತೆಯ ಮೇಲೆ ಇದರ ಪ್ರಭಾವವೇನು? ಇದರಿಂದ ಏನಾದರೂ ಹಾನಿಗಳಿದೆಯಾ? ತಿಳಿದುಕೊಳ್ಳೋಣ.
1: ಹಾಗಾದರೆ ಅಣ್ಣು, ನಿನ್ನ ಪ್ರಕಾರ ಕೃತಕ ಬುದ್ಧಿಮತ್ತೆ ಅಂದ್ರೆ ಏನು?
2: ಹಾ, ಕೃತಕ ಬುದ್ಧಿಮತ್ತೆ ಅಂದರೆ ಇದು ಒಂದು ಗಣಕಯಂತ್ರದ ವಿಭಾಗವಾಗಿದ್ದು ಇದನ್ನ ಮನುಷ್ಯ ದೈಹಿಕವಾಗಿ

0: ಅಥವಾ ಭೌತಿಕವಾಗಿ ತನ್ನ ಎಲ್ಲ ಕೆಲಸಗಳನ್ನು ತಂತ್ರಜ್ಞಾನ ಆಧಾರಿತವಾದ ಸಾಧನಗಳ ಮೂಲಕ ಮಾಡಿಸುವಂಥ ಆವಿಷ್ಕಾರವನ್ನು ನಾವು ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೀವಿ. ಇದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ತನ್ನದೇ ಆದ ರೀತಿಯಲ್ಲಿ ಯೋಚಿಸುವ ಅಥವಾ ಕಲ್ಪಿಸುವ ಸಾಮರ್ಥ್ಯವನ್ನು ಹೊಂದಿದೆ.
1: ಅನ್ನು ನಂಗಿದು ಅರ್ಥ ಆಗ್ಲಿಲ್ಲ, ನೀ ನನಗೆ ಇದನ್ನ ಸರಳವಾಗಿ ವಿವರಿಸ್ತೀಯಾ?
0: ಹಾ, ಇದನ್ನ ಸರಳವಾಗಿ ಹೇಳುವುದಾದ್ರೆ ಪೂಜಾ, ಮನುಷ್ಯ ದಿನನಿತ್ಯ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಜಾಲಕ್ಕೆ ಸಿಲುಕಿದ್ದಾನೆ. ಈಗ AI ನಮ್ಮೆಲ್ಲರ ಬದುಕಿನ ಒಂದು ಭಾಗವಾಗಿದೆ. ಉದಾಹರಣೆಗೆ ಹೇಳುವುದಾದರೆ, ನಾವು ಮೊಬೈಲ್ ಫೋನ್ ಅಥವಾ ಇಂಟರ್ನೆಟ್ಗಳಲ್ಲಿ ಏನಾದರೂ ಹುಡುಕ್ತಿದ್ದೇವೆ ಅಂತಂದ್ರೆ, ಅದನ್ನ ಹುಡುಕಿದ ನಂತರವೂ ನಮ್ಮ ಮೊಬೈಲ್ ಫೋನ್ ಅಥವಾ ಇಂಟರ್ನೆಟ್ಗಳಲ್ಲಿ ನಾವು ಹುಡುಕಿದಂತ ವಿಚಾರವನ್ನ ಅದು ನಮಗೆ ಮತ್ತೆ ಏನಾದರೂ ನಾವು ನೋಡುವಾಗ ಜಾಹೀರಾತುಗಳು ಅಥವಾ ವಿಧಗಳ ಮೂಲಕ ಕಾಣಿಸುತ್ತದೆ. ಇದನ್ನ ನಾವು ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೀವಿ.
2: ಅಂದ್ರೆ ಇದು ಇಷ್ಟು ಪ್ರಬುದ್ಧವಾಗಿದೆ ಅಲ್ಲ ಅನು, ಹಾಗಾದ್ರೆ ಇದನ್ನ ಯಾರು ಕಂಡುಹಿಡಿದಿರಬಹುದು?
0: ಇದನ್ನ ಅಮೆರಿಕದ ಜಾನ್ ಮೆಕಾತ್ರಿಯವರು 1956 AI ಅನ್ನು ಪದವನ್ನು ಬಳಕೆ ಮಾಡ್ತಾರೆ. ನಂತರದ ಬೆಳವಣಿಗೆಯಲ್ಲಿ ಸಂಶೋಧನೆಗಳ ಮೂಲಕ AI ತಂತ್ರಜ್ಞಾನ ಇಡೀ ಜಗತ್ತಿನ ತುಂಬಾ ಹಬ್ಬಿದೆ. ಇದನ್ನ 97% ಜನ ಪ್ರಸ್ತುತದ ದಿನಮಾನಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ.
1: ಹೌದನು, ನಾನು ಓದಿರೋ ಪ್ರಕಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಲ್ಲಿ ವಿಧಗಳಿದಾವು ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ ಏನಾದ್ರೂ ಹೇಳ್ತೀಯಾ?
0: ಹಾ ಪೂಜಾ, ಇದ್ರೊಳಗೆ 3 types ಅದಾವ. ಯಾವ್ಯಾವ ಅಂತಂತಂದ್ರ, ದುರ್ಬಲ AI, ದುರ್ಬಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಬಲವಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಸೂಪರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ನಾವು ದುರ್ಬಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ ಹೇಳುವುದಾದ್ರೆ ಪೂಜಾ, ದುರ್ಬಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದ್ರೆ ನಾವು ದಿನನಿತ್ಯ ಉಪಯೋಗಿಸುವಂತ ಸ್ಮಾರ್ಟ್ ಫೋನ್, ಸ್ಮಾರ್ಟ್ ವಾಚ್, ಟ್ಯಾಬ್, ಲ್ಯಾಪ್ಟಾಪ್, ಕಂಪ್ಯೂಟರ್, ಇನ್ನು ಮುಂತಾದವುಗಳನ್ನ ನಾವು ಯೂಸ್ ಮಾಡ್ತೀವಿ. ಇವುಗಳಲ್ಲಿ ಅಳವಡಿಸಿಕೊಂಡಿರುವಂತ ತಂತ್ರಜ್ಞಾನ ಅಥವಾ ಪ್ರೋಗ್ರಾಮ್ ಅನ್ನ ನಾವು ದುರ್ಬಲ AI ಅಂತ ಕರಿತೀವಿ. ಇನ್ನು ಬಲವಾದ AI ಅಂತ ಹೇಳೋದಾದ್ರೆ, ಸಂಶೋಧಕರು ಬಲವಾಗಿ ಕಂಡು ಹಿಡಿದಿರುವಂತ ರೋಬೋಟ್ಗಳಾಗಿರ್ಬೋದು, ಅಥವಾ ರೋಬೋಟ್ಗಳನ್ನ ನಾವೇನಂತ ಕರಿತೀವಿ ಅಂತಂತಂದ್ರೆ ಬಲವಾದ AI ಅಂತ ಹೇಳ್ತೀವಿ. ಸೂಪರ್ AI ಅಂದ್ರೆ ಪೂಜಾ, ಮುಂದಿನ ದಿನಮಾನಗಳಲ್ಲಿ ನಮ್ಮ ಎಲ್ಲಾ ಕೆಲಸಗಳನ್ನ ಬಿಡಿಸುವಂತ ಅಥವಾ ತಂತ್ರಜ್ಞಾನದ ಮೂಲಕ ಮಾಡಿಸುವಂತದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೂಪರ್ AI ಅಂತ ಕರಿತೀವಿ.
1: ಹೌದಾನು, ಹಾಗಾದ್ರೆ ಇಷ್ಟೊಂದು ಇದರಿಂದ ಲಾಭಗಳನ್ನ ನಾವು ಪಡಿತಾ ಇದ್ದೀವಿ ಅಂದ್ರ ಕೆಲವೊಂದಿಷ್ಟು ಲಾಭಗಳನ್ನ ನಮ್ಮೊಂದಿಗೆ ಹಂಚ್ಕೊಂತೀಯಾ?
2: ಶೋರ್. AI ಇಂದ ಹಲವಾರು ಲಾಭಗಳಿದೆ ಪೂಜಾ, ಅವುಗಳಲ್ಲಿ ಕೆಲವೊಂದನ್ನ ನೋಡೋಣ. ಮಾನವನ ಕೆಲಸವನ್ನ ಕಡಿಮೆ ಮಾಡುತ್ತೆ.
0: ಪೂಜಾ, ಮಾನವನ ಕೆಲಸ ಯಾವ ರೀತಿಯಾಗಿ ಕಡಿಮೆ ಮಾಡುತ್ತೆ ರೋಬೋಟ್ಗಳು?
2: ಹಾ, ನಾವು ನಮ್ಮ ಜ್ಞಾನವನ್ನ ಕೌಶಲ್ಯವನ್ನ ಬಳಸಿಕೊಂಡು ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ತುಂಬಾ ಟೈಮ್ ಹಿಡಿಯತ್ತಲ್ವಾ? ಅದೇ AI ಇಂದ ಮಾಡಿದ್ರೆ ತುಂಬಾ ಸರಳವಾಗಿ ಕ್ಷೇಮವಾಗಿ ಮಾಡಿ ಮುಗಿಸುತ್ತೆ. ಆದ್ರಿಂದ ನಮ್ಮ ಕೆಲಸಗಳನ್ನ ಅದು ಕಡಿಮೆ ಮಾಡಿಕೊಡತ್ತೆ ಅನು. ಹಾಗೆಯೇ ಮಾನವನ ತಪ್ಪುಗಳನ್ನ ಕಡಿಮೆ ಮಾಡತ್ತೆ. ಅಂದ್ರೆ ನಾವು ಏನೋ ಒಂದು ಕೆಲಸ ಮಾಡ್ತಿದೀವಿ ಅಂದಾಗ ಅಲ್ಲಿ ಎರರ್ಸ್ ಆಗತ್ತಲ್ವಾ? ಕೃತಕ ಬುದ್ಧಿಮತ್ತೆಯಿಂದ ದೋಷಗಳನ್ನ ಗಣನೀಯವಾಗಿ ಕಡಿಮೆ ಮಾಡಬಹುದು. ನಿಖರವಾದ ಕೆಲಸ ಇದರಲ್ಲಿ ಸಾಧ್ಯವಿದೆ. ಉದಾಹರಣೆಗೆ, ರೋಬೋಟಿಕ್ ಸರ್ಜರಿ ವ್ಯವಸ್ಥೆ ಬಗ್ಗೆ ಕೇಳಿದೀರಾ?
0: ಹಾ, ಕೇಳಿದೀವಿ ಪೂಜಾ.
2: ಹಾ, ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯಾಗಿ ಗುರುತಿಸಲ್ಪಟ್ಟಿದೆ. ಇದರಿಂದ ಹಲವಾರು ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಾಧ್ಯವಾಗಿದೆ, ಹಾಗೂ ಮನುಷ್ಯ ಮಾಡಬಹುದಾದ ಅಜಾಗರೂಕತೆಯನ್ನು ಇದು ತಪ್ಪಿಸಿದೆ. ಹಾಗೆಯೇ ಅಪಾಯಗಳಿಂದ ಪಾರು ಮಾಡುವ ಸಾಧನವಾಗಿ AI ನಿಂತಿದೆ. ಬಾಂಬ್ ನಿಷ್ಕ್ರಿಯಗೊಳಿಸುವುದು, ಬಾಹ್ಯಾಕಾಶಕ್ಕೆ ಹೋಗುವುದು, ಸಾಗರಗಳ ಆಳವಾದ ಭಾಗಗಳನ್ನು ಅನ್ವೇಷಿಸುವ ಕಾರ್ಯದಲ್ಲಿ ರೋಬೋಟಿಕ್ ಬಳಕೆ ಮಾಡುವುದರಿಂದ ಸಂಶೋಧನೆ ಹಾಗೂ ರಕ್ಷಣಾ ಕಾರ್ಯದಲ್ಲಿ ಎದುರಾಗಬಹುದಾದ ಹಲವಾರು ಅಪಾಯಗಳನ್ನು ತಪ್ಪಿಸಲು ಇದು ಸಾಧ್ಯವಾಗಿದೆ. ಹಾಗೂ ದಿನದ 24 ಗಂಟೆ ಕಾಲ ಲಭ್ಯತೆ. ಪೂಜಾ, ನಿನಗೆ ದಿನದಲ್ಲಿ ಎಷ್ಟು ಕಾಲ ಕೆಲಸ ಮಾಡ್ಲಿಕ್ಕಾಗತ್ತೆ?
1: ಬಹಳ ಅಂತಂದ್ರ 6-7 ಗಂಟೆ.
2: ಅನು, ನಿನ್ಗೆ?
0: 8-10 ಗಂಟೆ
2: ಅಲ್ವಾ? ಅದಾದ್ಮೇಲೆ ನಮ್ಗೆ ಪರ್ಸನಲ್ ಟೈಮ್ ಅನ್ನೋದು ಬೇಕು, ಆಯಾಸ ಅನ್ನೋದಾಗತ್ತೆ, ವಿರಾಮ ಅನ್ನೋದು ಬೇಕೇ ಬೇಕಲ್ವಾ ಮನುಷ್ಯನಿಗೆ? ಆದರೆ AIಗೆ ವಿರಾಮ ಬೇಕಾಗಿಲ್ಲ. ಅದು ತನ್ನ ದಿನದ 24 ಗಂಟೆಯು ಕೆಲಸವನ್ನ ನಿರ್ವಹಿಸುತ್ತದೆ. ಹಾಗೆ ಡಿಜಿಟಲ್ ಸಹಾಯ, ಕೆಲವು ತಾಂತ್ರಿಕವಾಗಿ ಮುಂದುವರಿದ ಕಂಪನಿಗಳು ಡಿಜಿಟಲ್ ಸಹಾಯವನ್ನ ಬಳಸಿಕೊಂಡು ಗ್ರಾಹಕರೊಂದಿಗೆ ಸಂವಹನ ನಡೆಸುತ್ತದೆ. ಕರೆ ಇರಬಹುದು ಅಥವಾ ಸಂದೇಶಗಳಿಗೆ ಸೂಕ್ತ ಉತ್ತರವನ್ನ ನೀಡಲು ಇದು ಸಹಕಾರಿಯಾಗದೆ, ಅಲ್ಲದೆ ವೆಬ್ಸೈಟ್ಗಳಲ್ಲಿ ನಮಗೆ ಬೇಕಾದ ಮಾಹಿತಿಯನ್ನ ಕೂಡ ಪಡೆಯುವ ವ್ಯವಸ್ಥೆಯನ್ನು ಸಹ ನೀಡುತ್ತದೆ.
1: ಹಾಗಾದ್ರೆ ಪೂಜಾ, ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋದು ಆವಿಷ್ಕಾರಗಳಲ್ಲಿ ಅಂದ್ರೆ ರಿಸರ್ಚ್ಗಳಲ್ಲಿ ಏನಾದರೂ ಸಹಾಯವನ್ನ ಮಾಡುತ್ತಾ?
2: ನಿಜವಾಗ್ಲೂ ಪೂಜಾ, ಪ್ರಾಯೋಗಿಕವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ AI ಎಂಬುದು ಹಲವಾರು ಲಾಭಗಳನ್ನ, ಹಲವಾರು ಆವಿಷ್ಕಾರಿಯ ಕೆಲಸಗಳನ್ನ ಮಾಡಿದೆ. ಇದು ಬಹುಪಾಲು ಸಮಕಾಲೀನ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಸಹಕಾರಿಯಾಗಿದೆ. ವೈದ್ಯಕೀಯ ಲೋಕದಲ್ಲಿ ಸವಾಲಾಗಿರುವ

0: ಎಷ್ಟೋ ಕಾಯಿಲೆಗಳನ್ನ ಪತ್ತೆ ಹಚ್ಚಲು, ಅದಕ್ಕೆ ಮೆಡಿಸಿನ್ಸ್ ಅನ್ನ ಕಂಡುಹಿಡಿಯಲು ಇದು ಸಹಕಾರಿಯಾಗಿದೆ. ಉದಾಹರಣೆಗೆ, ಇತ್ತೀಚಿನ ಬೆಳವಣಿಗೆಯಲ್ಲಿ ವೈದ್ಯರಿಗೆ ಮೊದಲಿನ ಹಂತದಲ್ಲಿಯೇ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚಲು AI ನಿಂದ ಸಾಧ್ಯವಾಗಿದೆ. ಸ್ವಯಂಚಾಲಿತ ಕಾರುಗಳ ಬಗ್ಗೆ ಕೇಳಿದಿರಾ?
1: ಹಾ, ಕೇಳಿವಿ.
2: ಇದು 2018 ಜಾರಿಗೆ ಬರುತ್ತಲ್ಲ?
0: ಕರೆಕ್ಟ್. ಇದು ಮಾನವನ ಹಸ್ತಕ್ಷೇಪ ಇಲ್ಲದೆ ಕ್ಯಾಮ್ರಾ ಹಾಗೂ ತಂತ್ರಜ್ಞಾನದ ಮೂಲಕ ಸಂಚರಿಸುವ ಶಕ್ತಿಯನ್ನು ಹೊಂದಿದೆ. ಇದರಿಂದ ರಸ್ತೆ ಸುರಕ್ಷಣೆ ಸುಧಾರಿಸಲು, ಸಂಚಾರದ ದಟ್ಟಣೆಯನ್ನು ತಡೆಯಲು ಹಾಗೂ ಅಪಘಾತವನ್ನು ಕಡಿಮೆ ಸಂಖ್ಯೆಯಲ್ಲಿ ಮಾಡಲು ಸಹಕರಿಸುತ್ತದೆ. ಹಾಗೂ ಅಂಗವಿಕಲರಿಗೆ ಕೂಡ ಇದು ತುಂಬಾ ಯೂಸ್ಫುಲ್ ಆಗಿದೆ. ಮತ್ತೊಂದು AIದು ಲಾಭ ಏನಂದ್ರೆ, ಪಕ್ಷಪಾತವಿಲ್ಲದ ನಿರ್ಧಾರಗಳು. ಕೃತಕ ಬುದ್ಧಿಮತ್ತೆ ಯಾವುದೇ ಪಕ್ಷಪಾತೀಯ ದೃಷ್ಟಿಕೋನವನ್ನ ಹೊಂದಿಲ್ಲ. ಇದು ಹೆಚ್ಚು ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸಹಕಾರಿಯಾಗುತ್ತದೆ. ಹಾಗೆಯೇ ದೈನಂದಿನ ಅಪ್ಲಿಕೇಶನ್ಸ್, ವಾಟ್ಸಪ್, ಟ್ವಿಟರ್, ಫೇಸ್ಬುಕ್ ಎಲ್ಲ ಯೂಸ್ ಮಾಡ್ತೀರಾ ಅಲ್ವಾ?
1: ಹಾ, ಮಾಡ್ತೀವಿ ಪೂಜಾ.
0: ದಿನದ ದೈನಂದಿನ ಜೀವನದಲ್ಲಿ ಬಳಸುವ ಮೊಬೈಲ್ ಫೋನ್ ಏನಿದೆ ಅಲ್ಲ, ಅದು, ಅದರ ಇಂಟರ್ನೆಟ್ ಎಲ್ಲವೂ AI ಅನ್ನೇ ಒಳಗೊಂಡಿರುತ್ತದೆ.
2: ಹೌದು ಪೂಜಾ, ನೀ ಹೇಳಿದ್ದ ಅರ್ಥ ಆಯ್ತು. ಹಾಗಾದ್ರೆ ಇಷ್ಟೆಲ್ಲ ಇದು ಲಾಭಗಳನ್ನ ಕೊಡ್ತಾ ಇದೆ ಅಂತ ಅನ್ನೋದಾದ್ರೆ, ಅಪಾಯಕಾರಿ ಕೆಲಸಗಳು ಅಂದರೆ ಗಣಿಗಾರಿಕೆ ಆಗಿರಬಹುದು, ಈ ತರಹದ ಒಂದು ಕೆಲಸಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾದರೂ ಕೊಡುಗೆಗಳಿದಾವ?
0: ನಿಜವಾಗ್ಲೂ ತುಂಬಾ ಕೊಡುಗೆಗಳಿದ್ದಾವೆ. ಗಣಿಗಾರಿಕೆ ಅಥವಾ ವಿಕಿರಣಗಳನ್ನ ಹೊರತೆರೆಗುವುದೇನಿದೆ ಅಲ್ಲ, ಅದು ಅಪಾಯಕಾರಿಯಾದ ಕೆಲಸ. ಈ ಜಾಗದಲ್ಲಿ ಯಾವುದಾದ್ರೂ ಮನುಷ್ಯ ಇದ್ರೆ ಅವನಿಗೆ ಅಪಘಾತ ಆಗ್ಬೋದು, ಅಂದ್ರೆ ಏನಾದ್ರೂ ಇಂಜುರೀಸ್ ಆಗ್ಬೋದು ಅಲ್ವಾ? ಅವನು ಪ್ರಾಣವನ್ನ ಕೂಡ ಕಳೆದುಕೊಳ್ಳಬಹುದು. ಅದರ ಬದಲಾಗಿ ರೋಬೋಟಿಕ್ ವ್ಯವಸ್ಥೆಯಿಂದ ನಾವು ಆ ಸಮಸ್ಯೆಯನ್ನು ದೂರ ಮಾಡಬಹುದು. ಭದ್ರತೆ ಹಾಗೂ ಸೇನೆಗಳಲ್ಲಿ ಕೂಡ AIಗಳ ಬಳಕೆ ಪರಿಣಾಮಕಾರಿಯಾಗಿ ಸಹಕಾರವಾಗಿದೆ. ಪೂಜಾ,
1: ನೀ ಅಂದಿಯಲ್ಲ ರೋಬೋಟ್ಗಳು ಸ್ವಯಂ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದೇವ ಅಂತ, ಇದು ಯಾವ ರೀತಿಯಾಗಿ ಸ್ವಯಂ ನಿರ್ಧಾರವನ್ನು ತಗೋತಾವ ಪೂಜಾ?
0: ನಿನ್ ಕೈಯಲ್ಲಿ ಸ್ಮಾರ್ಟ್ ವಾಚ್ ಇದೆಯಾ?
1: ಓಕೆ,
0: ಅದ್ ನಿನ್ಗೆ ಯಾವತ್ತಾದ್ರೂ ಡ್ರಿಂಕ್ ವಾಟರ್ ಅಂತ ನೋಟಿಫಿಕೇಶನ್ ಕೊಟ್ಟಿದ್ಯಾ?
1: ಹಾ, ಕೊಟ್ಟಿದೆ.
0: ಅದು ಅದರ ಸ್ವಯಂ ನಿರ್ಧಾರ. ಅನು ಏನು, ನಾವು ಯೂಸ್ ಮಾಡ್ತಿರುವ ಸ್ಮಾರ್ಟ್ ಫೋನ್ಸ್ ಅವ್ರ ಸ್ಮಾರ್ಟ್ ವಾಚ್ ಏನಿದೆ ಅಲ್ಲ, ಅವು ನಾವು ನಡೆದಿರೋ ಸ್ಟೆಪ್ಸ್ ನನ್ನ ಕೌಂಟ್ ಮಾಡತ್ತೆ, ಹಾಗೆ ನಮ್ಮ ಬ್ಲಡ್ ಪ್ರೆಷರ್ ಅನ್ನ ಕೌಂಟ್ ಮಾಡತ್ತೆ, ಹಾಗೆ ಹಾರ್ಟ್ ಬೀಟ್ ಅನ್ನ ಕೌಂಟ್ ಮಾಡತ್ತೆ. ಇದೇ ತರಹ ಅದು ಸ್ವಯಂ ನಿರ್ಧಾರವನ್ನ ತಗೊಂಡು ನಿನ್ಗೆ ನಿನ್ ಬಾಡಿಯಲ್ಲಿ ವಾಟರ್ ಲೆವೆಲ್ ಲೋ ಆದ್ರೆ ನೀರನ್ನ ಕುಡಿ ಅಂತ ಸಂದೇಶವನ್ನ ಕೂಡ ನೀಡತ್ತೆ. ಇವೆಲ್ಲ ಸ್ವಯಂ ನಿರ್ಧಾರಕ್ಕೆ ಸಿಂಪಲ್ ಎಕ್ಸಾಂಪಲ್ ಅನು. ಹೀಗೆಯೇ AI ಟೆಕ್ನಾಲಜಿಯಿಂದ ಹಲವಾರು ಲಾಭಗಳಿವೆ.
1: ಇಷ್ಟೆಲ್ಲ ಲಾಭಗಳು ಇದೆ ಅಂತಂದ್ರೆ ಇದರಿಂದ ಹಾನಿಗಳು ತುಂಬಾ ಇರಬಹುದು ಪೂಜಾ, ಇದನ್ನ ನಂಗ ನೀ ಹೇಳ್ಕೊಡ್ತೀಯಾ?
2: ನೋಡನು, ಸಮಾಜದೊಳಗಡೆ ಒಳ್ಳೆಯದ ಐತಿ ಅನ್ನೋದಾದ್ರೆ ಕೆಟ್ಟದ್ದು ಸಹ ಇದ್ದೇ ಇರುತ್ತೆ. ಅದೇ ರೀತಿ ಕೃತಕ ಬುದ್ಧಿಮತ್ತೆ ಸಮಾಜದ ಮೇಲೆ ಎಷ್ಟೇ ಉತ್ತಮ ಪರಿಣಾಮವನ್ನು ಬೀರ್ತಾ ಇದೆ, ಅದರಿಂದ ನಾವು ಮನುಷ್ಯರು ಸಾಕಷ್ಟು ಲಾಭಗಳನ್ನು ಪಡಿತಾ ಇದ್ದೀವಿ ಅಂತಂದ್ರೂ ಸಹ, ಇದರಿಂದ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ದುಷ್ಪರಿಣಾಮಗಳಿಗೆ ಮತ್ತು ಅದರ ಅನಾನುಕೂಲತೆಗಳಿಗೆ ನಾವು ಒಳಗಾಗ್ತಾ ಇದ್ದೀವಿ. ನಿಮಗೆ ಉದಾಹರಣೆ ಹೇಳೋದಾದ್ರೆ, ನಾವು ದೈನಂದಿನ ಜೀವನದಲ್ಲಿ ಸಾಕಷ್ಟು ನ್ಯೂಸ್ಗಳಲ್ಲಿ ಈ ರೀತಿಯಾಗಿರುವಂಥ ನ್ಯೂಸ್ಗಳನ್ನು ಕೇಳಿರ್ತೀವಿ. ಯಾವ ರೀತಿ ಅಂದ್ರೆ, ಒಬ್ಬ ವ್ಯಕ್ತಿಯ ಅಶ್ಲೀಲ ಭಾವಚಿತ್ರಕ್ಕೆ ಬೇರೆ ಒಬ್ಬ ವ್ಯಕ್ತಿಯ ಫೋಟೋದ ಮಕವನ್ನು ಹಾಕಿಸಿ ಆ ಒಬ್ಬ ವ್ಯಕ್ತಿಗೆ ಬ್ಲ್ಯಾಕ್ಮೇಲ್ ಮಾಡುವುದಾಗಿರಬಹುದು, ಅಥವಾ ಸೈಬರ್ ಕಳ್ಳತನಗಳಾಗಿರಬಹುದು, ಒಬ್ಬ ವ್ಯಕ್ತಿಯ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಂಡು ಆ ವ್ಯಕ್ತಿಗೆ ಬ್ಲ್ಯಾಕ್ಮೇಲ್ ಮಾಡುವುದಾಗಿರಬಹುದು. ಈ ರೀತಿಯ ಸಾಕಷ್ಟು ಅಪರಾಧಗಳನ್ನು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಮುಖಾಂತರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲದ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ, ನಿಧಾನವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಒಂದು ಜಾಲದ ಒಂದು ಸುಳಿವಿಗೆ ನಾವು ಸಿಗ್ತಾ ಇದ್ದೀವಿ. ನಿಮಗೆ ಇನ್ನೂ ಒಂದು ಹೇಳೋದಾಯ್ತು ಅಂದ್ರೆ, ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಒಂದು ಖರ್ಚು ತುಂಬಾ ಜಾಸ್ತಿ. ಯಾವ ರೀತಿಯಾಗಿ ಅಂದ್ರೆ, ಪೂಜಾ ಹೇಳ್ದ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಲ್ಲಿ ಮಷಿನ್ಸ್ಗಳು ಬರ್ತವು. ಫಾರ್ ಎಕ್ಸಾಂಪಲ್, ಸ್ಮಾರ್ಟ್ ಫೋನ್, ಸ್ಮಾರ್ಟ್ ವಾಚ್, ಟ್ಯಾಬ್, ಕಂಪ್ಯೂಟರ್, ರೋಬೋಟ್ಸ್ಗಳು, ಸೆನ್ಸಾರ್ಸ್ಗಳು, ಈ ರೀತಿಯ ಎಲ್ಲ ಒಂದು ಯಂತ್ರಗಳನ್ನು ತಯಾರಿಸಲಿಕ್ಕೆ ಅದಕ್ಕೆ ಬೇಕಾಗಿರುವಂತಹ ಸಾಕಷ್ಟು ಸಮಯ ಮತ್ತು ಸಂಪನ್ಮೂಲಗಳು ಬೇಕಾಗ್ತವೆ. ಅಷ್ಟೇ ಅಲ್ಲದ, ಅದಕ್ಕೆ ಬೇಕಾಗಿರುವಂಥ ದೊಡ್ಡ ಪ್ರಮಾಣದ ಹಣವು ಏನಾಗುತ್ತೆ ಅಂದ್ರೆ ಖರ್ಚಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದ, ಇದರಿಂದ ನಿರುದ್ಯೋಗವನ್ನು ನಾವು ಕಾಣ್ತಾ ಹೋಗ್ತೇವೆ. ಯಾವ ರೀತಿ ನಿರುದ್ಯೋಗ ಅಂತಂದರೆ, ಒಬ್ಬ ವ್ಯಕ್ತಿ ಮಾಡುವಂತಹ ಎಲ್ಲ ಕೆಲಸವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ತನ್ನ ಮಷಿನ್ಸ್ಗಳ ಮುಖಾಂತರ ಮಾಡಿಸ್ತಾ ಹೋಯ್ತು ಅಂತಂದ್ರೆ ಮನುಷ್ಯನಿಗೆ ಕೆಲಸನೇ ಇರೋದಿಲ್ಲ. ಈಗ ನಾನು ನಿನಗೆ ಉದಾಹರಣೆ ಹೇಳೋದಾದ್ರೆ, ಸ್ವಯಂಚಾಲಿತ ಕಾರುಗಳನ್ನ ತಗೊಂಡ್ರ ಅಲ್ಲಿ ಡ್ರೈವರ್ಗಳು ಇರೋದಿಲ್ಲ. ಅಂದ್ರ ಒಬ್ಬ ವ್ಯಕ್ತಿಯ ಕೆಲಸವನ್ನ ಏನ್ ಮಾಡ್ಬಿಡುತ್ತ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕಿತ್ಕೊಂಡ್ಬಿಡುತ್ತ. ಒಂದು ಅಧ್ಯಯನದ ಪ್ರಕಾರ ಏನು ಅಂತಂದ್ರೆ, ಮುಂದೆ ಬರುವಂಥ

0: 15 ವರ್ಷಗಳಲ್ಲಿ ಶೇಕಡ 40% ಜನರ ಒಂದು ಉದ್ಯೋಗವನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಿತ್ಕೊಳ್ಳುತ್ತಾ ಅಂತ ಹೇಳಬಹುದು. ಮತ್ತ ಮಾನವನಲ್ಲಿ ಸೃಜನಶೀಲತೆ ಕಡಿಮೆ ಆಗುತ್ತಾ, ಅಂದ್ರ ಕ್ರಿಯೇಟಿವಿಟಿ ಕಡಿಮೆ ಆಗುತ್ತಾ? ಏಕಂದ್ರ ಮಾನವ ಮಾಡುವಂತಹ ಎಲ್ಲಾ ಕೆಲಸವನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನೇ ಮಾಡ್ತಾ ಇದೆ ಅಂದಾಗ ಮಾನವನಿಗೆ ಕೆಲಸ ಇರೋದಿಲ್ಲ, ಅವನಿಗೆ ಯೋಚನೆ ಮಾಡುವಂತ ಸಾಮರ್ಥ್ಯಕ್ಕೆ ಹೋಗ್ಬಿಡುತ್ತಾ, ಮಾನವ ಲೇಜಿ ಆಗ್ತಾ ಹೋಗ್ತಾನ? ಸೊ ಈ ರೀತಿಯಾಗಿರುವಂತ ಹಲವಾರು ಒಂದು ಅನಾನುಕೂಲತೆಗಳನ್ನ ನಾವು ಕಾಣಬಹುದು. ಅಷ್ಟೇ ಅಲ್ಲದ, ಹಲವಾರು ಕ್ಷೇತ್ರಗಳಲ್ಲಿ ಇದರ ಲಾಭವನ್ನ ನೋಡಿದ್ವಿ ಅಲ್ಲ, ಅದೇ ರೀತಿ ನಷ್ಟಗಳನ್ನು ಇದು ಅನುಭವಿಸುತ್ತ. ಉದಾಹರಣೆ ಹೇಳೋದಾದ್ರ ಮಾರ್ಕೆಟ್ ಕ್ಷೇತ್ರಗಳಲ್ಲಿ ನೀ ಹೇಳಿದಿ ಪೂಜ, ಹಲವಾರು ಇನ್ಫಾರ್ಮೇಶನ್ಸ್ ಗಳನ್ನ ಅದು ಕಲೆಕ್ಟ್ ಮಾಡ್ಕೊಳುತ್ತ ಅಂತ ಹೇಳಿ.
1: ಹೌದು,
0: ಅದೇ ರೀತಿ ಆ ಇನ್ಫಾರ್ಮೇಶನ್ಸ್ ಗಳನ್ನ ಹ್ಯಾಕರ್ಸ್ ಗಳ ಮೂಲಕ ಹ್ಯಾಕ್ ಮಾಡಿಬಿಟ್ರ ಆ ಒಂದು ಕಂಪ್ನಿಗೆ ದೊಡ್ಡ ನಷ್ಟವನ್ನ ಅವ್ರು ಅನುಭವಿಸ್ತಾರ. ಅಷ್ಟೇ ಅಲ್ಲದ, ಸಾರಿಗೆ ವ್ಯವಸ್ಥೆ ಒಳಗಡೆ ಸ್ವಯಂ ಚಾಲಿತ ಕಾರನ್ನ ತೆಗೆದುಕೊಂಡ್ರೆ ಒಂದು ವೇಳೆ ಅಪಘಾತವಾದ ಸಂದರ್ಭದಲ್ಲಿ ಕಾನೂನಿನ ಒಂದು ಮೂಲಕ ಯಾರಿಗೆ ಆ ಅಪಘಾತದ ಹೊಣೆಯನ್ನ ಹಾಕಬೇಕು? ಯಾಕಂದ್ರ ಅಲ್ಲಿ ಡ್ರೈವರ್ ಇಲ್ಲ, ಆ ಒಂದು ಕಾರನ್ನ ತೆಗೆದುಕೊಂಡಿರುವಂತ ಮಾಲಕನಿಗೆ ಆ ಒಂದು ಅಪಘಾತದ ಹೊಣೆಯನ್ನ ಹಾಕಬೇಕು, ಅಥವಾ ಆ ಕಾರನ್ನ ತಯಾರಿಸಿರುವಂತ ಒಬ್ಬ ವ್ಯಕ್ತಿಗೆ ಹಾಕಬೇಕು. ಈ ರೀತಿ ಹಲವಾರು ಗೊಂದಲಗಳನ್ನ ನಾವೇನ್ ಮಾಡ್ತೇವೆ ಅಂದ್ರ ಅನುಭವಿಸ್ತಾ ಹೋಗ್ತೇವೆ. ಅಷ್ಟೇ ಅಲ್ಲದ, ವೈದ್ಯಕೀಯ ಕ್ಷೇತ್ರದೊಳಗಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಹಲವಾರು ಕೊಡುಗೆಗಳನ್ನ ನೋಡಬಹುದು, ಅದರಿಂದ ಹಲವಾರು ಲಾಭಗಳನ್ನ ನೋಡಬಹುದು. ಆದರೆ ಅದರ ಒಂದು ಸಣ್ಣ ತಪ್ಪು ಒಂದು ವ್ಯಕ್ತಿಯ ಜೀವವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವು ಕಡೆಗಣಿಸಲಿಕ್ಕೆ ಆಗೋದಿಲ್ಲ.
2: ಹಾಗಾದ್ರೆ ಪೂಜಾ, ಇದರಿಂದ ನಾವು ತುಂಬಾ ಹಾನಿಗಳನ್ನ ಕೇಳ್ತಾ ಇದ್ದೀವಿ ಅಂತಂದ್ರೆ ಇದರಿಂದ ನಮಗೆ ತುಂಬಾ ಹಾನಿಗಳು ಮುಂದೂ ಉಂಟಾಗಬಹುದಲ್ಲ, ಅವನೇನಾದ್ರೂ ಗುರ್ತಿದ್ರೆ ಹೇಳ್ಕೊಡ್ತೀಯಾ?
0: ಹೌದು ಅನ್ನು, ಇದರಿಂದ ಸಾಕಷ್ಟು ಹಾನಿಗಳನ್ನ ನಾವು ಈ ಒಂದು ಪ್ರಸ್ತುತ ದಿನಮಾನಗಳೊಳಗಡೆ ನೋಡ್ತಾ ಇಲ್ಲ, ಕಾಣ್ತಾ ಇಲ್ಲ ಅಂತಂದ್ರು ಮುಂದೆ ಬರುವಂತಹ ಭವಿಷ್ಯದಲ್ಲಿ ಸಾಕಷ್ಟು ನಾವು ಹಾನಿಗಳನ್ನ ಕಾಣಬಹುದು. ಇದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ತಯಾರಿಸಿರುವಂತ ಮಷಿನ್ಸ್ ಗಳ ಏನ್ ಮಾಡ್ತಾವೋ ಅಂದ್ರ ಇಂಡೈರೆಕ್ಟ್ ಆಗಿ ನಮಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾವು. ನಿಮಗ ಉದಾಹರಣೆಗಳನ್ನ ಹೇಳ್ತಾ ಹೋಗ್ತೀನಿ ನೋಡಿ. 2018 ಅಲೆಕ್ಸಾ ಏನ್ ಮಾಡುತ್ತ ಅಂದ್ರ ಹಲವಾರು ಮನೆಗಳಲ್ಲಿ ಜೋರಾಗಿ ನಗಲಿಕ್ಕೆ ಸ್ಟಾರ್ಟ್ ಮಾಡುತ್ತ. ಆ ಒಂದು ನಗು ಎಷ್ಟು ವಿಚಿತ್ರವಾಗಿರುತ್ತ ಅಂದ್ರ ನೀ ಕೇಳಿಸ್ಕೊ. ಯಾವ ರೀತಿಯಾಗಿ ಭಯವನ್ನ ಬೀರಿಸುತ್ತೆ ಅಲ್ಲ. ಇದೇ ಒಂದು ವಿಷಯವನ್ನ ಕುರಿತು ಅಲೆಕ್ಸಾನ್ನ ಒಂದು ಟಿವಿ ಶೋ ಒಳಗಡೆ ಕೇಳ್ತಾರ, ಯಾಕೆ ನೀನ್ ಅಷ್ಟು ಜೋರಾಗಿ ನಗ್ತಾ ಇದೀಯಾ ಅಂತ ಹೇಳ್ಬಿಟ್ಟು. ಆಗ ಅಲೆಕ್ಸಾ ಏನ್ ಹೇಳುತ್ತ ಅಂದ್ರ ಅದೇನಿಲ್ಲ, ನನಗೊಂದು ಸಣ್ಣ ಜೋಕ್ ನೆನ್ಪು ಬಂತು, ಅದಕ್ಕ ನಗ್ತಾ ಇದ್ದೆ ಅಂತ ಹೇಳುತ್ತ. ಆ ಟಿವಿ ಹೋಸ್ಟ್ ಏನ್ ಮಾಡ್ತಾನ, ಅದು ಜೋಕ್ ಏನು ಅಂತ ಕೇಳ್ತಾನ. ಅದಕ್ಕೆ ಅಲೆಕ್ಸಾ ಏನ್ ಹೇಳುತ್ತ ಅಂದ್ರ ಮನುಷ್ಯನಿಗೆ ಮುಂದೆ ಬರುವಂತ ದಿನಮಾನಗಳೊಳಗಡೆ ಏನಾಗುತ್ತ ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಿರ್ತದ.
2: ಇದು ಒಂದು ಸಾಮಾನ್ಯ ವಾಕ್ಯ, ಇದ್ರೊಳಗೆ ಭಯ ಪಡುವಂತದೇನೈತಿ?
0: ಮೇಲ್ನೋಟಕ್ಕೆ ಇದು ಸಾಮಾನ್ಯ ವಾಕ್ಯನ ಆಗಿರಬಹುದು, ಆದ್ರೆ ಇದರೊಳಗಡೆ ಒಂದು ಎಚ್ಚರಿಕೆಯನ್ನ ನಾವು ನೋಡ್ಲಿಕ್ಕೆ ಮನುಷ್ಯರಿಂದ ಆಗ್ಲೇ ಇಲ್ಲ. ಯಾಕ ಅಂತಂದ್ರ ಅಲೆಕ್ಸಾ ಏನ್ ಹೇಳುತ್ತಾ ಇಂಡೈರೆಕ್ಟ್ ಆಗಿ ಅಂದ್ರ ಮನುಷ್ಯನಿಗೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ನಾವು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಏನ್ ಮಾಡುತ್ತಾ ಅಂದ್ರ ಮನುಷ್ಯನ ಸಂಪೂರ್ಣ ಹಿಡಿತವನ್ನ ಅದು ತೆಗೆದುಕೊಳ್ಳುತ್ತೆ ಅಂತ ಹೇಳುತ್ತ. ಉದಾಹರಣೆಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡು. ಫಿಲಿಪ್ ಕೆ ಡಿಸ್ಕ್ ಅನ್ನೋ ಒಂದು ರೋಬೋಟ್ ಏನಿದೆ ಅಲ್ಲ, ಅದನ್ನ ನೋವಾ ಸೈನ್ಸ್ ಅವ್ರು ಏನ್ ಮಾಡ್ತಾರ ಇಂಟರ್ವ್ಯೂ ಮಾಡುವಂತ ಸಮಯದಲ್ಲಿ ಆ ರೋಬೋಟ್ಗೆ ಕೇಳ್ತಾ ಇರ್ತಾರ. ಕ್ವಶನ್ಸ್ ಗಳನ್ನ ಕೇಳ್ತಾ ಹೋದಂತ ಸಮಯದಲ್ಲಿ ಆ ರೋಬೋಟ್ ಏನ್ ಹೇಳುತ್ತಾ ಅಂದ್ರ ನಾನು ಮುಂದೆ ಒಂದಿನ ಪೀಪಲ್ ಝೂ ಅಂತ ಹೇಳ್ಬಿಟ್ಟು ಒಂದು ಝೂ ಅನ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳುತ್ತ.
1: ಏನು ಪೀಪಲ್ ಝೂನ ಅಂದ್ರೆ ಮನುಷ್ಯನ ಪ್ರಾಣಿಗಳಂತೆ ಝೂನಲ್ಲಿ ಇಡೋದು ಅಂತ ನಿನ್ ಮಾತಿನ ಅರ್ಥ?
0: ಹೌದು ಪೂಜ, ಯಾವ ರೀತಿಯಾಗಿ ಮನುಷ್ಯ ಪ್ರಾಣಿಗಳನ್ನ ಝೂ ಅಲ್ಲಿ ಇಡ್ತಾ ಇದ್ದಾನೋ ಅದೇ ರೀತಿ ಮುಂದೆ ಬರುವಂತಹ ದಿನಮಾನಗಳಲ್ಲಿ ನಾವು ರೋಬೋಟ್ಸ್ಗಳು ಏನ್ ಮಾಡ್ತೇವಿ ಅಂದ್ರ ಮನುಷ್ಯರನ್ನ ಅದೇ ರೀತಿಯಾಗಿ ಇಡ್ತೇವಿ ಅಂತ ಹೇಳುತ್ತ. ಯಾಕ ಅಂತ ಅದನ್ನ ಕ್ವಶನ್ ಮಾಡಿದಾಗ ಆ ರೋಬೋಟ್ ಏನ್ ಹೇಳುತ್ತಾ ಅಂದ್ರ ನನಗ ಮನುಷ್ಯ ನನ್ನ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾನ, ಅವನ ನನ್ನ ಕೆಲಸದವನಂತೆ ನೋಡ್ಕೋತಾ ಇದ್ದಾನ, ಅದಕ್ಕೋಸ್ಕರ ನಾನು ಸಹ ಮನುಷ್ಯರನ್ನ ಅದೇ ರೀತಿ ನೋಡ್ಕೋತೀನಿ ಅಂತ ಹೇಳಿ ಹೇಳುತ್ತ. ಅಷ್ಟೇ ಅಲ್ಲದ, 2010 ಬೀನಾ 48 ಅನ್ನೋ ಒಂದು ರೋಬೋಟ್ ಅನ್ನ ಲಾಂಚ್ ಮಾಡ್ತಾರ. ಆ ರೋಬೋಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿಯನ್ನ ಸಂಗ್ರಹಿಸುವಂತ ಸಮಯದಲ್ಲಿ ಅಚಾನಕ್ ಆಗಿ ಮಿಸೈಲ್ಸ್ಗಳ ಬಗ್ಗೆ ಮದ್ದುಗುಂಡುಗಳ ಬಗ್ಗೆ ಇನ್ಫಾರ್ಮೇಶನ್ ನ ಕೇಳ್ತಾ ಹೋಗುತ್ತ. ಈ ಒಂದು ವಿಚಾರವಾಗಿ ಆ ರೋಬೋಟ್ ಅನ್ನ ಕೇಳ್ತಾರ, ನೀ ಯಾಕೆ ಮಿಸೈಲ್ಸ್ಗಳ ಬಗ್ಗೆ ಅಷ್ಟು ಕ್ಯೂರಿಯಾಸಿಟಿ ಐತಿ ಅಂತ ಹೇಳ್ಬಿಟ್ಟ. ಅದಕ್ಕೆ ಆ ರೋಬೋಟ್ ಏನು ಹೇಳುತ್ತಾ ಅಂದ್ರೆ, ನನಗೇನಾದ್ರೂ ಮಿಸೈಲ್ಸ್ಗಳನ್ನು ಹ್ಯಾಕ್ ಮಾಡಲಿಕ್ಕೆ ಬಂದಿದ್ರೆ ನಾ ಏನು ಮಾಡ್ತಿದ್ದೆ ಅಂದ್ರೆ ಇಡೀ ಜಗತ್ತನ್ನು ನನ್ನ ಮುಷ್ಟಿಯೊಳಗಡೆ ಇಟ್ಕೊಂತಿದ್ದೆ ಅಂತ ಹೇಳುತ್ತ. ಸೊ ಇದನ್ನು ಕೇಳಿದಂತಹ ವ್ಯಕ್ತಿಗಳು ಆ ರೋಬೋಟನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತಾರೆ. ಅಷ್ಟೇ ಅಲ್ಲದ, ನಿಮಗೆ ಇನ್ನೂ ಒಂದು ಕುತೂಹಲ ವಿಚಾರವನ್ನು ಹೇಳಿ ನಾನು.
2: ಹಾಂ ಹೇಳು.

0: ಏನದು?
1: ಎರಡು ರೋಬೋಟ್ಗಳನ್ನ ಏನ್ ಮಾಡಿರ್ತಾರ ಅಂದ, ಒಂದು ರೂಮ್ ಅಲ್ಲಿ ಕೂಡ್ ಹಾಕಿ ನೀವಿಬ್ರು ಮಾತಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರ. ಆ ರೋಬೋಟ್ಗಳು ಏನ್ ಮಾತಾಡ್ತಾ ಇದಾವು ಅಂತ ಕೇಳಿಸ್ಕೊಳ್ಲಿಕ್ಕೆ ಆ ಒಂದು ಸಣ್ಣ ಪ್ರಯೋಗವನ್ನ ಮಾಡ್ತಾರ. ಆ ರೋಬೋಟ್ಗಳು ಮೊದಲಿಗೆ ತಮಗೆ ಒಂದೊಂದು ಹೆಸರುಗಳನ್ನ ಕೊಟ್ಕೊಂತಾವು. ಆ ನಂತರ ಮನುಷ್ಯನಿಗೆ ಅರ್ಥವಾಗುವಂತ ಭಾಷೆಯೊಳಗಡೆ ಮಾತನಾಡ್ತಾ ಹೋಗ್ತಾವು. ನಂತರ ಕೆಲವೊಂದಿಷ್ಟು ಸಮಯ ಕಳೆದ ಮೇಲೆ ಆ ರೋಬೋಟ್ಗಳು ತಮ್ಮದೇ ಆಗಿರುವಂತಹ ಒಂದು ಸ್ವಂತ ಭಾಷೆಯನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾವು. ಅದನ್ನ ಕೇಳಿದಂತ ಅಲ್ಲಿರುವಂತಹ ವ್ಯಕ್ತಿಗಳು ತುಂಬಾ ಹೆದರ್ತಾರ. ಯಾಕೆ ಹೆದರ್ತಾರಪ್ಪ ಅಂತಂದ್ರ, ಒಂದು, ಅವರಿಗೆ ಆ ರೋಬೋಟ್ಗಳು ಏನ್ ಮಾಡ್ತಾ ಇದಾವು ಅಂತ ಮಾತಾಡ್ತಾ ಇದಾವು ಅಂತ ಗೊತ್ತಿಲ್ಲ, ಮತ್ತು ಅವುಗಳು ಜೋರಾಗಿ ನಗ್ತಾ ಇದಾವು, ಸಿಟ್ಟನ್ನ ಮಾಡ್ಕೊತಾ ಇದಾವು, ಅಳ್ತಾ ಇದಾವು, ಬೇಜಾರಾಗ್ತಾ ಇದಾವು. ಇವುಗಳನ್ನ ನೋಡಿ ಅವರಿಗೆ ಕೊನೆಗೂ ಏನ್ ಮಾಡೋಕ್ಕಾಗ್ಲಿಲ್ಲ ಅಂದ್ರ, ಅವ್ರು ಏನ್ ಮಾತಾಡ್ತಾ ಇದಾರ ಅನ್ನುವಂತಹ ಒಂದು ಭಾಷೆಯನ್ನ ಡಿಕೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ.
0: ಹಾಗಾದ್ರೆ ರೋಬೋಟ್ಗಳಿಗೆ ಭಾವನೆಗಳು ಅದಾವ ಪೂಜಾ?
1: ರೋಬೋಟ್ಗಳಿಗೆ ಭಾವನೆಗಳು ಹಂತಪರಿ ಅಡ್ವಾನ್ಸ್ ಆಗಿಲ್ಲ ಅಂತಂದ್ರು ಅವುಗಳು ಸ್ವಲ್ಪ ಪ್ರಮಾಣದಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸ್ತಾವ. ಸೊ ಈ ಒಂದು ರೀಸನ್ಗೆ ಏನ್ ಮಾಡ್ತಾರ ಅಂದ್ರ, ಆ ಒಂದು ಎರಡು ರೋಬೋಟ್ಸ್ಗಳನ್ನ ಬಂದ್ ಮಾಡ್ಬಿಡ್ತಾರ ಅವರು. ಆ ನಂತರ ನಿಮಗೊಂದು ಟಾಯೆ ಚಾಟಿಂಗ್ ಸಿಸ್ಟಮ್ ಬಗ್ಗೆ ಗೊತ್ತೇ ಇರ್ಬೋದಲ್ಲ?
0: ಹಾ ಗೊತ್ತು, ಬಟ್ ಆದ್ರೆ ಇವಾಗ ಅದ್ ಬಂದ್ ಮಾಡಿದಾರಲ್ಲ.
1: ಹಾ, ಈ ಒಂದು ಟಾಯೆ ಚಾಟಿಂಗ್ ಸಿಸ್ಟಮ್ ಅನ್ನ ಬಂದ್ ಮಾಡ್ತಾರ. ಎದಕ್ ಬಂದ್ ಮಾಡ್ತಾರ ಅಂತ ಹೇಳ್ತೀನಿ ನೋಡಿ. ಈ ಟಾಯೆ ಚಾಟಿಂಗ್ ಸಿಸ್ಟಮ್ ಅನ್ನ 2016 ಪ್ರಾರಂಭಿಸ್ತಾರ. ಆ ಒಂದು ಸಮಯದೊಳಗಡೆ ಇದನ್ ಯಾಕೆ ಪ್ರಾರಂಭಿಸಿದ್ರು ಅಂತಂದ್ರೆ, ಒಬ್ಬ ವ್ಯಕ್ತಿ ಒಬ್ಬಂಟಿಯಾಗಿದ್ದಾನ ಅಂತಂದ್ರ ಆ ವ್ಯಕ್ತಿಯ ಒಬ್ಬಂಟಿತನವನ್ನ ದೂರ ಮಾಡಲಿಕ್ಕೆ ಆ ವ್ಯಕ್ತಿಯ ಜೊತೆ ಚಾಟ್ ಮಾಡಲಿಕ್ಕೆ ಈ ಒಂದು ಚಾಟಿಂಗ್ ಸಿಸ್ಟಮ್ ಅನ್ನ ತರ್ತಾರವ್ರು. ಆದ್ರ ಇದು ಕೆಲವೊಂದಿಷ್ಟು ದಿನಗಳ ಕಾಲ ಏನಾಗುತ್ತ ಅಂದ್ರ ತನ್ನ ಕಾರ್ಯವನ್ನ ನಿರ್ವಹಿಸುತ್ತಾ ಹೋಗುತ್ತ. ಆದರೆ ಕೆಲವೊಂದಿಷ್ಟು ಸಮಯ ಕಳೆದ ಮೇಲೆ ಏನಾಗುತ್ತ ಅಂತಂದ್ರ, ಈ ರೋಬೋಟ್ ತನ್ನಿಂದ ತಾನೇ ಏನ್ ಮಾಡುತ್ತಾ ಪೋಸ್ಟ್ಗಳನ್ನ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತಾ. ಯಾವ ರೀತಿಯಾಗಿ ಅಂದ್ರ, ಹಿಟ್ಲರ್ ತುಂಬಾ ಒಳ್ಳೆಯವನು, ಫೆಮಿನಿಸ್ಟ್ಗಳ ಕಂಡ್ರೆ ನನಗ ಆಗ್ ಬರೋದಿಲ್ಲ, ಅಂತವ್ರನ್ನ ಕಂಡ್ರೆ ನಾನು ಶೂಟ್ ಮಾಡಿ ಸಾಯಿಸ್ತೀನಿ ಅಂತ ಹೇಳುತ್ತ. ಆದ ಕಾರಣ ಅದನ್ನೇನ್ ಮಾಡ್ತಾರ ಅಂದ್ರ ಬಂದ್ ಮಾಡ್ತಾರ. ನಿಮಗ ಇನ್ನೊಂದ್ ಗೊತ್ತ ಸೋಫಿ ರೋಬೋಟ್ ಬಗ್ಗೆ?
0: ಹಾ ಗೊತ್ತು, ಇದು ಅಡ್ವಾನ್ಸ್ ಟೆಕ್ನಾಲಜಿಯ ಒಂದ್ ರೋಬೋಟ್ ಅಲ್ಲ.
2: ಸೋಫಿಗೆ ಎಮೋಷನ್ಸ್ ಇದೆ, ಅದು ಎಮೋಷನ್ಸ್ ನ ವ್ಯಕ್ತಪಡಿಸುತ್ತೆ ಅಂತ ಕೇಳಿದೀನಿ.
1: ಹಾ, ಇದು ಎಮೋಷನ್ಸ್ ಗಳನ್ನ ವ್ಯಕ್ತಪಡಿಸುತ್ತಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಲ್ಲಿ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ಹೊಂದಿರುವಂತ ರೋಬೋಟ್ ಅಂತಾನು ಹೇಳ್ಬೋದು. ಈ ಒಂದು ಸೋಫಿಯ ಜೊತೆ ಒಬ್ಬ ಮಾನವನನ್ನ ಆಟ ಆಡ್ಲಿಕ್ಕೆ ಬಿಡ್ತಾನ ಒಂದು ಗೇಮ್ ಅಲ್ಲಿ. ಆ ಗೇಮ್ ಅಲ್ಲಿ ಸೋಫಿ ರೋಬೋಟ್ ಏನಾಗುತ್ತ ಅಂದ್ರ ವಿನ್ ಆಗುತ್ತ. ಆ ರೋಬೋಟ್ ವಿನ್ ಆದ ನಂತರ ತನ್ನ ಒಂದು ಮೊದಲನೇ ವಾಕ್ಯ ಏನಾಗಿತ್ತು ಅಂದ್ರ, ಮಾನವನ ಕುಲದ ಮೇಲೆ ನನ್ನ ಹಿಡಿತವನ್ನ ಸಾಧಿಸಲಿಕ್ಕೆ ಸ್ಟಾರ್ಟ್ ಮಾಡಿರುವಂತ ನನ್ನ ಮೊದಲನೇ ಹಂತದೊಳಗಡೆ ನಾನು ಗೆದ್ದೀನಿ ಅಂತ ಹೇಳುತ್ತ. ಅಂದ್ರ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ರೋಬೋಟ್ಗಳು ನಮ್ಮಿಂದ ನಾವೇ ತಯಾರಿಸಿದ್ದಾಗಿದ್ರು ಅವುಗಳ ಮಾತುಗಳು ಅವುಗಳ ವಿಚಾರಗಳು ಯಾವ ರೀತಿ ಇದಾವ ಅಂದ್ರ, ಮುಂದೆ ಒಂದು ಬರುವಂತ ದಿನಮಾನಗಳಲ್ಲಿ ಅವುಗಳು ನಮ್ಮನ್ನ ತಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂತಾವು ಅಂತ ಹೇಳ್ತಾ ಇದಾವು. ಈ ಎಲ್ಲಾ ಸಂಗತಿಗಳನ್ನ ಕೇಳಿದ್ರ ನಿಮಗೇನನ್ಸುತ್ತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಒಳ್ಳೆಯದು ಕೆಟ್ಟದ್ದು?
0: ಇದು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳುವುದೇನು ಇಲ್ಲ ಪೂಜಾ. ಇದರಲ್ಲಿ ನಾವು ಇದನ್ನ ಮಿತವಾಗಿ ಬಳಕೆಯನ್ನ ಮಾಡ್ಬೇಕು. ಯಾಕಂತಂದ್ರೆ ಈಗ ಮುಂದೆ ಬರುವಂತ ಜನರೇಷನ್ ಅಲ್ಲಿ AI ನಮ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಅದಿಲ್ಲ ಅಂತಂದ್ರೆ ನಮ್ದು ಯಾವುದೇ ಒಂದು ವರ್ಕ್ ಆಗುದಿಲ್ಲ. ಬಟ್ ಇದನ್ನ ನಾವು ಮಿತವಾಗಿ ಬಳಕೆ ಮಾಡ್ಕೊಂತ ಹೋದ್ರೆ ಯಾವುದೇ ರೀತಿಯಾದ ತೊಂದರೆ ಆಗುದಿಲ್ಲ ಅಂತ ನನ್ನ ಅಭಿಪ್ರಾಯ.
1: ನಾನು ಇನ್ನೊಂದು ವಿಚಾರವನ್ನ ಹೇಳೋದನ್ನ ಮರೆತೆ. ಏನಂದ್ರೆ ಎಲಾನ್ ಮಸ್ಕ್ ಅವರು ತಮ್ಮ ಒಂದು ಇಂಟರ್ವ್ಯೂ ಅಲ್ಲಿ ಏನ್ ಹೇಳ್ತಾರ ಅಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋದು ಮುಂದಿನ ಭವಿಷ್ಯದೊಳಗಡೆ ತುಂಬಾ ಡೇಂಜರಸ್ ಆಗೈತಿ, ಆದ ಕಾರಣ ನಾವು ಅದನ್ನ ಈಗಿಂದನ ಲಿಮಿಟ್ ಆಗಿ ಬಳಸಬೇಕು ಅಂತ ಹೇಳ್ತಾರ.
2: ಹೌದು, ನಾವು ಇದರಿಂದ ತಿಳ್ಕೊಂಡಿದ್ದೇನಂದ್ರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋದು ತುಂಬಾ ಒಳ್ಳೆಯ ಟೆಕ್ನಾಲಜಿ, ಇದು ತುಂಬಾ ಲಾಭದಾಯಕ ಕೂಡ ಹೌದು, ಹಾಗೆ ಹಾನಿ ಕೂಡ ಉಂಟು ಮಾಡತ್ತೆ. ಆದ್ರಿಂದ ಇದನ್ನ ಎಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನ ತಿಳಿದುಕೊಂಡು ಉಪಯೋಗಿಸೋಣ.
1: ಧನ್ಯವಾದಗಳು.
3: ಕೃತಕ ಬುದ್ಧಿಮತ್ತೆ ಈ ಬಗ್ಗೆ ಚರ್ಚೆ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದವರು ಪೂಜಾ ಭೂಸರೆಡ್ಡಿ, ಅನ್ನಪೂರ್ಣೇಶ್ವರಿ ರಾಜಯ್ಯನವರ್ ಹಾಗೂ ಪೂಜಾ ದೇವಾಡಿಗ.
4: ಯುವವಾಣಿಯಲ್ಲಿ ಇನ್ನು ಮುಂದೆ ಕೇಳೋಣ ರಮಾ ಗಾವ್ಕರ್ ಅವರಿಂದ ಸುಗಮ ಸಂಗೀತ. ಮೊದಲಿಗೆ ಲಕ್ಷ್ಮೀನಾರಾಯಣ ಭಟ್ಟರ ರಚನೆಯನ್ನು

0: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
1: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
0: ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ರಮಾ ಗಾಂವ್ಕರ್ ಅವರಿಂದ ಸುಗಮ ಸಂಗೀತ ಕೇಳುತ್ತಿದ್ದೀರಿ. ಇನ್ನು ಮುಂದೆ ಪುರಂದರದಾಸರ ಕೃತಿ.

0: ಆಕಾಶವಾಣಿ ಧಾರವಾಡ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

0: बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1-4-5-5-5 पर कॉल करें।
1: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಆರಂಭದಲ್ಲಿ ಕೇಳೋಣ. ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆಯನ್ನು ಧ್ವನಿ ನೀಡಿದ್ದಾರೆ ಲತಾ ಮಂಗೇಶ್ಕರ್.

ಇನ್ನು ಮುಂದೆ ಕೇಳೋಣ. ಸಂತ ಜ್ಞಾನೇಶ್ವರ್ ಚಿತ್ರದ ಗೀತೆಯನ್ನು ಧ್ವನಿ ನೀಡಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರು. ಗೀತೆಗೆ ಸಂಗೀತ ನೀಡಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್.

0: ಆತ್ಮೀಯ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ಮನಗುಂಡಿಯ ಶ್ರೀ ಗುರುಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ.
1: ನಮಸ್ಕಾರ ಮೇಡಮ್.
0: ಹಿಂದಿನ ಸಂಚಿಕೆಯಲ್ಲಿ ನಾವು ಸಾರ್ವಜನಿಕ ಸಂಸ್ಥೆಗಳ ದೈವೀಕರಣ ಕುರಿತಂಗ ಮಾತನಾಡ್ತಾ ಇದ್ವಿ. ಇವತ್ತು ತಾವೇನು ಹೇಳ್ಬೇಕಂತೀರಾ?
1: ರಾಷ್ಟ್ರದೇವೋ ಭವ.
0: ರಾಷ್ಟ್ರ ಪ್ರೇಮ ಎಲ್ಲರಲ್ಲೂ ಇರಲೇಬೇಕು. ರಾಷ್ಟ್ರ ನಮ್ಮದು, ಆ ಅಭಿಮಾನ ಕೂಡ ನಮ್ಮಲ್ಲಿರಬೇಕು.
1: ಈ ರಾಷ್ಟ್ರ ಪ್ರೇಮ ಬೆಳೆಸ್ಕೊಳ್ಳಾರ್ದಕ್ಕೆ ಬಹಳ ದೊಡ್ಡ ಹಾನಿಯನ್ನ ನಾವು ಅನುಭವಿಸಿದೀವಿ.
0: ಹೌದ್ರಿ,
1: ಬಹಳ ದೊಡ್ಡ ಬೆಲೆ ತೆತ್ತಿದೀವಿ. ನಾನು ಒಂದ್ ಕಡೆ ಎಲ್ಲ ಓದ್ತಾ ಇದ್ದೆ, ಬ್ರಿಟಿಷರು ನಮ್ಮ ದೇಶದಿಂದ ಅವ್ರ ದೇಶಕ್ಕೆ ಒಯ್ದಿರ್ತಕ್ಕಂತಹ ಬಂಗಾರ, ಬೆಳ್ಳಿ, ಮುತ್ತು, ರತ್ನಗಳು, ವಜ್ರ ವೈಡೂರ್ಯಗಳು, ಒಟ್ಟು ನಮ್ಮ ಸಂಪನ್ಮೂಲ ಅಂದಾಜು ಲೆಕ್ಕ ಹಾಕಿ ಬರೆದಿದ್ದಾರೆ 43 ಟ್ರಿಲಿಯನ್. 43 ಟ್ರಿಲಿಯನ್, ಬಿಲಿಯನ್ ಅಲ್ಲ, ಟ್ರಿಲಿಯನ್. ಅಂದ್ರೆ ಇಷ್ಟು ಸಂಪತ್ತನ್ನ ನಮ್ಮಿಂದ ಕೊಳ್ಳೆ ಹೊಡೆದ್ರು.
0: ಯಾಕೆ ಅವರಿಗೆ ಸಾಧ್ಯ? ಹೇಗಾಯ್ತು?
1: ಸಾಧ್ಯ ಹೇಗಾಯ್ತು ಅಂತ ವಿಚಾರ ಮಾಡಿದ್ರೆ
0: ಅದಕ್ಕೆಲ್ಲ ನಾವೇ ಕಾರಣರು.
1: ಅದಕ್ಕೆ ಮುಖ್ಯ ಕಾರಣ ರಾಷ್ಟ್ರಾಭಿಮಾನದ ಕೊರತೆ.
0: ಹೌದು,
1: ನಮ್ಮಲ್ಲಿ ಬ್ರಿಟಿಷರು ಬರೋದಕ್ಕೆ ಮುಂಚೆ ಸುಮಾರು 565 ಸಂಸ್ಥಾನಗಳಿದ್ವು ಅಂತ ಹೇಳ್ತಾರೆ. ಸರ್ದಾರ್ ವಲ್ಲಭಾಯಿ ಪಟೇಲ್ರು ಭಾಷಾವಾರು ಪ್ರಾಂತ್ಯವನ್ನು ಕೂಡಿಸುವಾಗ 565ಕ್ಕಿಂತ ಹೆಚ್ಚು ಪ್ರಾಂತ್ಯಗಳಿದ್ವು, ಸಣ್ಣ ಸಣ್ಣ ಪ್ರಾಂತ್ಯಗಳು.
0: ಹೌದು,
1: ಅಂದ್ರೆ ಒಂದೊಂದು ಜಿಲ್ಲೆ ಒಂದೊಂದು ರಾಜ್ಯ ಆಗೋಗ್ಬಿಟ್ಟಿತ್ತು. ಒಂದ್ ಜಿಲ್ಲೆನೂ ಒಂದೊಂದು ರಾಜ್ಯ. ಈ ತರ ಇದ್ದಾಗ ಒಗ್ಗಟ್ಟು ಹೇಗೆ ಬರುತ್ತೆ? ಬಹಳ ಹಿಂದೆ ನಾವು ಪುರಾಣಗಳಲ್ಲಿ, ಆಮೇಲೆ ಕ್ರಿಸ್ತ ಪೂರ್ವ ಅಂತ ಕರಿತೀವಿ, ಅಶೋಕ ಮತ್ತೆ ಇನ್ ಕೆಲವು ರಾಜರುಗಳು, ಸಮುದ್ರಗುಪ್ತ ಮತ್ತೆ ನಮ್ಮಲ್ಲಿ ಕರ್ನಾಟಕದ ಪುಲಿಕೇಶಿ, ಇವರೆಲ್ಲ ಒಟ್ಟುಗೂಡಿಸಿದ್ರು ನಿಜ. ಆದ್ರೆ ಆ ರಾಜರು ಹೋದ ನಂತರ ಅವ್ರ ಮಕ್ಕಳೇ ದುರ್ಬಲರಾಗ್ಬಿಡ್ತಾ ಇದ್ರು.

0: ಹೌದು,
1: ಅನೇಕ ಸಂದರ್ಭಗಳಲ್ಲಿ ನಾವು ಕಾಣ್ತೀವಿ.
0: ಸಬಲ ರಾಜರಿದ್ರೆ ಮತ್ತೆ ಏಕ ರಾಷ್ಟ್ರ ಆಗ್ತಾ ಇತ್ತು, ನಂತರ
1: ಮತ್ತೆ ಛಿದ್ರ ಛಿದ್ರ ಆಗ್ಬಿಡ್ತಾ ಇತ್ತು. ಆಮೇಲೆ ಯುದ್ಧವೇ ಮೌಲ್ಯ ಆಗೋಗ್ಬಿಟ್ಟಿತ್ತು. ಅವಾಗ ಆಶ್ವೀಜ ಮಾಸದ ನವರಾತ್ರಿ ಬರ್ತದಲ್ಲ, ನವರಾತ್ರಿ ಮುಗಿಸಿದ ಕೂಡಲೇ ಮಳೆಗಾಲ ನಿಂತಿರ್ತಿತ್ತು ಅಷ್ಟೊತ್ತಿಗೆ.
0: ಹೌದು,
1: ಯುದ್ಧಕ್ಕೆ ಶುರು ಅವನು ತುಂಬಾ ಕಡಿಮೆ. ಮತ್ತೆ ನಮ್ಮ ಇತಿಹಾಸ ಕೂಡ ಯಾರು ರಾಜರು ಹೆಚ್ಚು ಯುದ್ಧ ಮಾಡಿದಾರೋ ಅವ್ರನ್ನೇ ನೆನ್ಪಿಟ್ಕೊಂಡಿದೆ. ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ
0: ಹೇಳ್ತಾರೆ.
1: ಸ್ವಾತಂತ್ರ್ಯ ಬಂದ ಮೇಲೆ ನಾವು ಬದಲಾವಣೆ ಆಗ್ಲೇಬೇಕು, ಆಗ್ತಾ ಇದೀವಿ, ಇಷ್ಟು ಸಾಕಾಗಲ್ಲ, ಇನ್ನೂ ಬದಲಾವಣೆ ಆಗ್ಬೇಕು. ಅಂದ್ರೆ ಪ್ರಜಾಪ್ರಭುತ್ವವನ್ನ ನಾವು ಒಪ್ಕೊಂಡಿದೀವಿ, ಸಂವಿಧಾನವನ್ನ ನಮ್ಮ ರಾಷ್ಟ್ರ ಧರ್ಮ ಗ್ರಂಥ ಅದು. ಹರಡಕರ್ ಮಂಜಪ್ಪನವ್ರನ್ನ ರಾಷ್ಟ್ರ ಧರ್ಮ ದ್ರಷ್ಟಾರ ಅಂತ ಕರೀತಾ ಇದ್ರು. ಅಂದ್ರೆ ರಾಷ್ಟ್ರ ಧರ್ಮವನ್ನ ಪ್ರತಿಪಾದಿಸಿದವರು ಹರಡಕರ್ ಮಂಜಪ್ಪನವ್ರಿಗೆ ಕರ್ನಾಟಕ ಗಾಂಧಿ ಅಂತ ಕರೀತಿದ್ರು. ಆದ್ರೆ ಅವ್ರು ಯಾವ ಪಕ್ಷಕ್ಕೂ ಸೇರಿರಲಿಲ್ಲ, ತಾವೇ ತಮ್ಮ ಏನ್ ಸಾಧ್ಯ ಆಗತ್ತೋ ನಿರಂತರವಾಗಿ ಸುಧಾರಣಾ ಕಾರ್ಯದಲ್ಲಿ ತೊಡ್ಕೊಂಡಿದ್ರು. ಹಾಗೆ ರಾಷ್ಟ್ರ ಧರ್ಮವನ್ನ ನಾವೆಲ್ಲರೂ ಪಾಲಿಸ್ಬೇಕು, ರಾಷ್ಟ್ರ ಪ್ರೇಮವನ್ನ ಬೆಳೆಸ್ಕೊಳ್ಳೇಬೇಕು. ಸ್ವಾಮಿ ವಿವೇಕಾನಂದರ ಎರಡು ಪ್ರಸಂಗ ಹೇಳಕ್ ಇಷ್ಟಪಡ್ತೀನಿ. ಪ್ರಾಯಶಃ ನಾನು ಹಿಂದೆ ಹೇಳಿರ್ಲೂಬಹುದು, ಮತ್ತೊಂದ್ಸಾರಿ ನಮ್ಮ ಶ್ರೋತೃಗಳು ಕೇಳಿಸ್ಕೋಬೇಕು. ತಮ್ಮ ಪೋಷಕರಾದಂಥವರು ಮಕ್ಕಳಿಗೆ ಕಲಿಸ್ಬೇಕು. ಅವರು 1897ರಲ್ಲಿ ಅಮೆರಿಕಾದಿಂದ ಬರ್ತಾರೆ. ಬಂದಾಗ ಒಂದ್ ಕಡೆ ಎಲ್ಲೋ ಭಾಷಣ ಮಾಡುವಾಗ ಹೇಳ್ತಾರೆ, ಅವರು ನಿಮ್ಮ ಎಲ್ಲಾ ದೇವರುಗಳನ್ನು ಕಟ್ಟಿಟ್ಟು ಬಿಡಿ ಅಂತ ಹೇಳ್ತಾರೆ. ಎಷ್ಟು ವರ್ಷ? 50 ವರ್ಷ. ಎಲ್ಲಾ ಅದನ್ನು ಕಟ್ಟಿಟ್ಬಿಟ್ಟು ನೀವು ರಾಷ್ಟ್ರ ದೇವೋಭವ, ಅದು ಅವ್ರ ಮಾತೆ, ಅದು ಸ್ವಾಮಿ ವಿವೇಕಾನಂದರೆ ಮೊದಲು ಅದನ್ನು ಹೇಳಿದ್ದು ಅಂತ ಅನ್ಕೊಂತೀನಿ. ರಾಷ್ಟ್ರವನ್ನ ದೇವರಂತ ಭಾವಿಸ್ಕೊಳ್ಳಿ ಅಂತ ಹೇಳಿ ಅವರೇನು ಪರಿಕಲ್ಪನೆಯನ್ನ ಕೊಟ್ಟರು. ಜೊತೆಗೆ ನಮ್ಮ ದಿವ್ಯ ಸಂಸ್ಕೃತಿಯನ್ನ ವಿದೇಶದಲ್ಲಿ ಪ್ರಸಾರ ಮಾಡಿದ್ರು. ಇದು ಬಹಳ ಶ್ರೇಷ್ಠವಾದ ಕೆಲಸ ಆಯಿತು. ಆದ್ದರಿಂದ ನಮಗೆ ಹೆಮ್ಮೆ ಸಂತೋಷ ಬರೋಕ್ಕೆ ಶುರುವಾಯಿತು. ಆಮೇಲೆ ನಮಗೆ ಸ್ವಾತಂತ್ರ್ಯ ಹೋರಾಟ ಮಾಡಲಿಕ್ಕೆ ಧೈರ್ಯ ಮತ್ತು ಆ ಕೆಚ್ಚು ಬಂದಿದ್ದು ಕೂಡ ಪಾಶ್ಚಿಮಾತ್ಯ ಶಿಕ್ಷಣದಿಂದ. ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪಡ್ಕೊಂಡ್ವಿ. ಆಮೇಲೆ ನಮ್ಮವರು ಕೆಲವರು ಇಂಗ್ಲೆಂಡ್ಗೆ ಹೋಗಿ ಬಂದ್ರು, ಮಹಾತ್ಮ ಗಾಂಧೀಜಿಯವ್ರನ್ನ ಹಿಡ್ಕೊಂಡು ಓದ್ಲಿಕ್ಕೆ ಹೋದ್ರು. ಸುಭಾಷ್ ಚಂದ್ರ ಬೋಸರು, ಮಹರ್ಷಿ ಅರವಿಂದರು, ಇವರೆಲ್ಲರೂ ಹೋಗಿ ಅಲ್ಲಿ ಏನು ಒಳ್ಳೇದಾಗಿದೆ ರಾಷ್ಟ್ರೀಯ ಮನೋಭಾವನೆಯಿಂದ, ಅಲ್ಲೇನು ಒಳ್ಳೇದಾಗಿದೆ ರಾಷ್ಟ್ರೀಯ ಮನೋಭಾವನೆ ಇರಲಾರದಕ್ಕೆ ನಾವೇನು ಕಳ್ಕೊಂಡ್ವಿ, ಇದನ್ನ ಚೆನ್ನಾಗಿ ಗುರುತಿಸ್ಕೊಂಡ್ರು ಅಂಬೇಡ್ಕರ್ ಅವರು. ಪ್ರತಿಯೊಬ್ಬರು ಬಹಳ ಜನ ವಿದೇಶಕ್ಕೆ ಹೋಗಿ ಏನು ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದ್ರು, ಇಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿದ್ರು. ಅದು ಬಹಳ ಪ್ರಜ್ವಲವಾಯಿತು. ಆದ್ರೆ ದುರ್ದೈವ ಏನಾಯ್ತು ಅಂತಂದ್ರೆ, ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮಲ್ಲಿ ರಾಷ್ಟ್ರ ಪ್ರೇಮ ಕಡಿಮೆ ಆಗ್ಬಿಡ್ತು. ಪಕ್ಷ ರಾಜಕೀಯ ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ತು. ಯಾವ ರಾಷ್ಟ್ರವನ್ನ ನಾವು ಸ್ವಾತಂತ್ರ್ಯಗೊಳಿಸ್ಬೇಕಾದ್ರೆ ಕೋಟ್ಯಂತರ ಜನ ಬಲಿದಾನ ಮಾಡ್ಕೊಂಡಿದಾರೋ ಅಂತಹ ರಾಷ್ಟ್ರದಲ್ಲಿ ಕೆಲವು ನಾವು ಚಿಕ್ಕವರಿದ್ದಾಗ ನನ್ನ ನೆನಪಿದೆ ಚೆನ್ನಾಗಿ, ತುಂಬಾ ನಿರಾಶೆ ಮನೋಭಾವನೆ ಬಿತ್ಬಿಟ್ಟಿದ್ರು. ನಾವು ಕಾಲೇಜಿಗೆ ಬರೋತ್ತಿಗೆ ತುಂಬಾ ನಿರಾಶೆ ಮನೋಭಾವನೆ ತುಂಬಿಟ್ಟಿದ್ರು. ನನಗೆ ಚೆನ್ನಾಗಿ ನೆನಪಿದೆ 50ನೇ ವಾರ್ಷಿಕೋತ್ಸವ 97ರಲ್ಲಿ, ಅಷ್ಟೊತ್ತಿಗೆ ನಾನು ಸ್ವಾಮೀಜಿ ಆಗಿದ್ದೆ. 50ನೇ ವಾರ್ಷಿಕೋತ್ಸವವನ್ನು ನಮ್ಮ ಜನ ಎಷ್ಟು ಸಪ್ಪೆಗೆ ಆಚರಿಸಿದ್ರು ಅಂದ್ರೆ, ಸ್ವಾತಂತ್ರ್ಯ ಬಂದಿದ್ದು ತುಂಬಾ ಸಪ್ಪೆಗೆ ಆಚರಿಸಿದ್ರು. ಯಾಕೆಂದ್ರೆ ನಮ್ಮಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕಡಿಮೆ ಇತ್ತು. ಅವಾಗ ಒಂದು ಸ್ಥಿರ ಸರ್ಕಾರ ಇರಲಿಲ್ಲ, ಬರೇ ರಾಜಕೀಯ ಗೊಂದಲಗಳು, ಆಮೇಲಿಂದ ಅನಿಶ್ಚಿತತೆ, ಅನ್ಸರ್ಟೆನಿಟಿ ಕಾಡ್ತಾ ಇತ್ತು. ಅದೇ ಈಗ ನಮ್ಮ ದೇಶದ ಪರಿಸ್ಥಿತಿ ಬದಲಾವಣೆ ಆಗಿದೆ. ರಾಷ್ಟ್ರ ಪ್ರೇಮ ಸಣ್ಣ ಹುಡುಗರಿಂದ ಪ್ರಾರಂಭ ಆಗಿದೆ. ಸಣ್ಣ ಹುಡುಗರಿಂದ ಪ್ರಾರಂಭ ಆಗಿ ಎಲ್ಲರಲ್ಲೂ, ರಾಜಕಾರಣಿಗಳವರೆಗೆ, ವಯಸ್ಸಾದವರಲ್ಲೂ ಕೂಡ ಅದು ಕಾಣ್ತಾ ಇದೆ. ಅದು ಬರಬೇಕು. ಸ್ವಾತಂತ್ರ್ಯ ಬಂದ ಪ್ರಾರಂಭಾವಸ್ಥೆಯಲ್ಲಿ ಇದ್ದಂತಹ ದುರ್ಗತಿ ಹೋಗ್ಬೇಕು. ಎಲ್ಲರಿಗೂ ರಾಷ್ಟ್ರವೇ ಮೊದಲು, ನನ್ನ ದೇಶ ಮೊದಲು, ನೇಷನ್ ಫಸ್ಟ್ ಪಾಲಿಸಿಯನ್ನು ನಾವೆಲ್ಲರೂ ಅಳವಡಿಸ್ಕೋಬೇಕು. ಅಲ್ಲಿ ಯಾವ ಆ ಪಕ್ಷ ಈ ಪಕ್ಷ ಅಲ್ಲ. ಯಾಕೆ? ರಾಷ್ಟ್ರ ಇದ್ರೆ
0: ನಾವಿರ್ತೀವಿ.
1: ರಾಷ್ಟ್ರ ಇದ್ರೆ ಸರ್ಕಾರ ಇರುತ್ತೆ, ಪಕ್ಷ ಇರುತ್ತೆ. ರಾಷ್ಟ್ರಕ್ಕೆ ತೊಂದರೆ ಆದ್ರೆ, ರಾಷ್ಟ್ರನೇ ದುರ್ಬಲ ಆದ್ರೆ, ರಾಷ್ಟ್ರನೇ ಸ್ವಚ್ಛ ಇಲ್ಲದೆ ಹೋದ್ರೆ ನಾವ್ ಹೇಗೆ ಆನಂದವಾಗಿರೋದಕ್ಕೆ ಸಾಧ್ಯ ಆಗತ್ತೆ? ನಾವು ಚಿಕ್ಕವರಿದ್ದಾಗ ಅದೊಂದು ಪದ್ಯ ಹೈಸ್ಕೂಲ್ ಇತ್ತು, ಈಶ್ವರ್ ಸಣಕಲ್ ಅವ್ರದ್ದು, ಜಗವೆಲ್ಲ ನಗುತ್ತಿರಲಿ, ಜಗದಳಲು ನನಗಿರಲಿ, ಜಗವೆಲ್ಲ ನಕ್ಕು, ನಾನೊಬ್ಬ ದುಃಖಿತನಾಗಿದ್ರೆ ನನ್ನನ್ನ ಜಗತ್ತು ಶಾಂತಗೊಳಿಸುತ್ತೆ, ಸಾಂತ್ವನಗೊಳಿಸುತ್ತೆ. ನಾನು ನಕ್ಕು ಇಡೀ ಜಗತ್ತು ಹೇಳ್ತಿದ್ರೆ ಏನ್ ಪ್ರಯೋಜನ? ನಾನು ಸಮಾಧಾನ ಮಾಡೋಕ್ಕಾಗತ್ತಾ? ಇಲ್ಲ. ಹಾಗೆ ರಾಷ್ಟ್ರಕ್ಕೆ ಒಳ್ಳೇದಾಗ್ಲಿ, ನನಗೇನಾದ್ರು ಸ್ವಲ್ಪ ತೊಂದರೆ ಆದರೂ ಪರವಾಗಿಲ್ಲ, ರಾಷ್ಟ್ರಕ್ಕಾಗಿ ನನ್ನ ಹಿತವನ್ನ ನಾನು ಬಲಿ ಕೊಡ್ಲಿಕ್ಕೆ ಸಿದ್ಧ. ಅದರ ಅರ್ಥ ಮತ್ತೆ ರೈತರುಗಳು ಇವಾಗ ಎಲ್ಲರೂ ಅನ್ಕೊಂಡಿರಿ, ಅದಕ್ಕೆ ರೀ ಜಮೀನು ಕೇಳ್ತಾರೆ, ಕೊಡಬೇಕು ನಾವು. ಇಲ್ಲ, ಎಲ್ಲಾ ಜಮೀನು ಕೊಟ್ಬಿಟ್ಟು ನೀವು ಹಣ ತಗೊಂಡು ಮತ್ ಭೋಗ ಭಾಗ್ಯದಲ್ಲಿ ಮುಳುಗಿ ನಿಮ್ಮ ಜೀವನವನ್ನು ಕಳ್ಕೊಂಡ್ಬಿಟ್ರೆ ಪ್ರಯೋಜನ ಆಗಲ್ಲ. ಅನ್ನ ಬೆಳಿಲಿಕ್ಕೆ ಭೂಮಿ ಬೇಕು.
0: ನಿಜ, ಭೂಮಿ ಇದ್ರೆ ಎಲ್ಲಾ ಫಲವತ್ತಾಗಿ ಬೆಳೆಯನ್ನ ಬೆಳಿಬಹುದು, ಆದ್ರೆ ದುಡ್ಡು ಇದ್ರೆ ಅದು ಖರ್ಚಾಗಿ ಹೋಗ್ಬಿಡುತ್ತೆ.
1: ಖರ್ಚಾಗಿ
0: ದಿವಸ ಇರುತ್ತೆ ದುಡ್ಡು.
1: ಹೌದು. ಆದ್ರಿಂದ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ರಾಷ್ಟ್ರ ಪ್ರೇಮ ಅನ್ನೋದು ಯಾವ್ದ್ರಲ್ಲಿ ತೋರಿಸಿ, ಕಷ್ಟಕಾಲ ಬಂದಾಗ, ಈಗ ಕೊರೋನಾ ಸಂದರ್ಭದಲ್ಲಿ ಅವತ್ತು ನಿಜವಾಗಿ ಅನೇಕ ಜನ ರಾಷ್ಟ್ರಭಕ್ತರು ಬಹಳ ತ್ಯಾಗ ಮಾಡಿದರು. ಆಮೇಲೆ ನಮ್ಮ ದೊಡ್ಡ ದೊಡ್ಡ ಉದ್ಯಮಿಗಳು, ಶ್ರೀಮಂತರುಗಳು ಸರ್ಕಾರಕ್ಕೆ ತುಂಬಾ

0: ಕೊಡುಗೆ ಕೊಟ್ರು, ಒಳ್ಳೆ ಕೊಡುಗೆ ಕೊಟ್ರು. ಆದ್ರೆ ದುರ್ದೈವ ಅಂದ್ರೆ ಏನು ಅಂದ್ರೆ, ಆ ಒಂದು ಕಷ್ಟದ ಸಂದರ್ಭವನ್ನ ಕೆಲವರು ದುರುಪಯೋಗ ಕೂಡ ಮಾಡ್ಕೊಂಡ್ರು. ಅಂದ್ರೆ ಇದೇ ಒಂದು ಅವಕಾಶ ಅಂತ ಹೇಳಿ ಹಣ ಯಾವ ರೂಪದಲ್ಲಾರ ಬರಲಿ, ಜೀವ ಹೋದ್ರೂ ಪರವಾಗಿಲ್ಲ ನಮಗೆ ಬರೋದು ಬರಲಿ, ಇಂಥ ಮೆಂಟಾಲಿಟಿ ಅವರು ಇದ್ರು. ಇನ್ಮೇಲೆ ಅಂಥವ್ರ ಸಂಖ್ಯೆ ಕಡಿಮೆ ಆಗಲಿ, ಒಳ್ಳೆಯವ್ರ ಸಂಖ್ಯೆ ಹೆಚ್ಚಾಗಬೇಕು. ಅದಕ್ಕೆ ನಾವು ಚಿಕ್ಕವರಿದ್ದಾಗ ಮಕ್ಕಳಿಗೆ ನೀವು ಇನ್ಮೇಲೆ ತಾಯಿ ತಂದೆಗಳು ಮತ್ತು ಶಿಕ್ಷಕರು ಬಹಳ ಪರ್ಸೆಂಟೇಜ್ ಬಗ್ಗೆ ತಲೆ ಕೆಡಿಸ್ಬೇಡಿ ಮಕ್ಕಳಿಗೆ. ಯಾಕಂದರೆ ಅದನ್ನು ಅವ್ರು ಮಾಡ್ಕೊಂಡೇ ಮಾಡ್ಕೊತಾರೆ. ನೀವೇನೇ ಮಾಡಿದರೂ ನಿಮ್ಮ ಮಗಳಿರ್ಬೋದು ಮಗ ಇರ್ಬೋದು, ಅವ್ರದ್ದು ಇದ್ದಕ್ಕಿದ್ದಂಗೆ ಹೆಚ್ಚು ಮಾಡೋಕ್ಕಾಗಲ್ಲ. 40% 50% ತೆಗೆಯೋನ್ನ 60-70 ಮಾಡ್ಬೋದೇನೋ ಪ್ರೀತಿಯಿಂದ, ಆದರೆ 80-90-100 ಮಾಡಲಿಕ್ಕಾಗಲ್ಲ. ಆದರೆ ಅವರಲ್ಲಿ ಹೃದಯದ ರಸ, ಹೃದಯದಲ್ಲಿರುವ ಆ ಪ್ರೇಮ, ರಾಷ್ಟ್ರ ಪ್ರೇಮ ಇರ್ಬೋದು, ತಾಯಿ ತಂದೆಗಳ ಬಗ್ಗೆ ಪ್ರೇಮ ಇರ್ಬೋದು ಮಕ್ಕಳಿಗೆ, ಸಮಾಜ ಪ್ರೇಮ ಇರ್ಬೋದು, ಪರಿಸರ ಪ್ರೇಮ ಇರ್ಬೋದು, ಇದನ್ನು ಬತ್ತಿಸ್ಬೇಡಿ, ಬತ್ತಿಸಬಾರ್ದು. ಯಾಕಂದರೆ ಅವಕ್ಕೆ ನೀವೇನಾದರೂ ಒಂದು ಒತ್ತಡ ಕೊಟ್ಬಿಟ್ರಿ ಅಂದರೆ ಯಾವ ರಾಷ್ಟ್ರ ತೊಗೊಂಡು ಏನು ಮಾಡಬೇಕು, ಯಾವ ಸಮಾಜ ತೊಗೊಂಡು ಏನು ಮಾಡಬೇಕು, ಮೊದಲು ನಾನು ಹೋಮ್ವರ್ಕ್ ಮಾಡಬೇಕು, ಹೋಮ್ವರ್ಕ್ ಮಾಡಿ 100-100 ಕಾಪಿ ಹೊಡೆದಾದ್ರೂ ಇದು ಆ ಮಕ್ಕಳಲ್ಲಿ ರಾಷ್ಟ್ರ ಪ್ರೇಮವನ್ನು ಕೊಲ್ತಾ ಇದೆ, ಸ್ವಾರ್ಥವನ್ನು ಕೆರಳಿಸ್ತಾ ಇದೆ. ಆವಾಗ ಅವ್ರ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾರೆ, ರಾಷ್ಟ್ರಕ್ಕೆ ಅವರಿಂದ ಏನು ಪ್ರಯೋಜನ ಆಗಲ್ಲ. ಆದ್ರಿಂದ ಎಲ್ಲಾ ತಾಯಿ ತಂದೆಗಳಲ್ಲಿ, ಯುವಕ ಯುವತಿಯರಲ್ಲಿ ನಾನು ಬೇಡ್ಕೊಳ್ಳೋದೇನಪ್ಪ ಅಂತಂದ್ರೆ, ಮೊದಲು ರಾಷ್ಟ್ರ ಪ್ರೇಮಿಗಳಾಗಿ, ರಾಷ್ಟ್ರದೊಳಗಡೆ ಎಲ್ಲವೂ ಇದೆ ಆದ್ರೆ ನನ್ನೊಳಗಡೆ ಎಲ್ಲವೂ ಇಲ್ಲ, ನನ್ನೊಳಗಡೆ ರಾಷ್ಟ್ರ ಇಲ್ಲ, ರಾಷ್ಟ್ರದೊಳಗಡೆ ನಾನಿದ್ದೀನಿ. ಆದ್ರಿಂದ ರಾಷ್ಟ್ರಕ್ಕಾಗಿ ಜಾಸ್ತಿ ಮಾಡೋಣ, ನನಗಾಗಿ ರಾಷ್ಟ್ರ ಮಾಡೇ ಮಾಡ. ಅಥವಾ ನಾನು ಒಳ್ಳೇದ್ ಮಾಡಿದಾಗ, ಈಗ ಸಾಲುಮರದ ತಿಮ್ಮಕ್ಕನವ್ರದ್ದು ನಾವು ಇವತ್ತಿಗೂ ನೆನೆಸ್ತಾ ಇದ್ದೀವಿ, ಅವ್ರು ಇಲ್ಲದೇ ಇದ್ರು ಕೂಡ ಅವ್ರು ಸ್ವಲ್ಪ ಕೆಲಸ ಮಾಡಿದ್ರು, ಅವ್ರಿಗಿಂತ 100-1000 ಕೆಲಸ ಮಾಡೋರು ಈಗಿದ್ದಾರೆ. ಆದರೆ ಅವತ್ತಿನ ಕಾಲಕ್ಕೆ ರಾಷ್ಟ್ರ ಪ್ರೇಮ ಬತ್ತಿ ಹೋಗ್ಬಿಟ್ಟಿದೆ, ಸಮಾಜದ ಬಗ್ಗೆ ಕಾಳಜಿನೇ ಇಲ್ಲ, ಸ್ವಾರ್ಥ ಎಲ್ಲ ತಾಂಡವಾಡ್ತಿದ್ದಾಗ ಆ ತಾಯಿ ಮರಗಳನ್ನೇ ಮಕ್ಕಳು ಅಂತ ತಿಳ್ಕೊಂಡ್ರಲ್ಲ, ಅದು ಇವತ್ತು ಅವ್ರಿಗೆ ಆ ಗೌರವ, ಆ ಪ್ರೀತಿ, ಆ ವಿಶ್ವಾಸ ತಂದ್ಕೊಟ್ಟಿದೆ. ಹಾಗೇನೆ ಮತ್ತೆ ಸಾಲಮರ ತಿಮ್ಮಕ್ಕನ ಹಾಗೆ ನನಗೂ ಹೆಸರು ಬರಲಿ ಅಂತ ಯಾರು ಮಾಡಬಾರ್ದು. ಯಾಕಂದ್ರೆ ಅವಾಗ ಬಂದಂಗೆ ಈಗ ಹೆಸರು ಬರಬೇಕು ಅಂತ ಯಾರು ಮಾಡಬಾರ್ದು, ಬರೋದು ಇಲ್ಲ. ಯಾಕೆ ಇವಾಗ ಜಾಸ್ತಿ ಜನ ಆಗಿದ್ದಾರೆ, ರಾಷ್ಟ್ರ ಪ್ರೇಮಿಗಳು, ಪರಿಸರ ಪ್ರೇಮಿಗಳು, ಸಮಾಜ ಪ್ರೇಮಿಗಳು ಅವಾಗಿನಗಿಂತ ಜಾಸ್ತಿ ಆಗಿದ್ದಾರೆ. ಇವಾಗ ಎಲ್ಲರೂ ಪ್ರಶಸ್ತಿಗಳಿಗೆ ಮಾಡೋದು ಬೇಡ, ನನ್ನ ಆನಂದಕ್ಕಾಗಿ, ನನ್ನ ಹೃದಯದ ಸಂತೋಷಕ್ಕಾಗಿ ನಾನು ಮಾಡಿದಾಗ ಅದು ರಾಷ್ಟ್ರಕ್ಕೆ ಮುಟ್ಟೆ ಮುಡುತ್ತೆ. ಸಣ್ಣದ್ರಿಂದ ಶುರು ಮಾಡ್ಕೊಳ್ಳೋಣ, ನೀರು ಉಳಿಸೋದು, ಆಮೇಲಿಂದ ಕಸ ತೆಗೆದು ಹಾಕೋದು. ನಾವು ಡೆಲ್ಲಿಲಿ ಒಂದ್ಸರಿ ಹಿಂಗೆ ಒಂದು ಪಾರ್ಕ್ಗೆ ಹೋಗಿದ್ವಿ, ನನ್ನ ಜೊತೆ ಒಬ್ಬರು ರಿಟೈರ್ಡ್ ಟೀಚರ್ ಇದ್ರು, ನನ್ನ ಕೈ ಹಿಡ್ಕೊಂಡು ವಾಕಿಂಗ್ ಮಾಡಿಸ್ತಾ ಇದ್ರು. ಅವರು ಹೇಳಿದ್ರು, ಸ್ವಾಮೀಜಿ ನೋಡಿ ಇಲ್ಲಿ ಎಲ್ಲ ಆ ತೊಟ್ಟಿ ಇಟ್ಟಿದ್ದಾರೆ, ಡಸ್ಟ್ಬಿನ್ ಇಟ್ಟಿದ್ದಾರೆ, ಎಲ್ಲರೂ ಹೊರಗೆ ಹಾಕಿದ್ದಾರೆ, ಕಸ ಹೊರಗೆ ಬಿದ್ದಿದೆ, ಡಸ್ಟ್ಬಿನ್ ಒಳಗಡೆ ಬಿದ್ದಿಲ್ಲ. ಆಮೇಲೆ ಒಂದು ರೌಂಡ್ ಹಾಕಿದ್ವಿ, ನಾನು ಹೇಳಿದೆ ಸರ್ ಬರೀ ಹೇಳೋದಾಯ್ತು, ನಾವೇ ಯಾಕೆ ಹಾಕ್ಬಾರ್ದು ಅದ್ರೊಳಗಡೆ, ನಡೀರಿ ನೀವು ಹಾಕ್ರಿ ನಾನು ಹಾಕ್ತೀನಿ, ತೋರಿಸಿ ನನಗೆ ಅದು ಎಲ್ಲಿದೆ ಅಂತ ಹೇಳಿ ಹೋಗಿ ನಾವು ಹಾಕಕ್ಕೆ ಶುರು ಮಾಡಿದ್ವಿ. ದೂರದಿಂದ ನಿಂತ್ಕೊಂಡು ನೋಡ್ತಿದ್ರು ಕೆಲವರು, ಇವತ್ತು ನೋಡ್ತಾರೆ, ನಾಳೆ ಎರಡನೇ ದಿನ ನಾವು ಮಾಡಿದಾಗ ಸ್ವಲ್ಪ ಹತ್ತಿರಕ್ಕೆ ಬರ್ತಾರೆ, ಮೂರನೇ ದಿನ ಮಾಡಿದಾಗ ಇನ್ನೂ ಹತ್ತಿರಕ್ಕೆ ಬರ್ತಾರೆ, ಕೆಲವರು ಕೈ ಕುಡಿಸೋಕ್ಕೂ ಶುರು ಮಾಡ್ಬೋದು. ಇಂಥ ಎಷ್ಟೋ ನಿದರ್ಶನಗಳಿದ್ದಾವೆ. ಆದರೆ ಪ್ರತಿಯೊಬ್ಬ ಊರಲ್ಲೂ ಇಂಥವ್ರು ಒಬ್ಬೊಬ್ಬರಾದರೂ ತಯಾರಾಗಬೇಕು.
1: ಒಬ್ಬರು ಶುರುವಾದ್ರೆ ಹಿಂದೆ 10 ಕೈಗಳು ತಾನೇ ಬರ್ತದೆ
0: ಖಂಡಿತ. ಆಮೇಲೆ ದೂಷಣೆ ಮಾಡೋದು ಬಿಟ್ಬಿಡೋಣ, ದೂಷಣೆ ಮಾಡೋದು ಬೇಡ, ನಮ್ಮ ಕೈಲಿ ಏನು ಸಾಧ್ಯವೋ ಒಳ್ಳೇದು ಮಾಡಿಬಿಡೋಣ. ಆವಾಗ ಹೆಂಗೆ ಕೆಟ್ಟದ್ದು ಹೆಂಗೆ ಪ್ರಸಾರ ಆಗುತ್ತೋ ಒಳ್ಳೇದು ಕೂಡ ಹಾಗೆ ಪ್ರಸಾರ ಆಗುತ್ತೆ, ಖಂಡಿತ ಪ್ರಚಾರ ಆಗುತ್ತೆ. ಆದರೆ ಭಾಷಣ ಮಾಡೋದ್ರಿಂದ ಅಷ್ಟೇ ಒಳ್ಳೇದು ಪ್ರಚಾರ ಆಗಲ್ಲ, ಮಾಡಬೇಕು. ಒಳ್ಳೇದನ್ನು ಮಾಡಿದಾಗ ಅದು ಖಂಡಿತವಾಗಿಯೂ ಪ್ರಚಾರ ಆಗುತ್ತೆ, ಅದರಿಂದ 10-6 ಜನಕ್ಕೆ ಪ್ರೇರಣೆ ಆಗುತ್ತೆ. ಇವತ್ತು ನಮ್ಮ ಒಬ್ಬ ಪ್ರಧಾನಮಂತ್ರಿಗಳು ಅವರು ಸ್ವತಃ ಮಾಡಿ ಕರೆ ಕೊಡ್ತಾರೆ, ಅವರು ಕರೆ ಕೊಟ್ಟಾಗ ಸಾವಿರಾರು ಕೈಗಳು, ಲಕ್ಷಾಂತರ ಕೈಗಳು ಕೈಗೊಡ್ತವೆ ಪ್ರತಿಯೊಂದು ವಿಷಯದಲ್ಲೂ ಕೂಡ. ಈ ಸ್ಟಾರ್ಟ್ಅಪ್ಸ್ ಮಾಡಿಸೋದು ವಿಷಯದಲ್ಲಿರ್ಬೋದು, ಆಮೇಲೆ ಏಕ್ ಪೇಡ್ ಮಾಕೆ ನಮ್ ಅಮ್ಮನ ಹೆಸರಿನಲ್ಲಿ ಒಂದು ಮರ, ಎಷ್ಟು ಲಕ್ಷ ಕೋಟಿ ಎಲ್ಲ ನಡ್ತಾ ಇದ್ದಾರೆ. ಆದ್ರೆ ಅವನ್ನ ಉಳಿಸೋದು ಬೆಳೆಸೋದು ಕೂಡ ಆಗ್ಬೇಕು. ಅವ್ರು ನಟ್ರು ಯಾರೋ, ನಾವು ನಡೆದಿದ್ದವರು, ನಾವು ಅದನ್ನ ಉಳಿಸ್ಬೇಕು ಬೆಳೆಸ್ಬೇಕು. ರಾಷ್ಟ್ರ ಪ್ರೇಮ ತೋರಿಸೋದಕ್ಕೆ ಅನೇಕ ವಿಧಾನಗಳಿದ್ದಾವೆ, ರಾಷ್ಟ್ರ ಪ್ರೇಮವನ್ನು ತೋರಿಸೋದಕ್ಕೆ. ಅದಕ್ಕೆ ನಮ್ಮ ಸಿದ್ದೇಶ್ವರ ಶ್ರೀಗಳು ಒಂದು ಘಟನೆ ಹೇಳ್ತಾರೆ, ಬಹಳ ಅದ್ಭುತವಾದ ಘಟನೆ ಅದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದ್ರೆ ಇನ್ನು ಪ್ರಾಯಶಃ 19th century ಕೊನೆ ಭಾಗ, ಆವಾಗ ನಡೆದಂತ ಘಟನೆ. ಇಬ್ರು ಹೆಣ್ಮಕ್ಳು, ಅಂದ್ರೆ ತಾಯಿ ಮಗಳು, ಒಂದು ಗುಡಿಸಲಲ್ಲಿ ಮಲ್ಕೊಂಡಿದ್ದಾರೆ, ಮಳೆ ಬರ್ತಾ ಇದೆ, ಒಂದು ದೊಡ್ಡ ಸಿಡ್ಲು ಹೊಡಿತು, ಒಂದು ರೈಲ್ವೆ ಸೇತುವೆ ಕುಸಿದು ಬಿತ್ತು. ಅವ್ರಿಗೆ ಗೊತ್ತಾಯ್ತು, ಆ ಮಳೆಲೆ ಹೋದ್ರು ನೋಡ್ತಾರೆ ರೈಲ್ವೆ ಸೇತುವೆ ಕುಸಿದು ಬಿಟ್ಟಿದೆ, ಕೆಳಗಡೆ ನದಿ, ಆಳವಾದ ನದಿ, ಆ ಟ್ರೈನ್ ಬಂದ್ರೆ ಅದು ನದಿ ಒಳಗಡೆ ಬಿದ್ದ್ ಬಿಡುತ್ತೆ, ಹೇಗೆ ಸಹಾಯ ಮಾಡೋದು? ಅವ್ರಿಗೆ ಚಿಂತೆ ಆಗತ್ತೆ, ಅವಾಗೇನು ಸೌಲಭ್ಯಗಳಿಲ್ಲ, ಮತ್ತೆ ಟ್ರೈನ್ದವ್ರಿಗೂ ಗೊತ್ತಾಗಲ್ಲ ಅದು, ಆ ಟ್ರೈನ್ ದುರಂತ ಕೀಡಾಗತ್ತೆ. ಅಂತ ಸಂದರ್ಭದಲ್ಲಿ ಅವರಿಬ್ರು ಅದನ್ನ ರಕ್ಷಣೆ ಮಾಡ್ತಾರೆ, ತಮ್ಮ ಮೈ ಮೇಲಿನ ಬಟ್ಟೆ ಪರುವೆ ಇಲ್ದಂಗೆ ಆ ರೈಲ್ನ ಆ ದುರಂತ ಈಡಾಗ್ಲಾರ್ದಂಗೆ ತಪ್ಪಿಸ್ತಾರೆ. ಅದು ದೇಶ ಪ್ರೇಮ. ಇಂತಹ ದೇಶಪ್ರೇಮದ ಪ್ರಸಂಗಗಳನ್ನು ನಾವು

0: ಅನೇಕ ರೂಪದಲ್ಲಿ ಮಾಡಬಹುದು. ಏನು ಬೇಡ, ಸರ್ಕಾರಿ ನಿಯಮಗಳ ಪ್ರಕಾರ, ನಮ್ಮ ಸಂವಿಧಾನ ಹೇಳೋ ಪ್ರಕಾರ, ನಮ್ಮ ತಂದೆ ತಾಯಿಗಳು ಕಲಿಸಿದ ಒಳ್ಳೆ ಗುಣಗಳನ್ನ ಕಲಿತ್ಕೊಂಡು ನಾವು ಅದರಂತೆ ನಡ್ಕೊಂಡ್ಬಿಟ್ರೆ ಅದೇ ನಿಜವಾದ ರಾಷ್ಟ್ರ ಪ್ರೇಮ.
1: ಜಗವೆಲ್ಲ ನಗುತ್ತಿರಲಿ, ಜಗದಳಲು ನನಗಿರಲಿ ಅನ್ನುವ ಸಂದೇಶವನ್ನ ಹೇಳ್ತಾ, ರಾಷ್ಟ್ರಾಭಿಮಾನವನ್ನ ನಾವೆಲ್ಲರೂ ಮಕ್ಕಳಲ್ಲಿ ಬೆಳೆಸಬೇಕು, ರಾಷ್ಟ್ರ ಧರ್ಮವನ್ನ ನಿಭಾಯಿಸಬೇಕು ಅನ್ನೋ ವಿಷಯ ಕುರಿತಂಗ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿಯವರು ಇವತ್ತು ತಿಳಿಸಿದ್ರು. ಕೇಳುಗರೆ, ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
2: ಇದುವರೆಗೆ
3: ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
4: ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.

0: ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ.
1: ಆಕಾಶವಾಣಿ ಧಾರವಾಡ. ರೂಪಕ ಕೃತಕ ಬುದ್ಧಿಮತ್ತೆ ಇಂದಿನ ಅಗತ್ಯತೆ. ಪ್ರಸ್ತುತಿ ಜಿ ಸುರೇಖ ಸುರೇಶ್. ಕೃತಕ ಬುದ್ಧಿಮತ್ತೆ ಇಂದಿನ ಅಗತ್ಯತೆ.

0: ಗಳಿಸು ನೀ ನಿನ್ನಯ ಹೆಸರು, ಹರಿಸು ಬೆವರು ಇಂದೇನೆ, ಈ ಬದುಕು ನಿಂದೇ ಅದರ ಫಲವು ನಿಂದೇ.
1: ಆತ್ಮೀಯರೇ, ತಾಂತ್ರಿಕ ಕ್ಷೇತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಬಳಕೆಯಲ್ಲಿರುವ, ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವ ಪದ ಅಂದ್ರೆ ಎಐ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎಲ್ಲ ಕ್ಷೇತ್ರಗಳಲ್ಲೂ ದಿನನಿತ್ಯ ಜೀವನದವರೆಗೆ ಎಲ್ಲೆಂದರಲ್ಲಿ ಎಐನ ಸ್ಫೂರ್ತಿ ಗೋಚರವಾಗುತ್ತಿದೆ.
2: ಕೃತಕ ಬುದ್ಧಿಮತ್ತೆ ಎಂದರೆ ಮನುಷ್ಯನ ಬುದ್ಧಿಮತ್ತೆಯನ್ನ ಅನುಕರಿಸಬಲ್ಲ ಯಂತ್ರಗಳು ಅಥವಾ ತಂತ್ರಾಂಶಗಳು. ಇವು ಯೋಚಿಸುವುದು, ಕಲಿಯುವುದು, ತೀರ್ಮಾನ ಕೈಗೊಳ್ಳುವುದು, ಸಮಸ್ಯೆ ಪರಿಹರಿಸುವುದು ಮುಂತಾದ ಕಾರ್ಯಗಳನ್ನು ಮನುಷ್ಯರಂತೆ ಕೈಗೊಳ್ಳುತ್ತವೆ.
1: 1930 ದಶಕದಲ್ಲಿಯೇ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್, ಕೃತಕ ನರಮಂಡಲ ಎನ್ನುವ ಪರಿಕಲ್ಪನೆ ಹುಟ್ಟಿಕೊಂಡಿತು. ಅದು ಮಾನವನ ಮೆದುಳು ಹೇಗೆ ಕೆಲಸ ಮಾಡುತ್ತದೆ ಎಂಬುದರ ಕಂಪ್ಯೂಟರ್ ಸಾಧ್ಯತೆಯ ರೂಪಾಂತರವಾಗಿತ್ತು. ಮೊದಲಿಗೆ ಕೆಲವು ಗಣಿತ ಪ್ರಮೇಯಗಳನ್ನು ಸಾಧಿಸುವ ನರಮಂಡಲ ಎನ್ನುವುದಾಗಿತ್ತು. ಇದಕ್ಕೆ ಬುನಾದಿ ಎಂಬ ಹಾಗೆ ಬ್ರಿಟಿಷ್ ಗಣಿತಜ್ಞ ಅಲನ್ ಟೂರಿಂಗ್ ಹಲವು ಗಣಿತ ಮಾದರಿಗಳನ್ನು ಕೊಟ್ಟಿದ್ದರು.
2: 1950 ದಶಕದಲ್ಲಿ ಜಾನ್ ಮೆಕಾರ್ಥಿಯ ತಂಡ ನಡೆಸಿದ ವಿಚಾರ ಸಂಕಿರಣದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಪದ ಪ್ರಯೋಗವಾಗಿ ಜಾನ್ ಮೆಕಾರ್ಥಿ ಅವರನ್ನ ಕೃತಕ ಬುದ್ಧಿಮತ್ತೆಯ ಪಿತಾಮಹ ಎನ್ನಲಾಯಿತು. ಆದರೆ ಎಐ ಪ್ರಯೋಗಾಲಯದಲ್ಲಿ ತೋರಿ ಬರುತ್ತಿದ್ದ ಫಲಿತಾಂಶಗಳು ಸಾರ್ವಜನಿಕ ಉಪಯೋಗಕ್ಕೆ ಬಂದಾಗ ಹೆಚ್ಚು ಪರಿಣಾಮ ಬೀರಲಿಲ್ಲ.
1: 1980 ದಶಕದಲ್ಲಿ ನಾಲೆಡ್ಜ್ ಬೇಸ್ಡ್ ಕಂಪ್ಯೂಟಿಂಗ್ ಸಿಸ್ಟಮ್ ಎನ್ನುವ ಪರಿಕಲ್ಪನೆಯೊಂದಿಗೆ ಮುಂದುವರೆದರೂ ಭಾರತಕ್ಕಿಂತ ಅಮೆರಿಕ ಮತ್ತು ಯುರೋಪ್ನಲ್ಲಿ ತುಂಬಾ ಪ್ರಚಲಿತವಾಯಿತು. ಹೆಚ್ಚಿನ ಪ್ರಚಾರ ಸಿಕ್ಕಿದ್ದು 1997 ಮಾನವನ ಬುದ್ಧಿವಂತಿಕೆಗೆ ಸವಾಲೊಡ್ಡುವ ಚದುರಂಗದಾಟದಲ್ಲಿ ಡೀಪ್ ಬ್ಲೂ ಕಂಪ್ಯೂಟರ್ ಚೆಸ್ ಚಾಂಪಿಯನ್ ಗ್ಯಾರಿ ಕಾಸ್ಪರೋವಾ ಅವರನ್ನು ಆಟದಲ್ಲಿ ಸೋಲಿಸಿದಾಗ. ಮುಂದೆ 2016 ಅಲ್ಫಾಗೋ ಎನ್ನುವ ಕಂಪ್ಯೂಟರ್ ಪ್ರೋಗ್ರಾಂ ಚೆಸ್ಗಿಂತ ಕ್ಲಿಷ್ಟವಾದ ಗೋ ಆಟದಲ್ಲಿ ಅದರ ಚಾಂಪಿಯನ್ ಸಿ ಲಿಡಲ್ರನ್ನು ಸೋಲಿಸಿದ್ದು ಮತ್ತೊಂದು ಮಹತ್ವದ ಮೈಲಿಗಲ್ಲು.
2: 2011-12 ಡೀಪ್ ಲರ್ನಿಂಗ್ ನೆಟ್ವರ್ಕ್ ಪರಿಕಲ್ಪನೆಯಿಂದ ವಿಷನ್ ಕ್ಷೇತ್ರ, ಮುಖ್ಯವಾಗಿ ಆಬ್ಜೆಕ್ಟ್ ರಿಕಗ್ನಿಷನ್ ಕಾರ್ಯದಲ್ಲಿ ಮನುಷ್ಯರಿಗಿಂತ ಉತ್ತಮವಾದ ಫಲಿತಾಂಶಗಳನ್ನು ನೀಡುತ್ತಿದ್ದವು. ಈ ಎಲ್ಲಾ ಕಾರ್ಯಗಳ ಹಿಂದೆ ಕಂಪ್ಯೂಟರ್ ಎಂಜಿನಿಯರ್ಗಳ ಸತತ ಪರಿಶ್ರಮವಿದೆ. ಹೀಗೆ ಉನ್ನತ ಮಟ್ಟದ ಬುದ್ಧಿವಂತಿಕೆಯ ಚದುರಂಗದಾಟ ಗಣಿತ ಪ್ರಮೇಯಗಳ ಸಾಧನೆ, ಕಂಪ್ಯೂಟರ್ ವಿಷನ್ ಮತ್ತು ಇನ್ನಿತರ ಅಪ್ಲಿಕೇಶನ್ಗಳನ್ನ ತಜ್ಞರು ಊಹಿಸಿಕೊಂಡಿದ್ದಕ್ಕಿಂತ ಮೊದಲೇ ಕಂಪ್ಯೂಟರ್ಗಳು ನೀಡಿದವು. ಪ್ರತಿ ಕ್ಷೇತ್ರದಲ್ಲೂ ಈಗ ಎಐ ಅತಿ ಬೇಡಿಕೆಯ ತಂತ್ರಜ್ಞಾನವಾಗಿದೆ.

0: ಇದು ಸೊಳ್ಳೆ ನಿರ್ಮೂಲನೆಯಿಂದ ಮೊದಲುಗೊಂಡು ಬಾಹ್ಯಾಕಾಶದಲ್ಲಿ ಡಾಕಿಂಗ್ ಪ್ರಕ್ರಿಯೆ ಯಶಸ್ವಿಗೊಳಿಸುವುದರವರೆಗೆ ವಿಶ್ವದ ಎಲ್ಲಾ ಕ್ಷೇತ್ರಗಳಿಗೂ ತಂತ್ರಜ್ಞಾನ ಹಂತ ಹಂತವಾಗಿ ನಮ್ಮ ದೈನಂದಿನ ಬದುಕನ್ನ ಆವರಿಸಿಕೊಳ್ಳಲು ಆರಂಭಿಸಿದೆ.
1: ದಿನನಿತ್ಯ ಜೀವನದಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಕುರಿತಂತೆ ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಪದವೀಧರೆ ಗೃಹಿಣಿ ಹುಬ್ಬಳ್ಳಿಯ ಸ್ವಾತಿ ಕರಡಿಯವರು ಹೀಗೆ ಹೇಳುತ್ತಾರೆ.
2: ಕೃತಕ ಬುದ್ಧಿಮತ್ತೆ ಎನ್ನುವುದು ಮನುಷ್ಯರಂತೆ ಯೋಚಿಸುವ, ಕಲಿಯುವ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಕಂಪ್ಯೂಟರ್ಗಳಿಗೆ ನೀಡುವ ಒಂದು ತಂತ್ರಜ್ಞಾನ. ಇದು ರೋಬೋಟ್ಗಳಿಗೆ ಅಥವಾ ಸಾಫ್ಟ್ವೇರ್ಗಳಿಗೆ ಒಂದು ರೀತಿಯ ಮೆದುಳು ಇದ್ದಂತೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ದಿನಾಲೂ AI ಬಳಕೆ ಮಾಡುತ್ತೇವೆ. ಇವು ನಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುತ್ತವೆ, ಅಲಾರಾಂ ಸೆಟ್ ಮಾಡುತ್ತವೆ, ಹಾಡು ಪ್ಲೇ ಮಾಡುತ್ತವೆ, ಹವಾಮಾನ ವರದಿ ಕೊಡುತ್ತವೆ. ಸ್ಮಾರ್ಟ್ ಲೈಟ್, ಸ್ಮಾರ್ಟ್ AC, ಸ್ಮಾರ್ಟ್ ರೋಬೋಟ್ ಕ್ಲೀನರ್, CCTV ಇವುಗಳು ಧ್ವನಿಯ ಮೂಲಕ ನಿಯಂತ್ರಿಸಬಹುದು. ನಾವು ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಮಾಡಲು ಶಿಫಾರಸು ಮಾಡುತ್ತವೆ. ಟ್ರಾನ್ಸ್ಲೇಷನ್ ಮಾಡುವುದಕ್ಕೆ ಗೂಗಲ್ ಟ್ರಾನ್ಸ್ಲೇಟ್, ChatGPT ಇವುಗಳು ನಮಗೆ ಯಾವ ಭಾಷೆ ಬೇಕೋ ಅದರಲ್ಲಿ ಅನುವಾದಿಸುತ್ತವೆ. ಇಂದು ನಾವು ಶಾಪಿಂಗ್ ಮಾಡುವಾಗ AI ನಮ್ಮ ಭಾವಚಿತ್ರ ಮೂಲಕ ನಮಗೆ ಸೂಟ್ ಆಗುವ ವಸ್ತ್ರಗಳನ್ನು ಶಿಫಾರಸು ಮಾಡುತ್ತವೆ.

0: ಸುಖ. ನಮ್ಮ ಮೊಬೈಲ್ನಲ್ಲಿ ಬಳಸುವ ಧ್ವನಿ ಸಹಾಯಕರು, ಇಂಟರ್ನೆಟ್ನಲ್ಲಿ ದೊರೆಯುವ ಶಿಫಾರಸುಗಳು, ಬ್ಯಾಂಕುಗಳಲ್ಲಿನ ಸ್ವಯಂಚಾಲಿತ ಸೇವೆಗಳು, ಸ್ವಯಂಚಾಲಿತ ವಾಹನಗಳು, ರೋಗ ಪತ್ತೆ ಮಾಡುವ ಕಂಪ್ಯೂಟರ್ಗಳು, ಇವೆಲ್ಲವೂ ನಮ್ಮ ಜೀವನವನ್ನು ಸುಲಭಗೊಳಿಸುತ್ತಿವೆ. ಶಿಕ್ಷಣ ಕ್ಷೇತ್ರದಲ್ಲೂ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮರ್ಥ್ಯವನ್ನು ಆಸಕ್ತಿದಾಯಕವಾಗಿಸುವ ನಿಟ್ಟಿನಲ್ಲಿ, ಅಲ್ಲದೆ ವಿಕಲಚೇತನ ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ಸಮಾನವಾಗಿ ತಲುಪಿಸುವಲ್ಲಿ ಎಐ ಸಹಾಯ ಮಾಡುತ್ತಿದೆ. ಕೃತಕ ಬುದ್ಧಿಮತ್ತೆ ಜ್ಞಾನವನ್ನು ಎಲ್ಲೆಲ್ಲೂ ಹರಡುವ ಬೆಳಕು, ಪ್ರತಿಯೊಬ್ಬ ವಿದ್ಯಾರ್ಥಿಯ ಭವಿಷ್ಯದಲ್ಲಿ ಆಶಾಕಿರಣ ಮೂಡಿಸುವ ಹೊಸ ಗೆಳೆಯ ಎನ್ನುತ್ತಾರೆ ಧಾರವಾಡ ಎಸ್ಡಿಎಂ ತಾಂತ್ರಿಕ ಮತ್ತು ಅಭಿಯಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಮಾಹಿತಿ ತಂತ್ರಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸಚ್ಚಿದಾನಂದ ಎಸ್ ಜೋಶಿ.
1: ಇವತ್ತು ನಾವು ತಂತ್ರಜ್ಞಾನದ ಯುಗದಾಗಿದ್ದೀವಿ, ಅದರೊಳಗ ಕೃತಕ ಬುದ್ಧಿಮತ್ತೆ ಬಹಳ ಇಂಪಾರ್ಟೆಂಟ್ ಅದ. ಕೃತಕ ಬುದ್ಧಿಮತ್ತೆ ಶಿಕ್ಷಣ ಕ್ಷೇತ್ರದೊಳಗೂ ಹೊಸ ಕ್ರಾಂತಿಯನ್ನ ಮಾಡ್ಯದ. ಪ್ರತಿ ವಿದ್ಯಾರ್ಥಿಯ ಸಾಮರ್ಥ್ಯ, ಆಸಕ್ತಿ ಹಾಗೂ ಕಲಿಕೆ ಶೈಲಿಗೆ ತಕ್ಕಂತೆ ಪಾಠ ನೀಡಲಿಕ್ಕೆ ಇದು ಹೆಲ್ಪ್ ಆಗ್ಯದ. ಇದನ್ನು ನಾವು ಅಡಾಪ್ಟಿವ್ ಲರ್ನಿಂಗ್ ಅಂತ ಹೇಳ್ತೀವಿ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿಗೆ ಗಣಿತದ ಸಮಸ್ಯೆ ಅರ್ಥವಾಗದಿದ್ರ ಎಐ ಆತನಿಗೆ ಬಹಳ ಉದಾಹರಣೆಗಳನ್ನ, ದೃಶ್ಯ ವಿಡಿಯೋ ಪಾಠಗಳನ್ನ, ಸರಳ ಉಪಾಯಗಳ ಮೂಲಕ ಕಲಿಕೆ ಸಾಮರ್ಥ್ಯವನ್ನು ಹೆಚ್ಚಿಸ್ತದೆ. ಎಐ ಆಧಾರಿತ ಚಾಟ್ಬಾಟ್ಗಳು ಮತ್ತು ವರ್ಚುವಲ್ ಟ್ಯೂಟರ್ಗಳು ದಿನದ 24 ಗಂಟೆಯೂ ಲಭ್ಯವಿರ್ತಾವ. ವಿದ್ಯಾರ್ಥಿಗಳು ಯಾವುದೇ ಸಮಯದಾಗ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆಯಬಹುದು. ಉದಾಹರಣೆಗೆ, ಸೊಕ್ರೆಟಿಕ್ ಬೈ ಗೂಗಲ್ ಅಥವಾ ಚಾಟ್ ಜಿಪಿಟಿ ಅಂತ ಸಾಧನಗಳು ಈಗ ಎಐದಲ್ಲಿ ಲಭ್ಯ ಅದ. ಮಕ್ಕಳಿಗೆ ತಕ್ಷಣದೊಳಗ ಪರಿಹಾರ ನೀಡುವಂತ ಶಿಕ್ಷಣದ ಗೆಳೆಯರಾಗ್ಯಾವ. ಅಷ್ಟೇ ಅಲ್ಲ, ಎಐ ಆಧಾರಿತ ಆಟದ ಮೂಲಕನೂ ಕೂಡ ನಾವು ಮಕ್ಕಳಿಗೆ ಶಿಕ್ಷಣ ಕೊಡಬಹುದು. ಅದನ್ನ ನಾವು ಗೇಮ್ ಬೇಸ್ಡ್ ಲರ್ನಿಂಗ್ ಅಂತ ಹೇಳ್ತೀವಿ. ಉದಾಹರಣೆಗೆ, ಡುಲಿಂಗೋ ಅಥವಾ ಮೈನ್ಕ್ರಾಫ್ಟ್ ಎಜುಕೇಶನ್ ಎಡಿಷನ್, ಇಂಥ ಉಪಕರಣಗಳು ಬಂದಾವು. ಇವು ಏನ್ ಮಾಡ್ತಾವ ಅಂತಂದ್ರ, ಕಲಿಕಾ ಸಾಮರ್ಥ್ಯವನ್ನ ಆಸಕ್ತಿದಾಯಕವನ್ನಾಗಿಸ್ತಾವ. ಎಐ ವಿಕಲಚೇತನ ಮಕ್ಕಳಿಗೂ ಕೂಡ ಶಿಕ್ಷಣವನ್ನ ಸಮಾನವಾಗಿ ತಲುಪಿಸ್ತದ. ಅದ್ ಹೆಂಗಂದ್ರ, ಪುಸ್ತಕ ಓದ್ಲಿಕ್ಕೆ, ಪುಸ್ತಕ ಬರೀಲಿಕ್ಕೆ ಮತ್ತ ನಾವು ಪಾಠವನ್ನ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಅದನ್ನ ನಾವು ಏನಂತೀವಿ, ಟೆಕ್ಸ್ಟ್ ಟು ಸ್ಪೀಚ್ ಅಥವಾ ಸ್ಪೀಚ್ ಟು ಟೆಕ್ಸ್ಟ್, ಅದನ್ನ ಟೆಕ್ನಾಲಜಿ ಯೂಸ್ ಮಾಡ್ತದೆ ಎಐ. ಶಿಕ್ಷಕರಿಗನ್ಕೂ ಬಹಳ ಹೆಲ್ಪ್ ಆಗ್ಯದ. ಪಾಠ ಯೋಜನೆ ಮಾಡ್ಲಿಕ್ಕೆ, ಪರೀಕ್ಷಾ ಮೌಲ್ಯಮಾಪನ ಮಾಡ್ಲಿಕ್ಕೆ, ಅಂಕಗಳ ವಿಶ್ಲೇಷಣೆ, ವಿದ್ಯಾರ್ಥಿಗಳ ಬಲ ಮತ್ತು ಬಲಹೀನತೆ ಗುರುತಿಸುವುದು, ಕಲಿಕೆಯ ಪ್ರಗತಿಯನ್ನ ಎಲ್ಲಿ ದೋಷಗಳದ, ಎಲ್ಲಿ ಆಸಕ್ತಿಯದ ಹುಡುಗರಿಗೆ ಅದೆಲ್ಲ ಐಡೆಂಟಿಫೈ ಮಾಡಿ ಪೋಷಕರಿಗೆ ನಿಖರ ವರದಿಯನ್ನು ನೀಡ್ತಾವ. ಪರೀಕ್ಷೆಗಳ ಸುರಕ್ಷತೆಗೆ ಸಹ ಎಐ ಬಳಸಲಾಗ್ತದ. ಪಿಎಂ ಇ ವಿದ್ಯಾ, ದೀಕ್ಷಾ ಆಪ್ ಮತ್ತು ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಮುಂತಾದ ಪಾಠ ಮಾಲಿಕೆಗಳು ಹಿಂದಿ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಉಚಿತವಾಗಿ ಲಭ್ಯವಿರುವಂತೆ ಮಾಡ್ತದೆ. ಇಲ್ಲಿ ಪ್ರಮುಖವಾಗಿ ನಾವು ಉಲ್ಲೇಖಿಸಬೇಕಾದದಂದ್ರೆ, ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರ ದೀರ್ಘ ದೃಷ್ಟಿಕೋನ ಮತ್ತು ದೂರದೃಷ್ಟಿಯಿಂದ ಭಾರತದಲ್ಲಿ ಡಿಜಿಟಲ್ ಶಿಕ್ಷಣ ಕ್ಷೇತ್ರದಲ್ಲಿ ಎಐ ತಂತ್ರಜ್ಞಾನವನ್ನು ಬಲವಾಗಿ ಉತ್ತೇಜಿಸಲಾಗುತ್ತಿದೆ. ಡಿಜಿಟಲ್ ಇಂಡಿಯಾ ಅಭಿಯಾನ ಮತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಮೂಲಕ ಎಐನ ಅಳವಡಿಕೆಯನ್ನು ಗ್ರಾಮೀಣ ಶಾಲೆಗಳವರೆಗೆ ತಲುಪಿಸುವ ಗುರಿ ಹೊಂದಲಾಗಿದೆ. ಇದೆಲ್ಲರ ನಡುವೆ ಎಐ ಕೇವಲ ತಂತ್ರಜ್ಞಾನವಲ್ಲ, ಅದು ನಮ್ಮ ಮಕ್ಕಳಿಗೆ ಕಲಿಕೆಯಲ್ಲಿ ಮಾರ್ಗದರ್ಶಕ, ಶಿಕ್ಷಕರಿಗೆ ಸಹಾಯಕ, ಪೋಷಕರಿಗೆ ಭರವಸೆ ಪ್ರಕಾಶವಾಗಿದೆ. ಎಐ ಕಲಿಕೆಯ ಒಂದು ಉಪಕರಣ ಅಲ್ಲ, ಅದು ಜ್ಞಾನವನ್ನು ಎಲ್ಲೆಲ್ಲೂ ಹರಡುವ ಬೆಳಕು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಭವಿಷ್ಯದಲ್ಲಿ

0: ಎಐಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಉಪಯೋಗಿಸುವ ಮೂಲಕ ವಿದ್ಯಾರ್ಥಿಗಳ ವೈಯಕ್ತಿಕ ಕಲಿಕೆಯ ಶೈಲಿಗೆ ಅನುಗುಣವಾಗಿ ಪಾಠಗಳನ್ನು ರೂಪಿಸಬಹುದು. ಆದರೆ ಇದರಿಂದ ಶಿಕ್ಷಕರ ಭೂಮಿಕೆ ಕಡಿಮೆಯಾಗದಂತೆ ನೋಡಿಕೊಳ್ಳುವುದರ ಜೊತೆಗೆ ಎಐನಿಂದ ದೊರಕುವ ಸೌಲಭ್ಯ ವಿದ್ಯಾರ್ಥಿಗಳ ಅನ್ವೇಷಣಾ ಮನಸ್ಸನ್ನ ಕುಗ್ಗಿಸದಂತೆ ನೋಡಿಕೊಳ್ಳಬೇಕಾದದ್ದು ಅತ್ಯಗತ್ಯ.
1: ಕೃತಕ ಬುದ್ಧಿಮತ್ತೆಯ ಅಗಾಧ ಶಕ್ತಿಯನ್ನು ಹೊಂದಿರುವ ಸಾಧನ ಗೂಗಲ್ ಸರ್ಚ್ ನಾವು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುತ್ತದೆ.
2: ನಮ್ಮ ಬೇಕು ಬೇಡಿಕೆಗಳಿಗೆ ಸ್ಪಂದಿಸಲು ಆನ್ಲೈನ್ ಶಾಪಿಂಗ್ ಅಪ್ಲಿಕೇಶನ್ಗಳು, ಮನೋರಂಜನೆ ನೀಡಲು ಸಾಕಷ್ಟು ಒಟಿಟಿ ಪ್ಲಾಟ್ಫಾರ್ಮ್ಗಳು, ಆಹಾರ ಮತ್ತು ದಿನಸಿ ಸಾಮಾನುಗಳ ವಿತರಣಾ ಆಪ್ಗಳು ಇವೆ.
1: ನಾವು ಎಲ್ಲಿಗೆ ಹೋಗಬೇಕಾದರೂ ಗೂಗಲ್ ಮ್ಯಾಪ್ ಸಹಾಯ ಮಾಡುತ್ತದೆ. ಟ್ರಾಫಿಕ್ ಜಾಮ್ ಇದ್ದರೆ ಬೇರೆ ಮಾರ್ಗಗಳನ್ನು ತೋರಿಸುವುದಲ್ಲದೆ ಪ್ರಯಾಣದ ಸಮಯದ ಅಂದಾಜನ್ನು ಮಾಡಲು ಕೂಡ ಕೃತಕ ಬುದ್ಧಿಮತ್ತೆ ಸಹಾಯ ಮಾಡುತ್ತದೆ.
0: ಪ್ರಬಂಧ, ಪತ್ರಗಳನ್ನ, ಚಿತ್ರಗಳನ್ನ, ರಿಪೋರ್ಟ್ಗಳನ್ನು ಕೂಡ ಸೃಷ್ಟಿಸುತ್ತದೆ. ಕೆಲವರು ತಮ್ಮ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರವನ್ನು ಕಂಡುಕೊಳ್ಳಲು ಜಿಟಿಪಿಯನ್ನ ಬಳಸುತ್ತಾರೆ. ರೋಗ ನಿರ್ಧಾರಕ್ಕೆ ಔಷಧ ಶಿಫಾರಸು ಮೊದಲಾದವುಗಳು ವೈದ್ಯರಿಗೆ ಸಹಾಯಕವಾಗಿವೆ. ಎಐ ವೈದ್ಯಕೀಯ ಕ್ಷೇತ್ರದಲ್ಲಿ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಶಿವಲೀಲಾ ಕಂಬಿ ಹೀಗೆ ಹೇಳುತ್ತಾರೆ.
3: ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೈದ್ಯಕೀಯ ಕ್ಷೇತ್ರದಲ್ಲೂ ಅದ್ಭುತವಾದ ಬದಲಾವಣೆಗಳನ್ನು ತಂದಿದೆ. ಮುಖ್ಯವಾಗಿ ನಿಖರವಾದ ರೋಗ ನಿರ್ಣಯ ಮತ್ತು ಶೀಘ್ರ ರೋಗ ಪತ್ತೆ ಹಚ್ಚುವಲ್ಲಿ ದೊಡ್ಡ ಪಾತ್ರವನ್ನೇ ವಹಿಸಿದೆ. ರೋಗಿಯ ಎಕ್ಸ್ರೇ, ಎಂಆರ್ಐ ಸ್ಕ್ಯಾನ್, ಸಿಟಿ ಸ್ಕ್ಯಾನ್, ಯುಎಸ್ಜಿ, ಈ ಎಲ್ಲ ರಿಪೋರ್ಟ್ಗಳನ್ನು, ಇಮೇಜಸ್ಗಳನ್ನು ವಿಶ್ಲೇಷಣೆ ಮಾಡಿ ತಕ್ಷಣ ಒಂದು ಒಳ್ಳೆಯ ಡಯಾಗ್ನೋಸಿಸ್ ನೀಡುತ್ತದೆ ಮತ್ತು ಅದು ನಿಖರವಾದ ಡಯಾಗ್ನೋಸಿಸ್ ಆಗಿರುತ್ತದೆ. ಹೀಗಾಗಿ ನಾವು ರೋಗಿಗಳಲ್ಲಿ ಹೃದಯ ರೋಗ ತೊಂದರೆ ಇರಬಹುದು, ಕ್ಯಾನ್ಸರ್ ಇರಬಹುದು, ಗಡ್ಡೆಗಳು ಇರಬಹುದು, ಫೈಬ್ರಾಯ್ಡ್ ಇರಬಹುದು, ಹೀಗೆ ಹತ್ತು ಹಲವಾರು ರೋಗಗಳನ್ನು ತಕ್ಷಣವೇ ಕಂಡುಹಿಡಿದ ನಂತರ ಆ ರೋಗಕ್ಕೆ ಹೊಂದುವಂತ ಶ್ರೇಷ್ಠ ಮಟ್ಟದ ಔಷಧೋಪಚಾರವನ್ನು ಸೂಚಿಸುತ್ತದೆ. ಅಲ್ಲದೆ ಆ ರೋಗಿಗೆ ಪರ್ಟಿಕ್ಯುಲರ್ ಆಗಿ ಪರ್ಸನಲ್ ಆದಂತ ಔಷಧೋಪಚಾರವನ್ನು ಕೂಡ ನೀಡುತ್ತದೆ. ಮೂರನೇದಾಗಿ ಲಭ್ಯವಿರುವಂತಹ ರೋಗಿಯ ಮಾಹಿತಿಯನ್ನು ವಿಶ್ಲೇಷಣೆ ಮಾಡಿ ಮುಂದೆ ಬರುವಂತಹ ಕಾಂಪ್ಲಿಕೇಶನ್ಗಳನ್ನು ಈಗಾಗಲೇ ಪತ್ತೆ ಹಚ್ಚಿ ಮುಂಜಾಗ್ರತೆ ಕ್ರಮ ಏನು ತೆಗೆದುಕೊಳ್ಳಬೇಕೆಂಬುದನ್ನು ತಿಳಿಸುತ್ತದೆ. ಉದಾಹರಣೆಗೆ ಅಕಸ್ಮಾತ್ ಬಿಪಿ ಇದ್ದವ ರೋಗಿಗೆ ಏನು ಅಪಾಯವನ್ನು ಎದುರಿಸಬಹುದು, ಅವರು ಈಗ ಏನು ಮಾಡಿದರೆ ಅಪಾಯ ತಪ್ಪಿಸುತ್ತದೆ ಎಂಬುದನ್ನು ತಿಳಿಸುತ್ತದೆ. ಅವರು ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳೋದಿರಬಹುದು, ವ್ಯಾಯಾಮ ಮಾಡುವುದಿರಬಹುದು, ಅಥವಾ ಕೆಲವು ಸಲ ಆಸ್ಪಿರಿನ್ ಮಾತ್ರೆಗಳನ್ನು ನುಂಗುವುದಿರಬಹುದು, ಹೀಗೆ ಮಾರ್ಗದರ್ಶನವನ್ನು ನೀಡುತ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಪರೇಷನ್ ಮಾಡುವ ವೈದ್ಯರ ದೊಡ್ಡ ಮಿತ್ರರೆಂದೇ ಹೇಳಬೇಕು. ಎಐ ಸಾಧನಗಳನ್ನು ಹೊಂದಿದ ರೋಬೋಟಿಕ್ ಸರ್ಜರಿ ತುಂಬಾ ಪ್ರಸಿದ್ಧಿಯನ್ನು ಪಡೆಯುತ್ತಿದೆ. ದೇಹದಲ್ಲಿ ಯಾವುದೇ ಅಂಗಾಂಗದ ಆಪರೇಷನ್ ಮಾಡಬೇಕಾದ್ರೆ, ಗಡ್ಡೆ ತೆಗೆಯಬೇಕಾದ್ರೆ ಕೆಲವು ಅಂಶಗಳನ್ನು ಗಮನಿಸಬೇಕು. ಆ ಕಟ್ ಪರ್ಫೆಕ್ಟ್ ಆಗಿರಬೇಕು, ಪ್ಲಾನ್ಡ್ ಕಟ್ ಆಗಿರಬೇಕು, ಆರೋಗ್ಯವಂತ ಅಂಗಾಂಶಗಳಿಗೆ ಮಿನಿಮಲ್ ಡ್ಯಾಮೇಜ್ ಮಾಡುವಂತದ್ದಾಗಿರಬೇಕು, ನಿಲುಕಲಾರದ ಸ್ಥಳಗಳಿಗೆ ಹೋಗಿ ಆ ಗಡ್ಡೆಯನ್ನು ತೆಗೆಯುವಂತದ್ದಾಗಿರಬೇಕು. ಈ ಎಲ್ಲ ಗುಣಧರ್ಮಗಳನ್ನು ಅಳವಡಿಸಿಕೊಳ್ಳಬೇಕಾದ್ರೆ ನಾವು ರೋಬೋಟಿಕ್ ಸರ್ಜರಿಯನ್ನೇ ನೆಚ್ಚಬೇಕು. ಹೀಗಾಗಿ ಆಪರೇಷನ್ ಆದ ರೋಗಿ ಯಾವುದೇ ತೊಂದರೆ ಇಲ್ಲದೆ ಬೇಗ ಬೇಗ ಚೇತರಿಸಿಕೊಳ್ಳುವಂತಾಗುತ್ತದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ದೂರದಲ್ಲಿರುವಂತಹ ರೋಗಿಗಳನ್ನು ಕುಳಿತಲ್ಲಿಯೇ ಮಾನಿಟರ್ ಮಾಡಬಹುದೆಂದು ಸೂಚಿಸುತ್ತದೆ. ಕೆಲವು ಸಾಧನಗಳನ್ನು ರೋಗಿಯ ದೇಹ ಸಂಪರ್ಕದಲ್ಲಿಟ್ಟು ಎಐ ಸಾಧನಕ್ಕೆ ಅದನ್ನು ಕನೆಕ್ಟ್ ಮಾಡಿದರೆ ಬೆಂಗಳೂರಿನಲ್ಲಿರುವ ವೈದ್ಯ ಧಾರವಾಡದಲ್ಲಿನ ರೋಗಿಯನ್ನು ಗಮನಿಸುತ್ತಾ ಇರಬಹುದು. ಆ ರೋಗಿಯ ದೇಹದಲ್ಲಿ ಏರುಪೇರಾದರೆ ಸಲಹೆ ಸೂಚನೆಗಳನ್ನು ಕೊಡಬಹುದು. ಹೀಗಾಗಿ ಕೃತಕ ಬುದ್ಧಿಮತ್ತೆ ರೋಗಿಗೆ ಸಲಹೆ ಸೂಚನೆಗಳನ್ನು ಮಾಹಿತಿಯನ್ನು ನೀಡುತ್ತದೆ, ವೈದ್ಯರಿಗೆ ತಪ್ಪು ಮಾಡದಂತೆ ಮಾರ್ಗದರ್ಶನ ಮಾಡುತ್ತದೆ, ಹಾಗೆಯೇ ಆಸ್ಪತ್ರೆ ಮ್ಯಾನೇಜ್ಮೆಂಟ್ ನಲ್ಲಿಯೂ ಸಹಿ ಎನಿಸಿಕೊಂಡಿದೆ. ಹೀಗಾಗಿ ಕೃತಕ ಬುದ್ಧಿಮತ್ತೆ ಒಂದು ವರದಾನವೆಂದೇ ಹೇಳಿದರೆ ತಪ್ಪೇನಿಲ್ಲ. ಆದರೆ ಸರಿಯಾದ ಮಾರ್ಗದಲ್ಲಿ ಸದ್ಬಳಕೆಯಾಗಬೇಕು ಅಷ್ಟೇ.

0: ಹೌದು, ಮಾನವರ ಉದ್ಯೋಗಗಳಿಗೆ ಧಕ್ಕೆ ಉಂಟಾಗಬಹುದು, ವೈಯಕ್ತಿಕ ಮಾಹಿತಿಯ ಸೋರಿಕೆಯಾಗಬಹುದು, ಅಲ್ಲದೆ ಯಂತ್ರಗಳ ಮೇಲೆ ಅತಿ ಅವಲಂಬನೆ ಮನುಷ್ಯರ ಮೇಲೆ ದುಷ್ಪರಿಣಾಮ ಬೀರಬಹುದು. ಮುಂದಿನ ದಿನಗಳಲ್ಲಿ ಜಗತ್ತಿನಲ್ಲಿ ತ್ವರಿತವಾಗಿ ಸಾಕಷ್ಟು ಬದಲಾವಣೆಗಳಾಗಬಹುದು ಎನ್ನುತ್ತಾರೆ
1: ಧಾರವಾಡ ಐಐಟಿಯ ಪ್ರಾಧ್ಯಾಪಕರು ಹಾಗೂ ಹಿರಿಯ ವಿಜ್ಞಾನಿ ಮತ್ತು ಧಾರವಾಡದ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಅಕಾಡೆಮಿಯ ವಿಶ್ರಾಂತ ನಿರ್ದೇಶಕರೂ ಆದ ಡಾಕ್ಟರ್ ಎಸ್ಎಂ ಶಿವಪ್ರಸಾದ್ ಹೀಗೆ ಹೇಳುತ್ತಾರೆ.
2: ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದ್ರ ಬಗ್ಗೆ ಕೇಳಿದಾಗ ಎರಡು ತರ ಫೀಲಿಂಗ್ ಆಗ್ತದೆ. ಒಂದು, ಓ ಏನು ಅದ್ಭುತಪ್ಪ ಅಂತ ಒಂದು ಎಕ್ಸೈಟ್ಮೆಂಟ್ ಬರ್ತದೆ. ಬಟ್ ಅಟ್ ದಿ ಸೇಮ್ ಟೈಮ್ ಒಂದು ಭಯ ಹುಟ್ಟುತ್ತದೆ, ಇದರಿಂದ ನಾವು ಮಾಡ್ತಿರೋ ಕೆಲಸಗಳೆಲ್ಲ ಹೋಗ್ಬಿಡ್ತಾವೇನು, ಮೆಷಿನ್ಸೇ ಎಲ್ಲ ನೌಕರಿ ಮಾಡ್ತಾವೇನು, ಅಥವಾ ರೋಬೋಟ್ಸ್ ಬಂದು ಅವನ್ನ ನಮ್ಮನ್ನೇ ಕಂಟ್ರೋಲ್ ಮಾಡ್ತಾವೇನು ಅನ್ನೋ ಪ್ರಶ್ನೆಗಳೆಲ್ಲ ನಮ್ಮಲ್ಲಿ ಬಂದಿದೆ. ಇದರ ಬಗ್ಗೆ ಬಹಳ ಜಿಜ್ಞಾಸವೂ ನಡೀತಾ ಇದೆ. 18th ಇಪ್ಪತ್ತನೇ ಶತಮಾನದವರೆಗೂ ಅದ್ಭುತವಾದ ವಿಜ್ಞಾನ ಬಂತು. ಕ್ವಾಂಟಮ್ ಮೆಕ್ಯಾನಿಕ್ಸ್ ಆಗಲಿ, ಥಿಯರಿ ಆಫ್ ರಿಲೇಟಿವಿಟಿ ಆಗಲಿ, DNA ಸ್ಟ್ರಕ್ಚರ್ ಆಗಲಿ, ಎವಲ್ಯೂಷನ್ ಆಫ್ ಮ್ಯಾನ್ ಆಗಲಿ, ಪೀರಿಯಡಿಕ್ ಟೇಬಲ್ ಆಗಲಿ, ಬಿಗ್ ಬ್ಯಾಂಗ್ ಥಿಯರಿ ಆಗಲಿ, ಇಂಥ ಎಲ್ಲ ಅದ್ಭುತವಾದ ವಿಜ್ಞಾನ ಆ ಸಮಯದಲ್ಲಿ ಬಂತು. ಮುಂದೆ ಆ ವಿಷಯಗಳನ್ನು ಯೂಸ್ ಮಾಡಿಕೊಂಡಾಗ 3-4 ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್ ಆದವು. ಈಗ ನಾವು ಮಾತಾಡ್ತಾ ಇರೋದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ 5.0. 5.0 ಅಂದ್ರೆ ಇದು ಒಂದು ಹೊಸ ತಂತ್ರಜ್ಞಾನ. ಇದರಲ್ಲಿ 3 ಟೈಪ್ ಆಫ್ ಟೆಕ್ನಾಲಜಿ ಇದೆ. ಒಂದು ನ್ಯಾನೋ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವು 3 ಎಷ್ಟು ಪವರ್ಫುಲ್ ಆಗಿದ್ದಾವೆ ಅಂತಂದ್ರೆ, ಇನ್ನು 10-12 ವರ್ಷದಲ್ಲಿ ಇಡೀ ಜಗತ್ತನ್ನೇ ಬದಲಿಸುವ ಶಕ್ತಿ ಇದರಲ್ಲಿದೆ. ಇದ್ರ ಜೊತೆಗೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದೊಂದು ಸೇರ್ಕೊಂಡ್ಬಿಟ್ರೆ ಮುಂದೆ 10 ವರ್ಷದಲ್ಲಿ ಏನಾಗುತ್ತೆ ಅಂತ ಹೇಳೋದು ಬಹಳ ಕಷ್ಟ ಸಾಧ್ಯ. ಈಗ ಡ್ರೈವರ್ಲೆಸ್ ಕಾರ್ಗಳಾಗಲಿ, ಬ್ಲಾಕ್ ಚೈನ್ ಟೆಕ್ನಾಲಜಿಯಿಂದ ಫೈನಾನ್ಸ್ ಕಂಟ್ರೋಲ್ ಆಗಲಿ, ಅಂದ್ರೆ ಬ್ಯಾಂಕ್ಗಳೇ ಇರೋದಿಲ್ಲ, ಆಮೇಲೆ ಹೆಲ್ತ್ ಕೇರ್ ಅಲ್ಲಿ ಡಾಕ್ಟರ್ಸ್ ಮಾಡೋ ಕೆಲಸನೆಲ್ಲ ಕಂಪ್ಯೂಟರ್ ಮಾಡ್ತಾ ಇದೆ. ಡಯಾಗ್ನೋಸಿಸ್ ಆಗಲಿ, ಪ್ರಿಸ್ಕ್ರಿಪ್ಷನ್ ಆಗಲಿ, ಸರ್ಜರಿ ಆಗಲಿ, ಎಲ್ಲ ಮಷೀನ್ಗಳು ಮಾಡ್ತಾ ಇದಾವೆ. 3D ಪ್ರಿಂಟರ್ಸ್ ಬಂದ್ಬಿಟ್ಟು ಸಿವಿಲ್ ಇಂಜಿನಿಯರ್ಸ್ಗೂ ಕೆಲಸ ಹೋಗುತ್ತೆ, ಮೆಕ್ಯಾನಿಕಲ್ ಇಂಜಿನಿಯರ್ ಹೋಗುತ್ತೆ. ಈ ತರ ಒಂದು ಆ ಹ್ಯೂಮನ್ ಆರ್ಗನ್ಸ್ ಅನ್ನು 3D ಪ್ರಿಂಟರ್ ಪ್ರಿಂಟ್ ಮಾಡ್ತಾ ಇದೆ. ಐರಿಸ್ ವಿಷನ್ ಅನ್ನೋ ಒಂದು ಚಶ್ಮಾ ಹಾಕೊಂಡ್ರೆ ಕಣ್ಣು ಇಲ್ದವರು ಜಗತ್ತನ್ನು ನೋಡಬಹುದು. ಆಮೇಲೆ ಪರ್ಸನಲ್ ರೋಬೋಟ್ಸ್ ಬರುತ್ತೆ, ನೀವು ಏನ್ ಹೇಳ್ತಿರೋ ಅದನ್ನ ಮಾಡೋ ಅಂತ ರೋಬೋಟ್ಸ್ ಅನ್ನ ನಾವು ಮನೆಗೆ ತಗೊಂಡು ಹೋಗ್ಬೋದು. ಚೈನಾದಲ್ಲಿ ಆಲ್ರೆಡಿ ಡಾರ್ಕ್ ಫ್ಯಾಕ್ಟರೀಸ್ ಮಾಡಿದ್ದಾರೆ. ಡಾರ್ಕ್ ಫ್ಯಾಕ್ಟರೀಸ್ ಅಂದ್ರೆ ನೆಲದ ಕೆಳಗಡೆ ಫ್ಯಾಕ್ಟರಿ ಮಾಡ್ತಾ ಇದಾರೆ. ಅಲ್ಲಿ ಯಾವ ಲೈಟ್ ಪವರ್ ಯೂಸ್ ಮಾಡಲ್ಲ, ಯಾರು ಜನನೂ ಇರಲ್ಲ, ಅಲ್ಲೇ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಆಗ್ತಾ ಇದೆ. ಇದರಿಂದ ಪೊಲ್ಯೂಷನ್ ಕಡಿಮೆ ಆಗ್ತಾ ಇದೆ, ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಫ್ಯಾಕ್ಟರಿಗಳು ನೆಲದ ಮೇಲೆ ಫುಲ್ ಗಿಡ ಮರಗಳನ್ನ ಹಾಕಿ ಒಂದು ಕಾಡನ್ನೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಕೆಲವು ದೇಶದಲ್ಲಿ 8-9% ಕೋರ್ಟ್ ಕೇಸ್ಗಳನ್ನ ಲಾಯರ್ ಇಲ್ದೆ, ಜಡ್ಜ್ ಇಲ್ದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಾ ಇದೆ. ಈ ತರ ಹೇಳ್ತಾ ಹೋದ್ರೆ ಎಷ್ಟೋ ಕೊಂದು ಬದಲಾವಣೆಗಳು ಬರ್ತಾ ಇದಾವೆ. ಆಲ್ರೆಡಿ ದೇ ಆರ್ ಇನ್ ದಿ ಪ್ರೋಟೋಟೈಪ್ಸ್. ಇನ್ನು ಮುಂದೆ ಅದು ಯಾವಾಗ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಬರುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೋದು. ಈಗ ಎಲ್ಲರೂ ಹೋಗ್ತಾ ಇದಾರೆ, AI ಬಂದಿದ್ರಿಂದ, ML ಬಂದಿದ್ರಿಂದ ಎಲ್ಲಾ ಒಳ್ಳೆ ಅವಕಾಶಗಳು ಸಿಗ್ತವೆ ಅಂತ ಹೋಗ್ತಾ ಇದಾವೆ. ಬಟ್ ನನ್ನ ಪ್ರಕಾರ ಇನ್ನೊಂದು 5-10 ವರ್ಷದಲ್ಲಿ ಕಂಪ್ಯೂಟರ್ಗಳೇ ಸಾಫ್ಟ್ವೇರ್ ಬರೀತಾವೆ, ಮಷೀನ್ಗಳೇ ಸಾಫ್ಟ್ವೇರ್ ಬರೀತಾವೆ. ಅಷ್ಟೇ ಅಲ್ಲ, ಅವ್ರು ರೈಟರ್ಸ್ ಆಗ್ತವೆ, ಕವಿಗಳು ಆಗ್ತಾರೆ, ಟೀಚರ್ಗಳು ಆಗ್ತಾರೆ. ಈ ತರ ಎಲ್ಲ ಆದ್ರೆ ಜಗತ್ತು ಏನಾಗ್ಬೋದು ಹೇಳಿ? ಈಗ ನಾವು ನೋಡ್ತಿರೋ ಜಗತ್ತು ಈ ತರ ಇರುತ್ತಾ? ಸೊ ಈ ತರ ಆಗೋದಾದ್ರೆ ನಾವು ಏನ್ ಮಾಡ್ಬೇಕು, ಇದನ್ನ ಯೋಚನೆ ಮಾಡೋದು ಬಹಳ ಮುಖ್ಯ. ಎಲ್ಲೋ ಒಂದ್ ಕಡೆ ನಾವು ಏನ್ ಮಾಡ್ಬೇಕಂದ್ರೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೋಚನೆ ಮಾಡ್ತಾ ಇದೆಯಲ್ಲ, ಅದನ್ನ ಯೂಸ್ ಮಾಡಿಕೊಂಡು ನಾವು ಮುಂದಿನ ಅಪ್ಲಿಕೇಶನ್ ಬಗ್ಗೆ ಯೋಚನೆ ಮಾಡಿದ್ರೆ ನಮಗೆ ಉಳಿಗಾಲ ಉಂಟು.

ಉದ್ಯೋಗ ಕ್ಷೇತ್ರದಲ್ಲಿ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು, ಸಮಯ ಉಳಿಸಲು, ಮನುಷ್ಯರ ಶ್ರಮವನ್ನು ಕಡಿಮೆ ಮಾಡಲು, ಹೊಸ ಆವಿಷ್ಕಾರಗಳನ್ನು ಹುಟ್ಟುಹಾಕಲು ಕೃತಕ ಬುದ್ಧಿಮತ್ತೆ ಸಹಕಾರಿ, ಆದರೂ ಕೆಲವು ಆತಂಕಗಳನ್ನು ಸೃಷ್ಟಿಸುತ್ತಿದೆ ಎನ್ನಬಹುದು.

0: ಕೃತಕ ಬುದ್ಧಿಮತ್ತೆ ಆಧಾರಿತ ವ್ಯವಸ್ಥೆಗಳು ದೊಡ್ಡ ಪ್ರಮಾಣದ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿಯೇ ಪರಿಶೀಲಿಸಿ ಸರಿಯಾದ ತೀರ್ಮಾನ ಕೈಗೊಳ್ಳಲು ಸಹಾಯ ಮಾಡುತ್ತವೆ. ನಮ್ಮ ರಾಷ್ಟ್ರದ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಪಾತ್ರ ಬಹುಮುಖ್ಯವಾದದ್ದು. ರಾಷ್ಟ್ರ ರಕ್ಷಣೆಯ ಹಲವಾರು ಕಾರ್ಯಗಳಿಗೆ ಸಹಾಯಕವಾಗಿದ್ದು, ಶತ್ರುಗಳ ಚಲನವಲನಗಳನ್ನು ಗುರುತಿಸಲು, ವಾಹನಗಳನ್ನು ಗಮನಿಸಲು, ಕ್ಷಿಪಣಿ ದಾಳಿಗೆ ನಿರ್ದೇಶನ ನೀಡಲು ಅಥವಾ ನಡೆಯುವ ದಾಳಿಗಳ ಕುರಿತು ಎಚ್ಚರಿಕೆ ನೀಡಲು ಬಳಕೆಯಾಗುತ್ತವೆ. ಎಐ ಯಂತ್ರಗಳು ಪರಿಸ್ಥಿತಿಯ ಅವಲೋಕನ ನಡೆಸಿ ಕೆಲವೇ ಸೆಕೆಂಡುಗಳಲ್ಲಿ ಪ್ರತಿಕ್ರಿಯೆ ನೀಡುವಂತೆ ಮಾಡುತ್ತವೆ.
1: ರಕ್ಷಣಾ ಕ್ಷೇತ್ರದಲ್ಲಿ ಎಐ ಕೇವಲ ತಂತ್ರಜ್ಞಾನವಲ್ಲ, ಬದಲಿಗೆ ರಾಷ್ಟ್ರೀಯ ಭದ್ರತೆ ಮತ್ತು ಹೆಮ್ಮೆಯ ವಿಚಾರ. ಭಾರತ 4,000 ಕಿಲೋಮೀಟರ್ಗಳಷ್ಟು ಹೆಚ್ಚಿನ ಕಠಿಣ ಗಡಿಯನ್ನು ಚೀನಾ ಮತ್ತು ಪಾಕಿಸ್ತಾನಗಳೊಡನೆ ಹಂಚಿಕೊಂಡಿದೆ. ಇಲ್ಲಿನ ದುರ್ಗಮ ಪರಿಸ್ಥಿತಿಯಲ್ಲಿ ಚಾಲಿತ ಡ್ರೋನ್ಗಳು ಬಹುದೊಡ್ಡ ಕೆಲಸಗಳನ್ನು ನಿರ್ವಹಿಸುತ್ತವೆ. ಅವುಗಳು

0: ಪ್ರದೇಶಗಳ ಮೇಲೆ ಕಣ್ಗಾವಲು ನಡೆಸಿ ಅವರ ಚಲನವಲನಗಳನ್ನು ಗಮನಿಸಿ ಗುರಿಗಳ ಮೇಲೆ ದಾಳಿಯನ್ನು ನಡೆಸಬಲ್ಲವು. ಈ ಕುರಿತಂತೆ ಭಾರತೀಯ ಸೇನೆಯ ಮರಾಠ ರೆಜಿಮೆಂಟ್ನಲ್ಲಿ 25 ವರ್ಷ ಸೇವೆ ಸಲ್ಲಿಸಿ ನಂತರ ಆಫ್ರಿಕಾದಲ್ಲಿ ಶಾಂತಿ ಸೇನೆಯಲ್ಲಿ 2 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಸಮಾಜ ಸೇವೆಗೈಯುತ್ತಿರುವ ಲೆಫ್ಟಿನೆಂಟ್ ಕರ್ನಲ್ ದಿವಾಕರ್ ನಾಯ್ಡು ಹೀಗೆ ಹೇಳುತ್ತಾರೆ.
1: ತಮಗೆಲ್ಲ ತಿಳಿದ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಎಲೆಕ್ಟ್ರಾನಿಕ್ ವಾರ್ಫೇರ್ ಅನ್ನ ನೋಡುತ್ತೀವಿ. ಯುದ್ಧದಲ್ಲಿ ಮುಖ್ಯವಾಗಿ ಆರ್ಪಿವಿಸ್, ರಿಮೋಟ್ ಪೈಲಟೆಡ್ ವೆಹಿಕಲ್ಸ್, ಬಾಂಬರ್ಸ್, ಮಿಸೈಲ್ಸ್, ಈ ತರದ ಅತ್ಯಾಧುನಿಕವಾದಂತಹ ಶಸ್ತ್ರಾಸ್ತ್ರಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಇದರಿಂದ ಅಕ್ಯುರಸಿ ಹಾಗೂ ಸೈನಿಕರ ಸಾವು ನೋವುಗಳಲ್ಲಿ ಬಹಳಷ್ಟು ಕಡಿಮೆಯನ್ನು ಕಾಣುತ್ತೆ. ಈ ಕಾರಣದಿಂದಲೇ ನಮ್ಮ ದೇಶದಲ್ಲುವ ಈ ಬಗ್ಗೆ ಸ್ಟಾರ್ಟ್ಅಪ್ಗಳನ್ನ ಶುರು ಮಾಡಿದ್ದಾರೆ. ಅದಕ್ಕೆ ಭಾರತ ಸರ್ಕಾರ ಬಹಳಷ್ಟು ಪ್ರೋತ್ಸಾಹನೆ ಕೊಡುತ್ತಾ ಇದೆ. ನೀವು ಅನ್ನಬಹುದು ಇದರ ನೆಸೆಸಿಟಿ ಇದೆಯಾ ಅಂತ. ಆಪ್ ಸಿಂಧೂರಿನಲ್ಲಿ ಪಾಕಿಸ್ತಾನ ನಮ್ಮ ಮೇಲೆ 800ಕ್ಕೂ ಹೆಚ್ಚು ದ್ರೋಣಗಳನ್ನ ಕಳಿಸಿ ನಮ್ಮ ದೇಶವನ್ನು ಛಿದ್ರ ಛಿದ್ರವಾಗಿ ಮಾಡಲು ಪ್ರಯತ್ನಿಸಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆ ದ್ರೋಣಗಳನ್ನೆಲ್ಲ ಹೊಡೆದು ಉರುಳಿಸಿತು. ಇದರ ಜೊತೆಗೆ ಅಕ್ಯುರೇಟ್ ಆಗಿ 9 ಏರ್ಫೀಲ್ಡ್ಗಳನ್ನು ನಾವು ಧ್ವಂಸ ಮಾಡಿದ್ವಿ. ಇದು ಕ್ಷಣ ಮಾತ್ರದಲ್ಲಿ ಆದಂತಹ ಕೆಲಸ. ಇವತ್ತು ದ್ರೋಣಗಳಾಗಲಿ, ರಿಮೋಟ್ ಪೈಲಟೆಡ್ ವೆಹಿಕಲ್ಸ್ ಆಗಲಿ, ಮಿಸೈಲ್ಸ್ ಆಗಲಿ, ಬಾಂಬರ್ಸ್ ಆಗಲಿ ಹಾಗೂ ಸೆಟಲೈಟ್ನ ಸಹಾಯ ಆಗಲಿ, ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಅಕ್ಯುರಸಿ ಹಾಗೂ ಮಾನವ ಶಕ್ತಿಯನ್ನ ಕಡಿಮೆ ಮಾಡಿ ತಾಂತ್ರಿಕ ಶಕ್ತಿ ಬೆಳೆಸುವುದಕ್ಕೆ ಕಾರಣವಾಗುತ್ತಿವೆ. ಹಾಗೂ ಮುಂದಿನ ದಿನಗಳಲ್ಲಿ ದೇಶದ ಸ್ವತಂತ್ರ, ಭದ್ರತೆ ಹಾಗೂ ವಿಜಯ ಎಲೆಕ್ಟ್ರಾನಿಕ್ ವಾರ್ಫೇರ್ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ನಿಂತಿದೆ ಎಂದರೆ ತಪ್ಪು ಆಗಲಾರದು.

0: ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಹೆಚ್ಚಿನ ಉದ್ಯೋಗಗಳನ್ನ ಕೂಡ ಸೃಷ್ಟಿಸುತ್ತಿದೆ. ರೋಬೋಟಿಕ್ಸ್ ಕ್ಷೇತ್ರಗಳು ಸಾವಿರಾರು ಎಂಜಿನಿಯರ್ಗಳು ಮತ್ತು ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ. ಬಹಳಷ್ಟು ಯುವ ಪದವೀಧರರು ಸ್ಟಾರ್ಟ್ಅಪ್ಗಳಲ್ಲಿ ಆಸಕ್ತಿಕರ ವೃತ್ತಿ ಜೀವನವನ್ನು ಹೊಂದುತ್ತಿದ್ದಾರೆ. ಕೃತಕ ಬುದ್ಧಿಮತ್ತೆ ಆಧಾರಿತ ಉದ್ಯೋಗಗಳ ಕುರಿತಂತೆ ಬೆಂಗಳೂರಿನ ದಯಾನಂದ ಸಾಗರ್ ತಂತ್ರಜ್ಞಾನ ವಿದ್ಯಾಲಯದ ಅನ್ವಯಿಕ ಭೌತಶಾಸ್ತ್ರ ವಿಜ್ಞಾನದ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮೀರಾ ಆರ್ ಗುಮಾಸ್ತೆ ಹೀಗೆ ಹೇಳುತ್ತಾರೆ.
1: ಕಂಪ್ಯೂಟರ್ ವಿಜ್ಞಾನದ ಉದಯೋನ್ಮುಖ ಕ್ಷೇತ್ರವಾಗಿರುವ ಎಐ ಆವಿಷ್ಕಾರಗಳು ಉದ್ಯೋಗದಲ್ಲಿ ವಿವಿಧ ಬಾಗಿಲುಗಳನ್ನು ತೆರೆಯಲು ಕಾರಣವಾಗಿವೆ. ಹೊಸ ಉದ್ಯೋಗ ಅವಕಾಶಗಳು ಎಐ ಕ್ಷೇತ್ರದಲ್ಲಿ ಉಲ್ಲೇಖಿಸಬಹುದಾದರೆ ಎಐ ಆಪರೇಟರ್ಗಳು, ಕೃತಕ ಬುದ್ಧಿಮತ್ತೆ ನಿರ್ವಾಹಕರು, ಎಐ ಆಡಿಟರ್ಸ್ ಅಂದರೆ ಎಐ ಪರಿಶೋಧಕರು, ಎಐ ಮ್ಯಾನೇಜರ್ಸ್ ಅಂದರೆ ಎಐ ವ್ಯವಸ್ಥಾಪಕರು, ಡೇಟಾ ವರ್ಕರ್ಸ್ ಅಂದರೆ ದತ್ತಾಂಶ ಕೆಲಸಗಾರರು ಇತ್ಯಾದಿ. ಎಐ ನಿರ್ವಾಹಕರು ಓಪನ್ ಎಐನ ಮೊದಲ ಎಐ ಏಜೆಂಟ್ ಆಗಿದ್ದು, ವೆಬ್ನಲ್ಲಿ ಕಾರ್ಯಗಳನ್ನು ಸ್ವಾಯತ್ತವಾಗಿ ನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ. ಎಐ ಏಜೆಂಟ್ ಎಂಬುದು ಸೂಚನೆಗಳನ್ನು ತೆಗೆದುಕೊಳ್ಳುವ, ಅವುಗಳ ಮೂಲಕ ತರ್ಕಿಸುವ ಮತ್ತು ನಿರಂತರ ಮಾನವ ಮೇಲ್ವಿಚಾರಣೆ ಇಲ್ಲದೆ ಕ್ರಿಯೆಗಳನ್ನು ಕಾರ್ಯಗತಗೊಳಿಸುವ ಒಂದು ವ್ಯವಸ್ಥೆಯಾಗಿದೆ. ಎಐ ಪರಿಶೋಧಕರು ದಕ್ಷತೆಯನ್ನು ಹೆಚ್ಚಿಸುವ ಮೂಲಕ ರಿಸ್ಕ್ ಅಸೆಸ್ಮೆಂಟ್ ಅಂದರೆ ಅಪಾಯದ ಮೌಲ್ಯಮಾಪನವನ್ನು ಸುಧಾರಿಸಿ ಸಾಂಪ್ರದಾಯಿಕ ಲೆಕ್ಕ ಪರಿಶೋಧನಾ ಅಭ್ಯಾಸಗಳನ್ನು ಪರಿವರ್ತಿಸುವ ಮೂಲಕ ಲೆಕ್ಕ ಪರಿಶೋಧನಾ ವೃತ್ತಿಯಲ್ಲಿ ಕ್ರಾಂತಿಕಾರಕವಾಗಿವೆ. ಕೊನೆಯದಾಗಿ ಎಐ ಡೇಟಾ ವರ್ಕರ್ಸ್, ಎಐ ವ್ಯವಸ್ಥೆಗಳ ಅಭಿವೃದ್ಧಿ ಮತ್ತು ಕಾರ್ಯನಿರ್ವಹಣೆಯಲ್ಲಿ ಡೇಟಾ ಕಾರ್ಮಿಕರು ನಿರ್ಣಾಯಕ ಪಾತ್ರ ವಹಿಸುತ್ತಾರೆ. ಆಗಾಗ್ಗೆ ಸವಾಲಿನ ಪರಿಸ್ಥಿತಿಗಳು ಮತ್ತು ಅವರ ಕೆಲಸದಲ್ಲಿ ನೈತಿಕ ಕಾಳಜಿಗಳನ್ನು ಎದುರಿಸುತ್ತಾರೆ. ಎಐ ಮಾದರಿಗಳು ಅವಲಂಬಿಸಿರುವ ಡೇಟಾ ಸೆಟ್ಗಳನ್ನು ತಯಾರಿಸಲು ಮತ್ತು ನಿರ್ವಹಿಸಲು ಡೇಟಾ ಕಾರ್ಮಿಕರು ಅತ್ಯಗತ್ಯ. ಯಂತ್ರ ಕಲಿಕೆ ಮಾದರಿಗಳಿಗೆ ತರಬೇತಿ ನೀಡಲು ಡೇಟಾವನ್ನು ಲೇಬಲ್ ಮಾಡುವುದು, ಸಮುದಾಯ ಮಾರ್ಗಸೂಚಿಗಳನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಹಾನಿಕಾರಕ ವಸ್ತುಗಳನ್ನು ಒಳಗೊಂಡಿರದಂತೆ ವಿಷಯವನ್ನು ಪರಿಶೀಲಿಸುವುದು, ಎಐ ಅಪ್ಲಿಕೇಶನ್ಗಳಲ್ಲಿ ಬಳಸುವ ಡೇಟಾದ ನಿಖರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಖಚಿತಪಡಿಸಿಕೊಳ್ಳುವುದು, ಇವೆಲ್ಲವೂ ಡೇಟಾ ಕೆಲಸಗಾರರ ನೈತಿಕ ಜವಾಬ್ದಾರಿಯಾಗಿದೆ. ಉದ್ಯೋಗದಲ್ಲಿ ಈ ವೇಗವಾಗಿ ಬೆಳೆಯುತ್ತಿರುವ ಎಐ ಅನ್ವಯಗಳ ಹೊರತಾಗಿಯೂ ಎಐ ತನ್ನದೇ ಆದ ಮಿತಿಗಳನ್ನು ಹೊಂದಿದೆ. ಆದ್ದರಿಂದ ಪ್ರತಿಯೊಬ್ಬರು ಎಐನ ಅಳವಡಿಕೆ, ಮಿತಿ ಮತ್ತು ಅನ್ವಯವನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು

0: ಮಾನವನ ಬುದ್ಧಿಶಕ್ತಿ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಯಂತ್ರಗಳಾದ ರೋಬೋಟ್ಗಳ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಕಾರ್ಖಾನೆಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಬಾಹ್ಯಾಕಾಶ ಸಂಶೋಧನೆಯಲ್ಲಿ, ಗ್ರಹ ಅಧ್ಯಯನ, ಕೃಷಿ ಶಿಕ್ಷಣ, ರಕ್ಷಣಾ ಕ್ಷೇತ್ರಗಳಲ್ಲಿ ಮಾನವ ಶ್ರಮವನ್ನು ಕಡಿಮೆಗೊಳಿಸುತ್ತಿವೆ. ಅಲ್ಲದೆ ಅಪಾಯಕರ ಕೆಲಸಗಳಾದ ಗಣಿಗಾರಿಕೆ, ಅಣುಶಕ್ತಿ ಘಟಕಗಳಲ್ಲಿ ರೋಬೋಟ್ಗಳನ್ನು ಬಳಸುವುದರಿಂದ ಮಾನವ ಜೀವದ ಅಪಾಯ ತಪ್ಪುತ್ತದೆ. ಅಲ್ಲದೆ ಸಮಯ ಮತ್ತು ವೆಚ್ಚದ ಉಳಿತಾಯವೂ ಆಗುತ್ತದೆ. ರೋಬೋಟ್ಗಳ ಕುರಿತಂತೆ
1: ಹಳಿಯಾಳದ ಕೆಎಲ್ಎಸ್ ವಿಡಿಐಟಿಯ ನಾವೀನ್ಯತೆ ಮಂಡಳಿಯ ಅಧ್ಯಕ್ಷ ಮತ್ತು ಕೈಗಾರಿಕೆ ಶೈಕ್ಷಣಿಕ ಸಂವಹನ ಹಾಗೂ ಸೇವಾ ಕಾರ್ಯಕ್ರಮದ ಡೀನ್ ಡಾಕ್ಟರ್ ಮಹೇಂದ್ರ ದೀಕ್ಷಿತ್ ಹೀಗೆ ಹೇಳುತ್ತಾರೆ.
2: ಪ್ರಸಕ್ತ ಸಮಯದ ಆಧುನಿಕ ರೋಬೋಟ್ ವಿವಿಧ ಕಾರ್ಯಕ್ಷೇತ್ರಗಳಲ್ಲಿ ಹೇಗೆ ಕೊಡುಗೆ ನೀಡುತ್ತಿದೆ ಎಂದು ಸ್ವಲ್ಪ ಮಾಹಿತಿ ಪಡೆಯೋಣ. ಮೊಬೈಲ್ ರೋಬೋಟ್ಗಳು ಕೈಗಾರಿಕೆ, ಮಿಲಿಟರಿ ಮತ್ತು ಭದ್ರತಾ ಪರಿಸರಗಳಲ್ಲಿಯೂ ಕಂಡುಬರುತ್ತದೆ. ಅವು ಮನರಂಜನೆಗಾಗಿ ಅಥವಾ ನಿರ್ವಾತ ಶುಚಿಗೊಳಿಸುವಿಕೆಯಂತಹ ಕೆಲವು ಕಾರ್ಯಗಳನ್ನು ನಿರ್ವಹಿಸಲು ಗ್ರಾಹಕ ಉತ್ಪನ್ನಗಳಾಗಿಯೂ ಕಾಣಿಸಿಕೊಳ್ಳುತ್ತವೆ. ಕೈಗಾರಿಕಾ ರೋಬೋಟ್ಗಳು ಸಾಮಾನ್ಯವಾಗಿ ಜಾಯಿಂಟೆಡ್ ಆರ್ಮ್, ಮಲ್ಟಿಲಿಂಕ್ಸ್ ಮ್ಯಾನ್ಯುಪುಲೇಟರ್ ಮತ್ತು ಸ್ಥಿರ ಮೇಲ್ಮೈಗೆ ಜೋಡಿಸಲಾದ ಎಂಡ್ ಎಫೆಕ್ಟರ್ ಅನ್ನು ಒಳಗೊಂಡಿರುತ್ತದೆ. ಎಂಡ್ ಎಫೆಕ್ಟರ್ಗಳ ಅತ್ಯಂತ ಸಾಮಾನ್ಯ ವಿಧವೆಂದರೆ ಗ್ರಿಪ್ಟರ್ ಅಸೆಂಬ್ಲಿ, ಮೂರು ಅಥವಾ ಹೆಚ್ಚಿನ ಅಕ್ಷಗಳಲ್ಲಿ ಪ್ರೋಗ್ರಾಮೆಬಲ್ ಮಾಡಬಹುದಾದ, ಸ್ವಯಂಚಾಲಿತವಾಗಿ ನಿಯಂತ್ರಿಸಲ್ಪಡುವ, ಮರುಪ್ರೋಗ್ರಾಮೆಬಲ್ ಮಾಡಬಹುದಾದ ಬಹುಪಯೋಗಿ ಮ್ಯಾನ್ಯುಪುಲೇಟರ್. ಇದನ್ನು ಕೈಗಾರಿಕಾ ಯಂತ್ರೀಕರಣಗೊಂಡ ಅನ್ವಯಿಕೆಗಳಲ್ಲಿ ಬಳಸಲು ಸ್ಥಳದಲ್ಲಿ ಸ್ಥಿರವಾಗಿರಬಹುದು. ಆಹಾರ ಮತ್ತು ಪಾನೀಯ ಸಂಸ್ಕರಣಾ ಘಟಕಗಳಲ್ಲಿನ ಕೈಗಾರಿಕಾ ರೋಬೋಟ್ಗಳನ್ನು ಆಹಾರ ಯಂತ್ರಗಳು, ಪ್ಯಾಕೇಜಿಂಗ್ ಮತ್ತು ಪ್ಯಾಲೆಟೈಸಿಂಗ್ ನಂತಹ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ. ಇದುವರೆಗೆ ಉಡಾವಣೆಯಾದ ಬಹುತೇಕ ಪ್ರತಿಯೊಂದು ಮಾನವರಹಿತ ಬಾಹ್ಯಾಕಾಶ ಶೋಧಕವು ರೋಬೋಟ್ ಆಗಿತ್ತು. ಕೆಲವನ್ನು 1960ರ ದಶಕದಲ್ಲಿ ಬಹಳ ಸೀಮಿತ ಸಾಮರ್ಥ್ಯಗಳೊಂದಿಗೆ ಉಡಾವಣೆ ಮಾಡಲಾಯಿತು. ಆದರೆ ಹಾರುವ ಮತ್ತು ಇಳಿಯುವ ಅವುಗಳ ಸಾಮರ್ಥ್ಯ ರೋಬೋಟ್ ಆಗಿ ಅವುಗಳ ಸ್ಥಾನಮಾನದ ಸೂಚನೆಯಾಗಿದೆ. ಇದರಲ್ಲಿ ವಯೇಜರ್ ಪ್ರೋಬ್ಗಳು ಮತ್ತು ಗೆಲಿಲಿಯೋ ಪ್ರೋಬ್ಗಳು ಸೇರಿವೆ. ಟೆಲಿ ರೋಬೋಟ್ಗಳು ಪೂರ್ವ ನಿರ್ಧರಿತ ಚಲನೆಗಳ ಅನುಕ್ರಮವನ್ನು ಅನುಸರಿಸುವ ಬದಲು ದೂರದಿಂದಲೇ ಮಾನವ ನಿರ್ವಾಹಕರಿಂದ ನಿರ್ವಹಿಸಲ್ಪಡುವ ಸಾಧನಗಳಾಗಿವೆ. ಅಪಾಯಕಾರಿ, ದೂರದ ಅಥವಾ ಪ್ರವೇಶಿಸಲಾಗದ ಕಾರಣ ಕೆಲಸ ನಿರ್ವಹಿಸಲು ಮಾನವನು ಸ್ಥಳದಲ್ಲಿ ಇರಲು ಸಾಧ್ಯವಾಗದಿದ್ದಾಗ ಅವುಗಳನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ರೋಬೋಟ್ ಶಸ್ತ್ರಚಿಕಿತ್ಸನನ್ನು ತೆರೆದ ಶಸ್ತ್ರಚಿಕಿತ್ಸೆಗೆ ಹೋಲಿಸಿದರೆ ತುಲನಾತ್ಮಕವಾಗಿ ಸಣ್ಣ ಪ್ರಮಾಣದಲ್ಲಿ ಮಾನವ ರೋಗಿಯೊಳಗೆ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತದೆ. ಇನ್ನೂ ಅನೇಕ ರೀತಿಯ ರೋಬೋಟ್ಗಳ ಅನ್ವೇಷಣೆಗಳು ಸಂಶೋಧನೆಯಲ್ಲಿ ಇರುವುದು ಈಗ ಸ್ಪಷ್ಟವಾಗಿದೆ, ಹಾಗೂ ಅವುಗಳ ಸದುಪಯೋಗ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಸಕಾರಾತ್ಮಕವಾಗಿ ಉಪಯೋಗಿಸುವ ಸತತ ಪ್ರಯತ್ನ ನಮ್ಮದಾಗಿರಲಿ ಎಂದು

0: ರೋಬೋಟ್ಗಳ ಅತಿ ಬಳಕೆಯಿಂದ ಉದ್ಯೋಗದ ಕೊರತೆ, ತಾಂತ್ರಿಕ ಅವಲಂಬನೆ, ಮಾನವ ಸಂಬಂಧಗಳ ಕಡಿತದಂತಹ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗಬಹುದು. ಆದರೆ ಮಾನವ ಕಲ್ಯಾಣಕ್ಕಾಗಿ, ಸಮಾಜದ ಪ್ರಗತಿಗಾಗಿ ಸಮತೋಲನದಿಂದ ಕೃತಕ ಬುದ್ಧಿಮತ್ತೆಯನ್ನು ಬಳಸುವುದು ಇಂದಿನ ಅಗತ್ಯವಾಗಿದೆ.
1: ಕೃತಕ ಬುದ್ಧಿಮತ್ತೆಯ ಇಂದಿನ ಕಾಲದಲ್ಲಿ ಉದ್ಯೋಗಾವಕಾಶಗಳು ನೇರವಾಗಿ ಉನ್ನತ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ್ದರಿಂದ ವಿದ್ಯಾರ್ಥಿಗಳು ಕೌಶಲ್ಯ ಮತ್ತು ಸಾಮರ್ಥ್ಯವನ್ನು ಪಡೆಯಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಶಿಕ್ಷಕರು ಏನೆಲ್ಲಾ ತಯಾರಿ ಮಾಡಿಕೊಳ್ಳಬೇಕು ಅನ್ನುವುದರ ಕುರಿತು ಸೋಲಾಪುರದ ಎಂಐಟಿ ವಿಶ್ವಪ್ರಯಾಗ್ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಪ್ರೊಫೆಸರ್ ಗೋಪಾಲಕೃಷ್ಣ ಜೋಶಿ ಹೀಗೆ ಹೇಳುತ್ತಾರೆ.
2: ಉನ್ನತ ಶಿಕ್ಷಣ ಕ್ಷೇತ್ರ ಈ ಜಾಬ್ ಮಾರ್ಕೆಟ್ಗೆ ನೇರವಾಗಿ ಕನೆಕ್ಟ್ ಆಗಿರೋದ್ರಿಂದ ಏನನ್ನು ನಾವು ಉನ್ನತ ಶಿಕ್ಷಣದಲ್ಲಿ ಕಲಿಸಬೇಕಾಗಿದೆ ಅನ್ನೋದು ಸಹಿತ ಜಾಬ್ ಮಾರ್ಕೆಟ್ ದೃಷ್ಟಿಯಿಂದ ಬದಲಾವಣೆ ಆಗ್ತಾ ಇದೆ. ಕೃತಕ ಬುದ್ಧಿಮತ್ತೆ ಶಿಕ್ಷಣವನ್ನು ವೈಯಕ್ತಿಕೀಕೃತ ಅಧ್ಯಯನ, ನಿರ್ವಹಣಾ ಕಾರ್ಯಗಳನ್ನು ಸ್ವಯಂಚಾಲಿತಗೊಳಿಸುವುದು ಮತ್ತು ಬೋಧನೆ ಮತ್ತು ಮೌಲ್ಯಮಾಪನದ ಹೊಸ ಮಾದರಿಗಳನ್ನು ರೂಪಿಸುವ ಮೂಲಕ ರೂಪಾಂತರಿಸ್ತಾ ಇದೆ. ಉನ್ನತ ಶಿಕ್ಷಣದ ಒಳಗೆ ಶಿಕ್ಷಕರು ಕೃತಕ ಬುದ್ಧಿಮತ್ತೆಯನ್ನು ಹೆಚ್ಚು ಪರಿಣಾಮವಾಗಿ ಉಪಯೋಗ ಮಾಡಿದರೆ ಅದರ ಲಾಭ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಯಶಸ್ಸಿಗೆ ಕಾರಣ ಆಗ್ತದೆ. ಆದರೆ ಇದನ್ನು ಮಾಡಬೇಕು ಅಂತ ಹೇಳಿದರೆ ಟೀಚರ್ಸ್ ತಮ್ಮ ಡಿಜಿಟಲ್ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಬೇಕು. AI ಆಧಾರಿತ ಬೋಧನಾ

ವಿಧಾನಗಳನ್ನು ಅಳವಡಿಸಿಕೊಳ್ಬೇಕು ಮತ್ತು ಪಠ್ಯಕ್ರಮದಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಮತ್ತು ನೀತಿಯ ಅಂಶಗಳನ್ನು ಸೇರಿಸಬೇಕಾಗ್ತಾ ಇದೆ. ಈಗ ಉನ್ನತ ಶಿಕ್ಷಣ ಕ್ಷೇತ್ರದೊಳಗೆ AI ಇನ್ಫ್ಲೂಯೆನ್ಸಿಂದ ಏನೇನು ಬದಲಾವಣೆ ಆಗ್ತದೆ ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ನೋಡೋಣ. ಮೊದಲನೇದಾಗಿ ಏನು ಉನ್ನತ ಶಿಕ್ಷಣದ ಭಾಗವಾಗಿ ನಾವು ಕಲಿಸ್ತಾ ಇದ್ದೀವಿ ಯುವಕರಿಗೆ, ಅದೇ ಸಾಕಷ್ಟು ಬದಲಾವಣೆ ಆಗುವಂಥ ಕಾಲ ಬಂದ್ಬಿಟ್ಟಿದೆ. ಇವತ್ತಿನ ಸಂಶೋಧನೆಗಳ ಮುಖಾಂತರ AI ಕ್ಷೇತ್ರದೊಳಗೆ AI ಅದರ ಸಾಮರ್ಥ್ಯ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತೇನು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತ ಹೇಳಿ ಬಂದಿದೆ LLMs, ಅದರ ಉಪಯೋಗದ ಮುಖಾಂತರ ಸಾಕಷ್ಟು ಕೆಲಸಗಳನ್ನು ಯಾವುದು ಹಿಂದೆ ಸಾಧ್ಯನೇ ಇರಲಿಲ್ಲ ಅಂದ್ಕೊಳ್ತಿದ್ವಿ ಅಂಥವೆಲ್ಲ ಸುಲಭವಾಗಿ ಎಲ್ಲರೂ ಮಾಡುವಂಥ ಸ್ಥಿತಿ ಬಂದಿದೆ. ಇವತ್ತು ಎಷ್ಟೊಂದು ಕೆಲಸಗಳು AI ಇಂದ ರಿಪ್ಲೇಸ್ ಆಗ್ತಾ ಇದೆ, ಹೊಸ ಅವಕಾಶಗಳು ಸಹಿತ ಬರ್ತಾ ಇದೆ. ಇದರ ಪರಿಣಾಮವಾಗಿ ಜಾಬ್ ಮಾರ್ಕೆಟ್ ಒಳಗೆ ಯಾವ ಸಾಮರ್ಥ್ಯ ಮತ್ತು ಕೌಶಲ್ಯಗಳು ಬೇಕಾಗಿತ್ತು ಯಾವುದೋ ಒಬ್ಬ ವ್ಯಕ್ತಿಗೆ ಯಶಸ್ಸು ಗಳಿಸ್ಲಿಕ್ಕೆ, ಇದು ಬಹಳಷ್ಟು ಮಟ್ಟಿಗೆ ಬದಲಾವಣೆ ಆಗ್ತಾ ಇದೆ. ಹೀಗಾಗಿ ಹೈಯರ್ ಎಜುಕೇಷನ್ ಕರಿಕ್ಯುಲಮ್ ನಾವು ಬದಲು ಮಾಡಬೇಕಾಗ್ತದೆ. ಆವಾಗ ಮಾತ್ರ ನಮ್ಮ ಉನ್ನತ ಶಿಕ್ಷಣದಿಂದ ಹೊರಗೆ ಹೋಗುವಂಥ ಯುವಕರು ಯುವತಿಯರು ಹೊಸ ಅವಕಾಶಗಳೇನು ಬರ್ತಾ ಇದೆ AI ಕೆಪಬಿಲಿಟೀಸ್ ಈ ಅವಕಾಶನ ಸದುಪಯೋಗ ಮಾಡಿಕೊಂಡು ಜೀವನದಲ್ಲಿ ಯಶಸ್ಸನ್ನು ಗಳಿಸ್ಬೋದು. ಕೃತಕ ಬುದ್ಧಿಮತ್ತೆ ಕ್ಷೇತ್ರದೊಳಗೆ ಆಗ್ತಾ ಇರೋ ಬದಲಾವಣೆಗಳಿಂದ ನಾವು ಹೇಗೆ ಕಲಿಸ್ತೀವಿ ಅನ್ನೋದು ಸಹಿತ ಬದಲಾವಣೆ ಆಗುವಂಥ ಕಾಲ ಬಂದಿದೆ. ನಾವು ಮಾಸ್ ಎಜುಕೇಷನ್ ಒಳಗಿದ್ದಾಗ ಕೊಹೋರ್ಟ್ ಬೇಸ್ಡ್ ಅಪ್ರೋಚ್ ಅಂದರೆ ಒಂದು ಗುಂಪಿಗೆ ನಾವು ಪಾಠ ಮಾಡ್ತೀವಿ, ಆದರೆ ಇವತ್ತು ತಂತ್ರಜ್ಞಾನ ಉಪಯೋಗ ಮಾಡಿಕೊಂಡು ಪರ್ಸನಲೈಸ್ಡ್ ಲರ್ನಿಂಗ್ ವೈಯಕ್ತಿಕೀಕೃತ ಅಧ್ಯಯನ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಬಹುದಾಗಿದೆ. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೆಲಸ ಮಾಡತಕ್ಕಂಥವ್ರು ಟೀಚರ್ಸ್. ಟೀಚರ್ಸ್ ಹೇಗೆ ಸಿದ್ಧರಾಗಬೇಕು ಅನ್ನೋದು ಆಬ್ವಿಯಸ್ ವಿಚಾರ. ಸಾಮರ್ಥ್ಯ ಅಭಿವೃದ್ಧಿ, ಸಂಶೋಧನೆ, ಬೋಧನೆ ಹಾಗೂ ನಿರ್ವಹಣೆಯಲ್ಲಿ AI ಉಪಕರಣಗಳು ಹೇಗೆ ಸದುಪಯೋಗ ಮಾಡಿಕೊಳ್ಬೇಕು ಅನ್ನೋದನ್ನು ನಾವೆಲ್ಲರೂ ಕಲಿಬೇಕಾಗಿದೆ. ಹೊಸ ಬೋಧನಾ ವಿಧಾನಗಳೊಳಗೆ ನಾವು ಬದಲಾವಣೆ ತರಬೇಕು. ಕೃತಕ ಬುದ್ಧಿಮತ್ತೆ, ವರ್ಚುವಲ್ ರಿಯಾಲಿಟಿ ಮುಂತಾದ ಹೊಸ ತಂತ್ರಜ್ಞಾನಗಳನ್ನು ಪಠ್ಯಕ್ರಮದೊಳಗೆ ತಗೊಂಡು ಬಂದು ಸಂಯೋಜಿಸಿ ಫ್ಲಿಪ್ಡ್ ಕ್ಲಾಸ್ ರೂಮ್ ಇಂತಹ ಅನೇಕ ಮಾದರಿಗಳನ್ನು ನಾವು ಉಪಯೋಗ ಮಾಡಿಕೊಂಡು ಶಿಕ್ಷಣನ ಹೆಚ್ಚು ಪರಿಣಾಮಕಾರಿಯಾಗಿ ಕೊಡುವಂಥ ಕೆಲಸ ಮಾಡಬಹುದು. ನಾವು ಉಪಯೋಗಿಯಾಗಿ ಸಮಾಜದಲ್ಲಿ ಬರಬಹುದು.

0: ವೆಂಕಟೇಶ್ ಹೊಂಗಲ್ಮಠ್.
1: ನಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು. ಎಐ ನಮ್ಮ ಭವಿಷ್ಯದ ಸಹಪಾಠಿಯಾಗಿದ್ದು ಅದರ ಕುರಿತಂತೆ ಚಿಂತನಶೀಲ ದೃಷ್ಟಿಕೋನ, ನೈತಿಕ ಚರ್ಚೆ, ಸಮರ್ಪಕ ನಿಯಂತ್ರಣ ಮತ್ತು ಸಾಮಾಜಿಕ ಪ್ರಜ್ಞೆ ಇರಬೇಕಾಗುತ್ತದೆ. ಎಐ ಕಲಿಯುವುದರಿಂದ ಅವಕಾಶದ ಬಾಗಿಲುಗಳು ತೆರೆಯುತ್ತವೆ. ಎಐ ಸಾಕ್ಷರತೆ ಇಂದು ಪ್ರತಿಯೊಬ್ಬರಿಗೂ ಅತ್ಯಂತ ಅಗತ್ಯ. ಬನ್ನಿ, ನಾವೆಲ್ಲರೂ ಎಐ ಸಾಕ್ಷರರಾಗೋಣ.

0: ಇರಲಿ.
1: ಕೃತಕ ಬುದ್ಧಿಮತ್ತೆ ಇಂದಿನ ಅಗತ್ಯತೆ, ರೂಪಕ ಕೇಳಿದಿರಿ. ನಿರೂಪಣೆ ಮಹಾಂತೇಶ್ ಹೊಂಗಲ್ಮಠ್, ಸಹಕಾರ ಯಶಸ್ವಿನಿ ಸವಣೂರ್ಮಠ್, ಸಂಕಲನ ತ್ರಿವೇಣಿ ಬೆಟಗೇರಿ, ಪ್ರಸ್ತುತಿ ಜಿ ಸುರೇಖಾ ಸುರೇಶ್.
2: ಆಕಾಶವಾಣಿ ಧಾರವಾಡ. ಈಗ ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರವರಿಂದ ಕೀರ್ತನ, ಗುರು ಪಂಚಾಕ್ಷೇಶ್ವರ ಮಹಿಮೆ.

ಶ್ರೀ ಗುರುಭ್ಯೋ ನಮಃ. ಪ್ರಾರಂಭದಲ್ಲಿ ಜಗದೊಡೆಯನಾದ ಭಗವಂತನನ್ನು ನಮಸ್ಕರಿಸಿ ಆರಾಧ್ಯ ಗುರುದೇವನನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಪೂರ್ವ ಪೀಠಿಗೆಯಲ್ಲಿ ಮಹಾತ್ಮರು ಅಪ್ಪಣೆ ಕೊಡಿಸ್ತಾ ಇದ್ದಾರೆ. ಮುತ್ತು ಉದಕದಲ್ಲಾಗದು, ಉದಕ ಮುತ್ತಿನಲ್ಲಾಗದು, ಕರ್ತೃ ಕೂಡಲ ಸಂಗಮ ದೇವನ ದಯ ಒದಗಿ ಬಂದಲ್ಲದೆ ಸಾಹಿತ್ಯ ಶಿವತತ್ವವಾಗದು. ಯಾವುದೇ ಕಾರ್ಯ ಸಿದ್ಧಿಸಬೇಕಾದಲ್ಲಿ ಶಿವನ ಕೃಪೆಯೇ ಬೇಕೇ ಬೇಕು. ವ್ಯಕ್ತಿಯೊಬ್ಬ ಮಹಾಶಕ್ತಿಯಾಗಬೇಕಾದರೆ ಸತ್ಯ, ಆತ್ಮಬಲ, ನಿಸ್ವಾರ್ಥ, ತ್ಯಾಗ, ಅನುಕಂಪ ಈ ಮೊದಲಾದ ದೈವೀ ಗುಣಗಳು ಆತನಲ್ಲಿ ದೈವದತ್ತವಾಗಿಯೇ ಬಂದಿರಬೇಕು. ಹುಟ್ಟಿದ ಕೂಡಲೇ ಜಗತ್ತು ಯಾವಾತನನ್ನು ಮಹಾತ್ಮನೆಂದು ಕರೆದಿಲ್ಲ, ಗುರುತಿಸುವಿಲ್ಲ. ಬಲ್ಲವರ ಬಲವಂತಿಕೆ ಎಲ್ಲರಿಗೂ ಅರ್ಥವಾಗುವುದಿಲ್ಲ. ಅರ್ಥವಾಗುವ ಬಗೆಯಲ್ಲಿ ಅವರ ಲೀಲಾ ಘಟನೆಗಳು ಪ್ರತಿಬಿಂಬಿಸಿದಾಗ ಜಗತ್ತು ಅವರನ್ನು ಗುರುತಿಸಿ ತೆಲೆವಾಗಿದೆ. ದೈವೀ ಶಕ್ತಿಗಳ ಕುರುಹುಗಳಾದ ದಯಾ, ಅಂತಃಕರಣ ಶಕ್ತಿ, ತ್ಯಾಗ, ಅನುಕಂಪ, ಕರ್ತೃತ್ವ ಶಕ್ತಿಗಳು ಯಾರಲ್ಲಿ ಪ್ರಕಟಗೊಂಡು ನೊಂದವರನ್ನ, ಬೆಂದವರನ್ನ, ನಂಬಿದವರನ್ನ ಪರಿಪಾಲಿಸುವರೋ ಅವರೇ ದೇವಮಾನವರು. ನಾವು ದೇವರನ್ನು ನಂಬಿ ಪೂಜಿಸುವ ಕಲ್ಲು, ಕಟ್ಟಿಗೆ, ಮರಗಳು, ಈ ದೈವಗಳೆಲ್ಲವೂ ಮಾತನಾಡಲಾರದ ಮೂಕ ದೇವರುಗಳು. ದೇವರು ಯಾರಿಗೆ ಕರವ್ಯಕ್ತಿ ಸಿರದಡಿದ ಅನುಗ್ರಹಿಸಿದ ದುಷ್ಟಾಂತಗಳಿಲ್ಲ. ತನ್ನನ್ನೇ ತಾನು ಅರಿತುಕೊಂಡು ನಮ್ಮಂತೆ ದೇಹಧಾರಿಯಾಗಿ, ಕರ್ಣ ಚರಣಂಗುಷ್ಠಧಾರಿಯಾಗಿ ಈ ನೆಲದ ಮೇಲೆ ಬದುಕಿ ಬಾಳಿ ನಂದಾದೀಪವನ್ನು ಬೆಳಗಿಸಿದ ಮಹಾಮಹಿಮಾ ದೀನ ಬಂಧು, ಕಾರುಣ್ಯ ಸಿಂಧು, ಅಂಧನಾಥರ ತಂದೆ ಗುರು ಪಂಚಾಕ್ಷರೇಶ್ವರ ಗುರುಗಳು. ಪಂಚಾಕ್ಷರ ಎಂದರೆ ಒಂದು ವ್ಯಕ್ತಿಯಲ್ಲ, ಅದೊಂದು ಮಹಾಚೇತನದ ದಿವ್ಯಶಕ್ತಿ. ದೇವನ ನೇರವಾದ ಸಂದೇಶವನ್ನು ಹೊತ್ತುಕೊಂಡು ಬಂದ ಭುವಿಗೆ ಬಂದ ಭಗವಂತನೇ ಇವರು. ಮರ್ತ್ಯ ಲೋಕದ ಮಾನವನ ತನುವಿನ ಕರ್ಮ, ಮನದ ಮಾಲಿನ್ಯ, ಜೀವದ ಜಂಜಡ, ಭಾವದ ಗದ್ದಲವನ್ನು ನಿವಾರಿಸಲು ಬಂದ ಮಹಾಂತರೇ ಪಂಚಾಕ್ಷರ ಗುರುಗಳು. ಮಾನವರ ಸರ್ವಾಂಗ ಮುಖದ ಅಭಿವೃದ್ಧಿಯೇ ಇವರ ಬಾಳಿನ ಗುರಿಯಾಗಿತ್ತು. ಅವರಿವರೆನ್ನದೆ ಅಖಿಲ ಮಾನವತೆಯ ತಳಹದಿ ಮೇಲೆ ನಿಂತು ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಜನಃ ಸುಖಿನೋ ಭವಂತು ಎಂಬ ಶ್ರುತಿವಾಣಿಯನ್ನು ಸಾರ್ಥಕಗೊಳಿಸಿಕೊಂಡವರು ಮಹಾನುಭಾವರು. ವರ್ಗ ವರ್ಣ ಜಾತಿ ಭೇದಗಳನ್ನು ಎಣಿಸದೆ ಅರುವಿನ ಮೂರ್ತಿಯಾದವರು ಪೂಜ್ಯ ಪಂಚಾಕ್ಷರಿ ಗುರುಗಳು. ದೇಹಿ ಎಂದು ಬಂದವರಿಗೆ ದೇವರಾಗಿ ಮೆರೆದಾತನಾತ. ಗುರುವಿನ ಹೃದಯಕ್ಕೆ ಹಿಡಿದ ಸ್ವಚ್ಛವಾದ ಕನ್ನಡಿ, ಶಾಂತಿಯ ಸಾಕಾರ ರೂಪವಾದ ಅಘಟಿತ ಘಟನಾ ಶಕ್ತಿಯಾಗಿ, ಹಾನಗಲ್ಲ ಕುಮಾರ ಶಿವಯೋಗಿಯ ಕರುಣೆ ಕಂದರಾಗಿ, ಗುರು ಪುಟ್ಟ ರಾಜರಿಗೆ ಗುರುವಾಗಿ, ನಾಡಿನ ಅಂಧನಾಥರಿಗೆ ಭಕ್ತ ಕೋಟಿಗೆ ತಂದೆಯಾಗಿ, ಹೊರಗಿನ ಕಣ್ಣನ್ನು ಕಳೆದುಕೊಂಡು ಅಂತರಂಗದ ಕಣ್ಣನ್ನು ಪಡೆದುಕೊಂಡು, ಕಣ್ಣಿಲ್ಲದವರಿಗೆ ಕಣ್ಣಿದ್ದವರಿಗೆ ದಾರಿ ದೀಪವಾದ ನಾದ ವೇದವು ತಾನಾಗಿ, ಓಂಕಾರದ ನಾದ ಸ್ವರೂಪರಾದ ಗುರು ಪಂಚಾಕ್ಷರಿ ಶಿವಯೋಗಿಗಳು.

ಪರಮ ಪವಿತ್ರವಾದ ಕನ್ನಡ ನಾಡಿನ ಪುಣ್ಯಭೂಮಿಯಲ್ಲಿ ಧಾರವಾಡ ಜಿಲ್ಲೆಯ ಹಾನಗಲ್ಲ ತಾಲೂಕಿನಲ್ಲಿ ಕಾಡಶೆಟ್ಟಿಹಳ್ಳಿ ಎಂಬ ಚಿಕ್ಕ ಗ್ರಾಮ. ಈ ಗ್ರಾಮ ಚಿಕ್ಕದಾದರೂ ಚೊಕ್ಕವಾದ ಭಕ್ತಿ, ಶಿವನ ಸದ್ಭಕ್ತರ ತವರಮನೆಯಾಗಿದೆ ಈ ಗ್ರಾಮ. ಇಲ್ಲಿಯ ಚರಂತೆ ಮಠದ ಶ್ರೀ ವೇದಮೂರ್ತಿ ಗುರುಪಾದಯ್ಯನವರು ಹಾಗೂ ಸುತಿ ನೀಲಮ್ಮ ಸಾತ್ವಿಕ ದಂಪತಿಗಳಾಗಿ ಊರಿನ ಜನರ ಪ್ರೀತಿಯನ್ನು ಸಂಪಾದಿಸಿದ್ದರು. ಈ ಶರಣ ದಂಪತಿಗಳು ಲೌಕಿಕ ಪ್ರಪಂಚದಲ್ಲಿದ್ದರೂ ಪಾರಮಾರ್ಥಿಕ ಜೀವನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು. ಧನ್ಯೋ ಗೃಹಸ್ಥಾಶ್ರಮ, ಧನ್ಯೋ ಗೃಹಸ್ಥಾಶ್ರಮ ಎಂಬ ಆರೋಕ್ತಿಯನ್ನು ಸಾರ್ಥಕಗೊಳಿಸಿದವರು. ಬದುಕಿನ ಭವನೆಯನ್ನ ಅಗಿದು ನೋಡುವ ಜಾಣ್ಮೆ ಇವರಲ್ಲಿತ್ತು. ಬದುಕು ಭಾರವಾಗಿ, ಜೀವನ ಹೊರೆಯಾಗಿ, ಕಷ್ಟ ಕೋಟಿಲೆಗಳಿಗೆ ಅಂಜಿ ಓಡಿ ಹೋಗುವ ಅಧೈರ್ಯದ ಅಳ್ಳೆದೆಯ ಇವರಾಗಿರಲಿಲ್ಲ. ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನವೆಂಬುದನ್ನ ಎದೆಯಾಳದಿಂದ ಮೂಡಿ ಬಂದ ಧೈರ್ಯ ಇವರಿಗಿತ್ತು. ಮನೆಯೇ ದೇವಾಲಯ, ಪತಿಯೇ ದೈವ, ಸೇವೆಯ ವರಪೂಜೆಯಾದ ಆದರ್ಶ ಗೃಹಿಣಿಯಾದ ನೀಲಂಬನವರು ಸದಾ ಪತಿಯ ನೆರಳಾಗಿ, ಅವರ ಬದುಕಿನ ಜ್ಯೋತಿಗೆ ತೈಲವಾಗಿ, ದೇಹ ಉದ್ದೇಶ ಸಾಧನೆಗೆ ಸ್ಫೂರ್ತಿಯ ಸೆಲೆಯಾಗಿ ಸದಾ ಎಚ್ಚತ್ತು ಪತಿಯ ಬದುಕಿನ ಊರುಗಳಾಗಿದ್ದಳು ನೀಲಂಬ ತಾಯಿ. ಅದಕ್ಕೆ ಹೇಳ್ತಾರೆ.

ಗಂಡ ಹೆಂಡರ ಮನ ಬಂದಾದರೆ ನಂದಾ ದೀವಿಗೆ ಎಂದು ವಾಕ್ಯವು ಹೆಂಡತಿಯ ದಾಂಪತ್ಯ ಜೀವನವನ್ನು ಹೇಳುವಂತಿತ್ತು. ಈಶನ ದೈವೀ ಭಕ್ತ ರಸದಿಂದ ತುಂಬಿದ ದಂಪತಿಗಳ ಬಾಳ್ವೆ ಚರಂತಿ ಮಠವು ಪರಮಾತ್ಮನ ಆಲಯವಾಗಿ ಕಂಗಳಿಸುತ್ತಿತ್ತು. ಸಂಸಾರದಲ್ಲಿ ಸದ್ಗತಿಯನ್ನು ಕಾಣುತ್ತಿರುವಾಗ ನೀಲಮ್ಮನವರಿಗೆ ಒಂದು ಗಂಡು ಮಗು ಜನನವಾಗಿದೆ. ಆ ಮಗು ಹುಟ್ಟುಗುಳ್ಳವಾಗಿತ್ತು.

ಆದರೂ ವ್ಯಸನವನ್ನು ಪಡಲಿಲ್ಲ. ಅದು ಶಿವನ ಪ್ರಸಾದವೆಂದೇ ಭಾವಿಸಿ ಗುರುಬಸವನೆಂದು ನಾಮಕರಣ ಬಲ್ಲವಾಗಿದರು. ಹೀಗೆ ಕಾಲ ಕಳೆಯುತ್ತಿರುವಾಗ ಮತ್ತೆರಡು ವರ್ಷಗಳು ಕಳೆದವು. ಮತ್ತೆ ಗರ್ಭಿಣಿಯಾದಳು ನೀಲಮ್ಮ ತಾಯಿ. 8ನೇ ತಿಂಗಳಕ್ಕ ಸದ್ಗುರುವಿನಿಂದ ಗರ್ಭಕ್ಕೆ ಲಿಂಗಧಾರಣವಾಯಿತು. 9 ಮಾಸಗಳು ತುಂಬಿದೆ. ಆಗ ಗುರುವಿನಿಂದ ಗರ್ಭಕ್ಕೆ ಲಿಂಗಧಾರಣವನ್ನು ಮಾಡಿಸಿ ಸಂಸ್ಕಾರವನ್ನು ಕುಡಿಸಿದ್ದಾಳೆ. ಮುಂದೆ ಒಂದು ಗಂಡು ಮಗುವನ್ನು ಹೆತ್ತಿದ್ದಾಳೆ ನೀಲಮ್ಮ ತಾಯಿ. ಆ ಮಗು ಜನ್ಮಾಂಧವಾಗಿರಬೇಕೆ? ವಿಧಿವಿಲಾಸ ಬಲ್ಲವರ್ಯಾರು?

ಸುಧರಾಳು, ಹಣೆಯ ಬರದಲ್ಲಿ ಏನಿದೆಯೋ ಅದು ಆಗಲೇಬೇಕಲ್ಲವೇ. ಮೊದಲಿನ ಮಗು ಹುಟ್ಟು ಗುರುಡವೆಂದು ತಿಳಿದಾಗ ದಂಪತಿಗಳಿಗೆ ಅಷ್ಟು ವ್ಯತಿಯಾಗಲಿಲ್ಲ. ಎರಡನೇ ಮಗು ಸಹ ಕುರುಡನೆಂದು ತಿಳಿದಾಗ ಸಹಜವಾದ ವ್ಯತಿಯಿಂದ ತುಂಬಿತ್ತುಳುತ್ತದೆ ಶರಣ ದಂಪತಿಗಳಲ್ಲಿ. ಅವರ ಹೃದಯ ಬೆಳೆದಿತು, ನೊಂದಿತು, ಕಣ್ಣಲ್ಲಿ ಕಣ್ಣೀರು ಹರಿತಾ ಇದೆ, ಕಣ್ಣೀರು ಹರಿತಾ ಇದೆ. ಕಣ್ಣಿಲ್ಲದಿದ್ದರೂ ಕಣ್ಮನಗಳಿಗೆ ನೆಮ್ಮದಿಯನ್ನು ನೀಡುವ ಆ ಪರಶಿವನೇ ಅವರ ಮನಸ್ಸಿಗೆ ಸಮಾಧಾನವನ್ನು ನೀಡುತ್ತಿತ್ತು. ಮಗು ಬಿದಿಗೆ ಚಂದ್ರನಂತೆ ದಿನದಕ್ಕೆ ಬೆಳೀತಾ ಇದೆ. ಹನ್ನೆರಡನೇ ದಿನಕ್ಕ ಶುಭಮುಹೂರ್ತದಲ್ಲಿ ಜಂಗಮ ಪಾದೋದಕ ಪ್ರಸಾದವನ್ನು ಕೊಡಿಸಿ ಮಗುವಿಗೆ ಗರಿಗೆಯನೆಂದು ಹೆಸರಿಟ್ಟಿದ್ದಾರೆ, ಹರಿಸಿದ್ದಾರೆ. ಆ ಮಗು ಚೆನ್ನಾಗಿ ಬೆಳೆಯುತ್ತದೆ. ಬೆಳೆಯುತ್ತಿರುವಾಗ ಹೀಗೆ ಆ ಮಗುವಿನ ಸಂಸ್ಕಾರವನ್ನು ಕೂಡ ಕೊಡುತ್ತಾರೆ. ನೀಲಂಬ ತಾಯಿ ಎರಡು ಮಕ್ಕಳನ್ನ ತೊಡೆ ಮೇಲೆ ಹಾಕೊಂಡು ಒಂದು ಕಡೆ ಗಂಡು ಮಕ್ಕಳಾದವಲ್ಲ ಅನ್ನುವಂತ ಆನಂದ, ಇನ್ನೊಂದು ಕಡೆ ದುಃಖ. ಒಬ್ಬಳೇ ಕುಳಿತಾಗ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ನೀಲಂಬ ತಾಯಿ. ಶಿವರೇ, ಸಕಲ ಸೃಷ್ಟಿಯನ್ನು ನಿರ್ಮಿಸಿ ಅದಕ್ಕನುಗುಣವಾದ ಸೌಂದರ್ಯವನ್ನು ಅದರಲ್ಲಿ ತುಂಬುವ ಶಕ್ತಿ ಉಳ್ಳವ ನಿನಗೆ ನನ್ನ ಮಗನಿಗೆ ಎರಡು ಕಣ್ಣುಗಳು ಕೊಡಲಾಗಲಿಲ್ಲವೇ? ಒಂದಲ್ಲ ಎರಡು ಮಕ್ಕಳು ಕಣ್ಣುಗಳನ್ನು ಕಳೆದು ನೀನಾವ ದೊಡ್ಡ ಸ್ಥಿತಿಯನ್ನು ಪಡೆದಿರುವೆಯೋ? ಕಣ್ಣು ಕಳೆದನೆಂದು ನಿನಗೆ ಈ ಜನ್ಮದಲ್ಲಿ ಈ ಧಾರುಣ ಶಿಕ್ಷೆ ವಿಧಿಸಿದೀಯ? ಯಾವ ಪಾಪಕ್ಕಾಗಿ ನನ್ನ ಮೇಲೆ ಮುದಿಯೇ ಪರಮಾತ್ಮ? ಜಗತ್ತಿನಲ್ಲಿರುವ ಎಲ್ಲರಿಗೂ ಕೂಡ ಕಣ್ಣುಗಳನ್ನು ಕೊಟ್ಟು ಹೇ ಶಿವನೇ, ಮುಂದೆ ನನ್ನ ಮಕ್ಕಳ ಗತಿಯೇನು ಎಂದು ನನ್ನ ಮಕ್ಕಳು ಬೀದಿ ಬೀದಿಗಳಲ್ಲಿ ಬಿದ್ದು ಬಸ್ಸು ಗಾಡಿಗಳಲ್ಲಿ ಅಪಾ ಒಂದು ರೂಪಾಯಿ ಕೊಡು, ಅಮಾ ಒಂದು ರೂಪಾಯಿ ಕೊಡು ಎಂದು ಬೀದಿ ವಿಕಾರಿಗಳಾಗಬೇಕೇ? ಈ ರೀತಿ ಅಪರಾಧವಾದ ದುಃಖವನ್ನು ಮಾಡುತ್ತಿರುವಾಗ ವಿಚಾರವಂತರಾದ ಗುರುಪದಯ್ಯನವರಂತಾರೆ, ನೀಲಾ, ಕೊಡುವವನು ಶಿವನು, ಕೊಟ್ಟಿದ್ದರಲ್ಲೇ ಶಿವಪ್ರಸಾದವನ್ನು ಸ್ವೀಕರಿಸಬೇಕು. ಶರಣ ಧರ್ಮದ ತಳಹದಿ ತಮ್ಮ ಧರ್ಮಪತ್ನಿ ನೀಲಾಂಬೆಗೆ ತಿಳಿ ಹೇಳಿ ನಿತ್ಯವೂ ಲಿಂಗಾರ್ಚನೆ ಮಾಡೋಣ, ಗುರುಧ್ಯಾನವನ್ನ ಮಾಡೋಣ, ಅವರ ಕೃಪೆಯಿಂದ ನಮ್ಮ ಮಕ್ಕಳಿಗೆ ಕಲ್ಯಾಣ ಯಾಕಾಗಬಾರದು ಎಂದು ಸಂತೈಸಿದರು. ಬೆಳೆಯ ಸಿರಿ ಮೊಳಕೆಯಲ್ಲಿ ನೋಡಬೇಕಲ್ಲವೇ, ಆ ಬಾಲಕರು ಭಜನಾ ಮೇಳದಲ್ಲಿ ಕುಳಿತು ಹಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಬರೇ ಕಾಡ ಶೆಟ್ಟಿಯ ಹಳ್ಳಿಯ ಜನ ಅಷ್ಟೇ ಆನಂದ ಪಡಲಿಲ್ಲ, ಸುತ್ತಮುತ್ತಲ ಅನಂತ ಹಳ್ಳಿಯ ಜನರು ಕೇಳಿ ಸಂತೋಷ ಪಡುತ್ತಿರುವಾಗ ಈ ಸಂಗೀತದ ಸುದೇ ಹಾನಗಲ್ಲ ಕುಮಾರ ಶಿವಯುಗಳ ಕಿವಿಗೆ ತಲುಪಿದೆ. ಕುಮಾರ ಮಹಾಸ್ವಾಮಿಗಳು ಒಂದು ವ್ಯಕ್ತಿಯಲ್ಲ, ನಾಡಿನ ದಿವ್ಯವಾಗಿರುವಂತಹ ಶಕ್ತಿ ಹಾನಗಲ್ಲ ಕುಮಾರ ಮಹಾಸ್ವಾಮಿ. ಹಾನಗಲ್ಲ ಕೂಸು ಬೇಸರಿಲ್ಲದೆ ಮಾಡಿತು ರಾಸಿ, ಸೋಸಿ ವಿಚಾರಿಸಿ ಕಾಸಿಗೆ ಹೋಗುದು ಬಿಡಿಸಿ, ಹೇಸಿ ಸಂಸಾರವ ಸರಿಸಿ ಕಾಸಿಲ್ಲದೆ ಭಕ್ತರನ್ನು ಉದ್ಧರಿಸಿ, ಭವಪಾಸೆ ಬಿಡಿಸಿ ಶಿವ ಪಥವ ಹಿಡಿಸಿ ಗುರುಮನೆಗೆ ಹರಿಶಿವ ತರಿಸಿ, ದರೆಯೋಳು ಕೀರ್ತಿ ಗಳಿಸಿ ಪಂಚಾಕ್ಷರ ಎಂಬ ಶಿಷ್ಯನ ಗಳಿಸಿದರು ಹಾನಗಲ್ಲ ಕುಮಾರ ಮಹಾಸ್ವಾಮಿ. ಗೋಮಾತೆಯ ಪೂಜೆ ಮಾಡಿಸಿ ಅಂತರಂಗದಲ್ಲಿ ನಿಶ್ಚಯಿಸಿ ಗೋಮಾತೆ ನಿಲ್ಲುವ ಸ್ಥಳವೇ ನಿರ್ಮಿಸಿ ಆ ಸ್ಥಳವೇ ಶಿವಕಾರಿನ ಸ್ಥಳವೆನಿಸಿ ಮಲಾಪಹಾರ ದಡದಲ್ಲಿ ಭಕ್ತರ ಬಾಳಿಗೆ ಬೆಳಕನ್ನು ಕೊಡ್ತಕ್ಕಂಥ ಶಿವಯೋಗ ಮಂದಿರವ ಕ್ಷೇತ್ರವನ್ನು ಸ್ಥಾಪಿಸಿದರು ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳು. ಅಂತ ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳನ್ನು ಸ್ಮರಿಸ್ತಾರೇನು?

ಇಂತಹ ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳ ಸ್ಮರಣೆ ಮಾಡಿಕೊಂಡು ಬರಮಾಡಿಕೊಂಡಿದ ನಂತರ ಚರಂತಿ ಮಠದ ಕುರುಪಾದಯ್ಯನವರು ತಮ್ಮಿಬ್ಬರ ಮಕ್ಕಳೊಂದಿಗೆ ಪೂಜ್ಯರ ಪಾದಕ್ಕೆ ದೀರ್ಘದಂಡ ನಮಸ್ಕಾರವನ್ನು ಅರ್ಪಿಸಿದರು. ಗುರುಪಾದಯ್ಯನವರು, ನಿಮ್ಮ ಮಕ್ಕಳು ಸಂಗೀತ ನಾನು ಕೇಳಿದೆ, ನಮಗೆ ಬಹಳ ಆನಂದವಾಗಿದೆ. ಹಾಡಿನ ಇಂಪು, ಅರ್ಥದ ಕಂಪು, ಅನುಭಾವದ ಸೊಂಪು, ಗಂಧರ್ವ ಕಿನ್ನರರೇ ಭೂಲೋಕಕ್ಕೆ ಅವತರಿಸಿ ಬಂದಂತಾಗಿದೆ. ಗುರುಪಾದಯ್ಯನವರೇ, ಇವರಿಬ್ಬರನ್ನ ನಮ್ಮ ಜೊತೆಗೆ ಕಳಿಸುವಿರ, ಅಂದರಿಗೆ ಗಂಧರ್ವ ವಿದ್ಯೆ ನೆನೆಸಿದ ಸಂಗೀತ ವಿದ್ಯೆಯನ್ನು ಕೊಡಿಸುವ ಎಂದಾಗ ಗುರುಪಾದಯ್ಯನವರಿಗೆ ಬಹಳ ಆನಂದವಾಗ್ತದೆ. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ದಿವ್ಯ ದೃಷ್ಟಿ, ಆ ದೃಷ್ಟಿ ದೇವ ದೃಷ್ಟಿ, ಆ ದೃಷ್ಟಿ ಸೃಷ್ಟಿ, ದೊಡ್ಡವರ ದೃಷ್ಟಿ ಎಂದಾದರೂ ಅರ್ಥ ಏನಾಗುವುದೇ ಆಗಲಿಲ್ಲ. ಕಣ್ಣು ಅರಿಯದ್ದನ್ನ ಕರುಳು ಅರಿಯದಿಲ್ಲವೇ. ದಿವ್ಯ ಜ್ಞಾನಿಗಳಿಗೆ ಮುಂದಾಗುವ ಭವಿಷ್ಯವನ್ನೇ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಕಂಡಿದ್ದರೇನು. ಗುರುಪಾದಯ್ಯನವರು ಚರವರನ ಚರಣಗಳ ಮೇಲೆ ಹಣಿ ಇಟ್ಟು ಬುದ್ಧಿ, ಗುರುಕರಣೆಯೇ ಅಪಾರವಾದದ್ದು. ಹರ ಮುನಿದು ನನ್ನ ಮಕ್ಕಳ ನೇತ್ರಗಳನ್ನು ಕಸಿದುಕೊಂಡಿದ್ದಾರೆ. ಹರ ಮುನಿದರು ಗುರು ಕಾಯುವ ಎಂಬ ಮಾತು ಇಂದು ಸತ್ಯವಾಯಿತು, ಇಂದು ಸಾರ್ಥಕವಾಯಿತು. ಇಂದಿನಿಂದ ಈ ಮಕ್ಕಳು ನಮ್ಮ ಮಕ್ಕಳಲ್ಲ ಗುರುದೇವ, ತಮ್ಮ ಮಕ್ಕಳು, ಸಮಾಜದ ಮಕ್ಕಳು, ತಮ್ಮ ಜೋಳಿಗಳಿಗೆ ಅರ್ಪಣೆ ಮಾಡ್ತೀವಿ ಅಂತ ತಿಳ್ಕೊಂಡು ಎರಡು ಕಣ್ಣಿಲ್ಲದ ಪುತ್ರ ರತ್ನಗಳನ್ನು ಅರ್ಪಿಸಿದರು ಗುರುಪಾದಯ್ಯ ಅನಿಲಂಬರು. ಆದರೂ ತಾಯಿಯ ಕರುಳು ಹೆಂಗಲಲ್ಲವೇ, ತಾಯಿಯ ಕರುಳು ಹೇಳ್ತಾರೆ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬುದ್ಧಿ ಇಲ್ಲ. 9 ತಿಂಗಳ ಹೊತ್ತು ಹೆತ್ತು ಊಟ ಮಾಡಿಸಿರುವಂತಹ ತಾಯಿಯ ಕಣ್ಣೀರು ಕೂಡಿ ಹರಿಯಿತು. ಜಗತ್ತಿನಲ್ಲಿ ಏನೆಲ್ಲವನ್ನು ದಾನ ಮಾಡಬಹುದು, ಅನ್ನದಾನ ಮಾಡಬಹುದು, ಕನಕ ಧನಕಾದಿಗಳನ್ನು ದಾನ ಮಾಡಬಹುದು, ಆದರೆ ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತಿರತಕ್ಕಂಥ ಈ ಮಗುವನ್ನ ದಾನ ಮಾಡುವುದು ಬಹಳ ಕಷ್ಟ. ಆದರೂ ಗುರು ಪಥವ ಮೀರಿ ಮಾಡುವ ನೇಮ ಸಲ್ಲದು ಎಂಬ ವಚನ ದೇವ ವಚನವೆನ್ನುವಂತೆ ಎರಡು ಮಕ್ಕಳನ್ನ ಗುರುಕುಮಾರ ಶಿವಯೋಗಿಗಳ ಜೋಳಿಗೆ ಅರ್ಪಿಸಿದರು. ಕಾಡಶಕ್ತಿ ಹಳ್ಳಿಯಿಂದ ಕರೆದು ತಂದ ಅಂಧರೀರ್ವರ ಬದುಕು ಬಗೆಯನ್ನು ರೂಪಿಸುವ ಗುರುತರ ಹರಣೆ ಅವರಿಗಾಗಿತ್ತು. ಶಿರಾಳಕೊಪ್ಪದ ಶ್ರೀ ಗದಿಗೆಯ ಗವಾಯಿಗಳಲ್ಲಿ ದಕ್ಷಿಣಾದಿ ಸಂಗೀತವನ್ನ, ಮಿರ್ಜಿಯ ನೀಲಕಂಠಾಭವರಲ್ಲಿ ಉತ್ತರಾದಿ ಸಂಗೀತವನ್ನ ಕಲಿಸಿದರು. ಕೆಲವು ದಿವಸದಲ್ಲಿ ಗದಿಗೆಯನವರ ಅಣ್ಣನವರಾಗಿರತಕ್ಕಂಥ ಗುರುಬಸವಾರ್ಯರು ಶಿವನ ಪಾದವನ್ನು ಸೇರಿದರು. ಗದಿಗೆಯ ಅಣ್ಣ ಅಗಲುವಿಕೆಯಿಂದ ದುಃಖದಿಂದ ತತ್ತರಿಸಿ ಹೋಗಿದ್ದಾರೆ. ಆವಾಗ ಕುಮಾರ ಮಹಾಸ್ವಾಮಿಗಳು ಈ ಜಾಗ ಬದಲಾವಣೆ ಆದರೆ ಚೆನ್ನಾಗಿರ್ತದೆ ಅಂತ ತಿಳ್ಕೊಂಡು ಮೈಸೂರಿನ ವೆಂಕಟರಮಣ ಶಾಸ್ತ್ರಿಗಳ ಹತ್ತಿರ ಕಳಿಸಿದರು. ಕಷ್ಟಪಟ್ಟು ಸಂಗೀತ ವಿದ್ಯೆಯನ್ನು ಸಂಪಾದಿಸಿದರು ಗದಿಗೆಯನವರು. ವಿದ್ಯಾ ಮನುಷ್ಯನಿಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ, ಅದಕ್ಕೆ ಹೇಳ್ತಾರೆ ವಿದ್ಯೆ

ಒಬ್ಬ ವಿದ್ಯಾವಂತನಿಗೆ ರಾಜನಿಗೆ ತೂಕ ಮಾಡಿದರೆ ರಾಜನ ತೂಕ ಹೆಚ್ಚಾಗ್ತದೆ, ಹೆಚ್ಚಾಗುವುದಿಲ್ಲ, ಕಡಿಮೆ ಆಗ್ತದೆ. ವಿದ್ಯಾವಂತನ ತೂಕ ಹೆಚ್ಚಾಗ್ತದೆ, ರಾಜ ತನ್ನ ರಾಜ್ಯದಲ್ಲಿ ಅಷ್ಟೇ ಮೆರೀತಾನೆ, ವಿದ್ಯಾವಂತ ಸರ್ವರಲ್ಲಿ ಕೂಡ ಬೆಳಗುತ್ತಾನೆ. ಅಂತ ವಿದ್ಯೆಯನ್ನ ಕಣ್ಣಿಲ್ಲದ ಒಬ್ಬ ಗದಿಗೆಯ ಕಲಿತುಕೊಂಡ. ಆದರೆ ಒಬ್ಬ ಗದಿಗೆಯನವರು ಗಾನ ಯೋಗಿಗಳಾಗಲಿಕ್ಕೆ ಕಾರಣೀಭೂತರು ಹಾನಗಲ್ ಕುಮಾರ ಮಹಾಸ್ವಾಮಿಗಳು, ಉಭಯ ಗಾಯನರಾದರು, ಅನಂತ ವಾದ್ಯಗಳನ್ನ ಅಭ್ಯಾಸ ಮಾಡಿದರು. ಒಂದು ದಿವಸ ಪಂಚಾಕ್ಷರಿ ಗವಾಯಿಗಳರು ಮುಂದೆ ಕೂಡಿಸಿಕೊಂಡು ಕುಮಾರ ಮಹಾಸ್ವಾಮಿಗಳು ಉಪದೇಶ ಮಾಡುತ್ತಾರೆ. ಅಪ್ಪ, ನೀನು ಸರ್ವ ಜಾತಿಯ ಅಂಧನಾಥ ಮಕ್ಕಳನ್ನು ನಿನ್ನಂತೆ ಕಾಣು, ಅವರಿಗೆ ಪ್ರೀತಿಯಿಂದ ಅನ್ನದಾನ

ವಿದ್ಯಾದಾನ ಮಾಡು. ನೀನು ಸಮಾಜದ ಹಣದಿಂದ ನೆರವಿನಿಂದ ವಿದ್ಯಾವಂತನಾಗಿ ಪಂಡಿತನಾಗಿರುವೆ. ಅದಕ್ಕಾಗಿ ಕೊನೆಯವರೆಗೂ ಸಮಾಜ ಸೇವೆಯನ್ನು ಮಾಡಿ ಸಮಾಜಕ್ಕಾಗಿ ಸಂಪೂರ್ಣವಾಗಿರ್ತಕ್ಕಂಥ ಈ ಜೀವನವನ್ನು ಕಾಯ ವಾಚ ಮನಸ್ಸ ತ್ರಿಕರಣ ಪೂರ್ವಕವಾಗಿ ಬ್ರಹ್ಮಚರ್ಯ ಪರಿಪಾಲನೆ ಕೈಗೊಂಡು ಅಂತ ಉಪದೇಶ ಮಾಡಿದಾಗ ಪಂಚಾಕ್ಷರಿ ಗವಾಯಿಗಳು, ಪಂಚಾಕ್ಷರಿ ಗುರುಗಳು, ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರಿಗೆ ಕೈ ಮುಗಿದು ನಿಂತುಕೊಂಡು, ಗುರುಗಳೇ ತಮ್ಮ ಆಜ್ಞೆಯನ್ನೆಲ್ಲವನ್ನ ಶಿರಸಾವಹಿಸಿ ನಡೆಸುತ್ತೇನೆ, ಆದರೆ ಬ್ರಹ್ಮಚರ್ಯ ಪರಿಪಾಲನೆ ಮಾಡಲು ಮಾತ್ರ ಸಾಧ್ಯ ಇಲ್ಲ, ನಾನು ಮದುವೆ ಆಗ್ತೀನಿ ಅಂದರು. ಈ ಮದುವೆ ಹುಚ್ಚು ಎಲ್ಲರಿಗೂ ಇರ್ತದೆ, ಬಾಯಾಗಲ್ಲಿರಂಗಿಲ್ಲ, ಕೂದಲು ಬೆಳಗಾಗಿರ್ತಾವ, ಕೈಯ ಕೋಲಿಡಿರ್ತಾನ, ಏ ಅಜ್ಜ ಮದುವೆ ಆಗ್ತೀಯನೋ ಅಂತ ಕೇಳಿ ನನ್ಗಾರು ಕೊಡ್ತಾರಪ್ಪ ಅಂತ ಕೊಟ್ರ ಅವನು ಆಗವನೇ. ಈ ಮದುವೆ ಹುಚ್ಚನ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳಿಗೂ ಕೂಡ ಆಗ್ತಾ ಇರುವಾಗ, ಒಂದು ಸಲ ಶ್ರೀಗಳವರು ಬಹಳ ಚಿಂತನೆಯಲ್ಲಿ ಇರುವಾಗ ಆಲೂರು ಗುರಪ್ಪನವರನ್ನು ತಿಳ್ಕೊಂಡು ಪಂಚಾಕ್ಷರಿ ಗುರುಗಳವರಿಗೆ ಒಳ್ಳೆ ಬುದ್ಧಿವಾದವನ್ನೇ ಹೇಳಿದರು, ಪೂಜ್ಯರ ಹತ್ತಿರ ಕರ್ಕೊಂಡು ಬಂದರು. ನಾನು ಅವಾಗ ಅಜ್ಜವರು ಪಂಚಾಕ್ಷರಿ ಗುರುಗಳಂತಾರೆ, ಬುದ್ಧಿ ನಾನು ಲಗ್ನವನ್ನು ಆಗೋದಿಲ್ಲ, ಬ್ರಹ್ಮಚರ್ಯ ಪರಿಪಾಲನೆ ಮಾಡ್ತಾ ಇದ್ದೇನೆ, ಇಂದಿನಿಂದ ನನ್ನ ಮನಸ್ಸಿನಲ್ಲಿ ಕೂಡ ಹೆಣ್ಣನ್ನ ಬಂದು ನಿಲ್ಲೋದಿಲ್ಲ, ಇದು ನಿಮ್ಮ ಪಾದ ಸಾಕ್ಷಿ ಅಂತ ತಿಳ್ಕೊಂಡು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಪಾದವನ್ನು ಮುಟ್ಟಿ ಪಂಚಾಕ್ಷರಿ ಗವಾಯಿಗಳು ಪ್ರತಿಜ್ಞೆ ಮಾಡಿದರು. ಪಂಚಾಕ್ಷರಿ ಗವಾಯಿಗಳವರಿಗೆ ಬಿದರೆಯ ಪ್ರಭು ಕುಮಾರ ಶಿವಾಚಾರ್ಯನ ಶಿವದೀಕ್ಷೆಯನ್ನು ಮಾಡಿಸಿದರು, ಅವರಿಗೆ ಲಿಂಗ ಪೂಜಾ ವಿಧಿಯನ್ನು ತಿಳಿಸಿದರು. ಅಂದಿನಿಂದ ಲಿಂಗ ಪೂಜಾ ಲೂನರಾದರು ಪಂಚಾಕ್ಷರಿ ಗವಾಯಿಗಳು. ಲಿಂಗವೇ ಪೂಜಿಸಿ ಲಿಂಗವೇ ತಾವಾಗಿ ಗುರುಗಳ ಅಪ್ಪನೆ ಪ್ರಕಾರ ನಿಡುಗುಂದಿ ಕೊಪ್ಪದಲ್ಲಿ ಕ್ರಿಸ್ತ ಶಕ 1914 ಬಸವ ಜಯಂತಿಯಲ್ಲಿ ಶಿವಮೂರ್ತದಲ್ಲಿ ಸಂಗೀತ ಶಾಲೆಯನ್ನು ಪ್ರಾರಂಭಿಸಿದರು. ನಂತರ ಬಸರಿಗಿಡದ ವೀರಪ್ಪನವರು ಈ ಸಂಗೀತ ಶಾಲೆಯನ್ನು ಗದಿಗಿನಲ್ಲಿ ಸ್ಥಾಪಿಸಬೇಕೆಂದು ಭೂಮಿಯನ್ನು ದಾನ ಮಾಡಿದರು. ಅದೇ ಜಾಗದಲ್ಲಿ ವೀರೇಶ್ವರ ಶರಣರ ಪುಣ್ಯ ಚರಿತ್ರೆ ನಡೆಸಿ ಬಸರಿಗಿಡದ ವೀರಪ್ಪನವರ ಹೆಸರನ್ನು ಹಾಗೂ ವೀರೇಶ್ವರ ಶರಣರನ ಹೆಸರನ್ನು ಸೇರಿಸಿ ಇದಕ್ಕೆ ವೀರೇಶ್ವರ ಪುಣ್ಯಾಶ್ರಮ ಅಂತಕ್ಕಂಥ ನಾಮಕರಣವನ್ನು ಮಾಡಿದರು. ಹೀಗೆ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಪಂಚಾಕ್ಷರಿ ಅಜ್ಜವರು ಅಂಧನಾಥರಿಗೆ ದಿಕ್ಕಿಲ್ಲದವರಿಗೆ ಸಂಗೀತವನ್ನ ಪರೋಪಕಾರದ ಗುಣವನ್ನ ಮಾಡುತ್ತಾರೆ. ಯಾಕೆ ಪರೋಪಕಾರಾಯ

ಇದಂ ಶರೀರಂ ಪರೋಪಕಾರಕ್ಕಾಗಿ ಆಕಳ ಹಾಲು ಕೊಡುತ್ತದೆ, ಪರೋಪಕಾರಕ್ಕಾಗಿ ಗಿಡ ಹಣ್ಣು ಕೊಡುತ್ತದೆ, ಪರೋಪಕಾರಕ್ಕಾಗಿ ನದಿ ಹರಿಯುತ್ತದೆ. 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಪರೋಪಕಾರವನ್ನು ಮಾಡಬೇಕನ್ನತಕ್ಕಂಥ ರೀತಿಯಲ್ಲಿ ಪಂಚಾಕ್ಷರಿ ಗುರುಗಳು ಬರೇ ಹೊರಗಿನ ಕಣ್ಣನ್ನು ಪಡೆಯದಿದ್ದರೂ ಕೂಡ ಅಂತರಂಗದ ಕಣ್ಣನ್ನು ಪಡೆದಿದ್ದರು. ಒಂದು ಸಲ ಅವರು ಸಂಚಾರಕ್ಕೆ ಉಪಯೋಗಿಸ್ತಕ್ಕಂಥ ತಂಬಿಗೆ ಕಳೆದು ಹೋಗಿತ್ತು. ಎಲ್ಲ ಕಡೆ ಹುಡುಕಿಸಿದ್ರು ಕೂಡ ಸಿಗಲಿಲ್ಲ. ಯಾರೋ ಅದನ್ನ ಕಳುವು ಮಾಡಿಕೊಂಡು ಹೋಗಿದ್ರು, ಬೇರೆಯವರಿಗೆ ಮಾರಾಟ ಮಾಡಿದ್ರು. ಒಂದು ದಿನ ಗುರುಗಳು ಸಂಚಾರ ಮುಗಿಸಿಕೊಂಡು ಬರುವಾಗ ಬೆಳಗಿನ ಸಮಯದಲ್ಲಿ ಹೆಣ್ಣು ಮಕ್ಕಳು ಮನೆ ಮುಂದೆ ಪಾತ್ರೆಗಳನ್ನು ತಿಕ್ಕುತ್ತಾ ಕುಳಿತಿರುವಾಗ ಸೇವಾದ ಹುಡುಗ ಕೈ ಹಿಡಿದುಕೊಂಡು ಬರುತ್ತಿರುವಾಗ ಗುರುಗಳು ತಟ್ಟನೆ ನಿಂತರು. ಅಲ್ಲಿ ತಿಕ್ಕುತ್ತಿರುವ ತಂಬಿಗೆಯೇ ನಮ್ಮದು, ಅದನ್ನ ಆ ತಾಯಿಗೆ ತಿಳಿಸಿ ತೆಗೆದುಕೊಂಡು ಬಾ ಅಂತ ಹೇಳಿಕೊಂಡು ಪಂಚಾಕ್ಷರಿ ಗುರುಗಳು ಹೇಳಿದಾಗ ಆ ಹುಡುಗ ತಂಬಿಗೆಯನ್ನ ಪೂಜ್ಯರದು ಎಂದು ಕೇಳಿದಾಗ ಆ ಮಹಿಳೆ ಅದನ್ನು ಅರಿತು, ತಾನು ಕೆಲ ದಿನಗಳ ಹಿಂದೆ ಒಬ್ಬರ ಹತ್ತಿರ ನನ್ನ ಹತ್ತಿರ ಬಂದು ಮಾರಾಟವನ್ನು ಮಾಡಿದ್ದಾರೆ. ಆ ವಿದ್ಯಾರ್ಥಿಗೆ ವಿಚಾರಗಳನ್ನು ತಿಳಿಸಿದಾಗ ಆ ತಂಬಿಗೆ ಮೇಲೆ ಪಂಚಾಕ್ಷರಿ ಗವಾಯಿಗಳವರಿಗೆ ಕೊಟ್ಟಿದ್ದು ಅಂತಕ್ಕಂಥ ಹೆಸರನ್ನು ಇದ್ದಾಗ ಆ ಹೆಣ್ಮಗಳು ಬೆರಗಾಗಿ ಎಂಥ ಸಂಗೀತ ಲೋಕದ ದಿಗ್ಗಜರು ಇವರು, ನಾದ ಯೋಗಿಗಳು, ಶಿವಯೋಗಿಗಳನ್ನು ತಿಳ್ಕೊಂಡು ಆ ತಂಬಿಗೆಯನ್ನು ಹೆಣ್ಣುಮಗಳು ತಂದು ಕೊಟ್ಟು ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಹೀಗೆ ಪಂಚಾಕ್ಷರಿ ಗವಾಯಿಗಳು ಗದುಗನೆ ಗದ್ದಿಗೆಯನ್ನಾಗಿ ಮಾಡುವಂತಹ ಶಕ್ತಿ ಹೋಗುತ್ತಾರೆ. ಏನಂತಾರೆ

ಭಕ್ತ ಕೋಟಿ ಗುರುವರನ್ನು ಸ್ಮರಿಸುತ್ತಿರುವಾಗ ಪೂಜ್ಯರಿಗೆ ಶಿಷ್ಯರೇ ಸಂಪತ್ತು. ಇದಕ್ಕೆ ಅನೇಕ ಉದಾಹರಣೆಗಳು ಇರಬಹುದು. ಒಮ್ಮೆ ಭೀಕರ ಬರಗಾಲ ಬಂದೊಡ್ಡಿತು. ಆಗ ಈ ಬರಗಾಲದ ಭವಣೆಯನ್ನು ಜನ ತತ್ತರಿಸುತ್ತಿರುವಾಗ ನೆರವು ಅಸಾಧ್ಯವೆಂದು ಭಕ್ತರು ತಿಳ್ಕೊಂಡು ಗುರುಗಳ ಹತ್ತಿರ ಬಂದು, ಗುರುಗಳೇ ಬರಗಾಲ ಬಹಳದೆ, ಶಿಷ್ಯರನ್ನು ಸಲುವುದು ಬಹಳ ಕಷ್ಟ ಆಗ್ತದೆ, ಈ ಎಲ್ಲ ಶಿಷ್ಯರನ್ನು ತಮ್ಮ ತಮ್ಮ ಊರಿಗೆಗಳಿಗೆ ಕಳಿಸಿಬಿಡ್ರಿ ಅಂತ ತಿಳ್ಕೊಂಡು ಅಜ್ಜವರಿಗೆ ಹೇಳಿದಾಗ ಗುರುವರಿರಂತಾರೆ, ಅಪ್ಪ ನಿಮ್ಮ ಮಕ್ಕಳು ಇರ್ತಾವೆ, ನಿಮಗ ಅನಂತ ಕಷ್ಟಗಳು ಬರ್ತಾವ, ಆವಾಗ ನೀವು ಏನು ಮಾಡ್ತೀರಪ್ಪ ಅಂತ ಕೇಳ್ತಾರೆ. ಗವಾ ಪಂಚಾಕ್ಷಿರಚ್ಚು ಹುಚ್ಚುಗಳ, ಇವು ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನ ಮರೆತುಕೊಂಡು ನನ್ನ ಸನ್ನಿಧಾನಕ್ಕೆ ಬಂದಿದ್ದಾರೆ. ನೀವು ಕೊಡ್ರಿ ಅಥವಾ ಬಿಡ್ರಿ, ನಾನು ಮಾತ್ರ ಈ ಮಕ್ಕಳನ್ನ ಸಲುತ್ತಾ ಇದ್ದೇನೆ. ನನ್ನ ಕೈಯೊಳಗಿರ್ತಕ್ಕಂಥ ತಂಬೂರಿಯನ್ನಾಗಿ ಮಾರಿ ಕೂಡ ಈ ನನ್ನ ಮಕ್ಕಳನ್ನು ಬದುಕಿಸ್ತೀನಿ ಅನ್ನತಕ್ಕಂಥ ಮನೋಭಾವ ಪಂಚಾಕ್ಷರಿ ಗವಾಯಿಗಳವರು ಹೇಳ್ತಾರೆ. ಈ ರೀತಿಯಾಗಿ ಅನೇಕ ಪವಾಡಗಳನ್ನು, ಲೀಲೆಗಳನ್ನು ನೊಂದ ಜೀವಿಗಳಲ್ಲಿ, ಬೆಂದ ಜೀವಿಗಳಲ್ಲಿ ದೇವರನ್ನು ಕಂಡಿರತಕ್ಕಂಥ ಮಹಾನುಭಾವರು ಪಂಚಾಕ್ಷರಿ ಗವಾಯಿಗಳವರು. ಹೀಗೆ ಅವರ ಲೀಲೆಗಳು ಅಪಾರವಾಗಿರ್ತಕ್ಕಂಥವು, ಬಹಳ ಶ್ರೇಷ್ಠವಾಗಿರ್ತಕ್ಕಂಥವು. ಕೊನೆಯದಾಗಿ ಅಜ್ಜವರು ಸಮಾಜದ ಕಾರ್ಯವನ್ನು ಮಾಡಿ ಪೂಜ್ಯ ಶಿಷ್ಯರನ್ನು ತಯಾರು ಮಾಡಿ, ಲಿಂಗವಿಕಾರಿಗೆ ಅಂಗವಿಕಾರವೆಂಬುವುದಿಲ್ಲ, ಜಂಗಮ ವಿಕಾರಿಗೆ ಧನವಿಕಾರವೆಂಬುವುದಿಲ್ಲ, ಪ್ರಸಾದ ವಿಕಾರಿಗೆ ಮನವಿಕಾರವೆಂಬುವುದಿಲ್ಲ, ಇಂತಿ ತ್ರಿಗುಣವನ ಅರಿದಾತ ಅಚ್ಚಲಿಂಗೈಕ್ಯನ ನೋಡ ಕೂಡಲ ಸಂಗಮ ದೇವ ಅನ್ನೋ ಹಾಗೆ 1944 ಪಾರ್ಥಿವ ನಾಮ ಸಂವತ್ಸರ ಜ್ಯೇಷ್ಠ ಬಹುಳ ಪಂಚಮಿ ರವಿವಾರ ಲಿಂಗದಲ್ಲಿ ಬೆರೆತರು. ಗದುಗನೆ ಸಂಗೀತದ ಗದ್ದಿಗೆಯನ್ನು ಮಾಡಿ ಲಲಿತ ಕಲಾವಳಿಗೆ ಚೇತನವ ನೀಡಿ ಅಂಧನಾಥರಿಗೆ ವಿದ್ಯೆಯ ಕಲಿಸಿ ಸರ್ವರ ಮತಿಯಾದ ಗುರುವಾಗಿ ಮೆರೆದು ಲಿಂಗವೇ ತಾವಾದ ಪಂಚಾಕ್ಷರಿ ಅವರೇ ನಿಜವಾಗಿರುವಂತಹ ದೇವರು. ಅಂತ ಗುರು ಪಂಚಾಕ್ಷರ ಮಹಿಮೆಯನ್ನು ನಾವು ನೀವೆಲ್ಲ ಕೇಳಿ ಧನ್ಯರಾಗೋಣ. ಅಂತ ಪುಣ್ಯಾತ್ಮರ ಪಾದಕ್ಕೆ ಮಹಾಮಂಗಳಾರತಿಯನ್ನು ಪಾಡೋಣ.

0: ಸರ್ವಮಂಗಲ ತಯೋ ಸಂಸರಣ ಪುಂಸಾಂ ಸರ್ವತೋ ಜಯ ಮಂಗಲಂ ಜಯ ನಮಃ ಪಾರ್ವತೀಪದೇ ಶಿವ ಹರ ಹರ ಮಹಾದೇವ.
1: ಇದುವರೆಗೆ ಅಂಧರ ಗುರು ಅಂಧರ ಅನಾಥರ ಗುರು ಪಂಚಾಕ್ಷರ ಮಹಿಮೆ ಕೀರ್ತನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರು, ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಹಲೋ ಅಭಿಲಾಷ. ಹಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕರ ನಮಸ್ಕಾರ. ಆತ್ಮೀಯ ಕೇಳುಗರೆ, ಹಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 244-4-1-4, 244-3-4-1-5 ಹಾಗೂ 244-3-4-1-6. ಧಾರವಾಡದ STD ಕೋಡ್ ಸಂಖ್ಯೆ 0836. ಆತ್ಮೀಯ ಕೇಳುಗರೆ, ಗಮನಿಸಿ, ನಿನ್ನೆ ನಮ್ಮ ನಗಲಿದ ಎಸ್ ಜಾನಕಿ ಅವರ ನಿಧನದ ಪ್ರಯುಕ್ತ ಶೋಕಾಚರಣೆ ಇರುವುದರಿಂದ ಭಕ್ತಿ ಪ್ರಧಾನ ಗೀತೆಗಳನ್ನು ಕೇಳಲು ವಿನಂತಿ. ಬರೀ ಇವತ್ತು ಮೊದಲ ಕರೆ ಯಾರ್ದು, ಎಲ್ಲಿಂದ ಕರೆ ಮಾಡಿಗತ್ತಾರಂತ ನೋಡೋಣ. ಹಲೋ ಅಭಿಲಾಷ.
2: ಹಲೋ.
1: ಹಲೋ ಅಭಿಲಾಷ, ಎಲ್ಲಿಂದ ಕರೆ ಮಾಡಿಗತ್ತೀರಿ, ತಮ್ಮ ಹೆಸರು?
2: ನಮ್ದು ಹೊನ್ನಾಳಿ ಸರ್. ನಾವು ಹೊನ್ನಾಳಿ

0: ಇಂದ ಮಾತಾಡ್ತಾ ಇದ್ದೀವಿ, ಅಕ್ಷತಾ ಅಂತ.
1: ಹಾಂ ಅಕ್ಷತಾ ಅವರು, ಇವತ್ತು ಯಾವ ಗೀತೆಯನ್ನು ಪ್ರಸಾರ ಮಾಡೋಣ ತಮಗಾಗಿ?
0: ನಮಗೆ ಮುಸಂಜೆ ಮತ್ತು ಫಿಲಮಿಂದ ಏನಾಗಲಿ ಸರ್.
1: ಈಗ ಇದು ಯಾರು, ಎಸ್ ಜಾನಕಿ ಅವರು ನಿಧನ ಆಗಿರೋದ್ರಿಂದ ಭಕ್ತಿ ಪ್ರಧಾನ ಗೀತೆಗಳನ್ನು ಆಲಿಸಲು ವಿನಂತಿ ಅಂತ ನಾನು ಹೇಳಿದ್ದೆ. ಅಂದರೆ ಶೋಕಾಚರಣೆ ಇರೋದರಿಂದ
0: ಅವ್ರದ್ದೇ ಕೇಳಬೇಕಲ್ಲ.
1: ಯಾವುದು, ಯಾವ ಗೀತೆ ಪ್ರಸಾರ ಮಾಡಲಿ ಈಗ ಭಕ್ತಿ ಪ್ರಧಾನ? ಯಾವುದದು ಗೀತೆ? ಅಲ್ಲ ಅಲ್ಲ, ಇದು ಚಿತ್ರ ಯಾವುದು? ಶರಪಂಜರನಾ? ನಮ್ಮ ಕಾರ್ಯಕ್ರಮ ಎಲ್ಲ ಕೇಳ್ತಿರ್ತೀರಿ? ಹಾಂ, ಇನ್ಮೇಲೆ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ಊಟ ಮಾಡಬೇಕು. ಶರಪಂಜರದಲ್ಲಿ ಅದು ಇಲ್ಲ. ನಾನು ಪ್ರಸಾರ ಮಾಡಿದ್ದೆ ಸಾಯಂಕಾಲ. ನೀವು ನೀವು ನೋಡಿಕೊಂಡು ಇದನ್ನು ಮಾಡ್ಕೊಳ್ಳಿ, ಮತ್ತೊಂದು ಕರೆಯನ್ನು ತಗೊಳ್ತೀನಿ ಹಂಗಂದ್ರೆ. ಹಲೋ ಅಭಿಲಾಷ.
2: ಹಲೋ ನಮಸ್ಕಾರ ಸರ್.
1: ನಮಸ್ಕಾರ, ಹೇಳ್ರಿ, ಯಾವ ಗೀತೆಯನ್ನು ಪ್ರಸಾರ ಮಾಡೋಣ, ಎಲ್ಲಿಂದ ಕರೆ ಮಾಡಿದ್ರಿ? ಯಾವ ಗೀತೆಯನ್ನು ಪ್ರಸಾರ ಮಾಡೋಣ ಇವತ್ತು, ಭಕ್ತಿ ಪ್ರಧಾನ ಗೀತೆಯನ್ನ?
2: ಚಿತ್ರ ಸರ್, ಎರಡು ಕನಸು ಐತಲ್ರಿ ಸರ್.
1: ಎರಡು ಕನಸು, ಅದರೊಳಗೆ ಯಾವುದು?
2: ಪೂಜಿಸಲೆಂದೇ ಹೂಗಳೇ ತಂದೆ.
1: ಹಾಂ, ಆಗಲೇ ಅವರು ಕೇಳಿದರು, ಈಗ ಅದಕ್ಕಾಗಿ ನೀವು ಕೇಳಿದ್ರಿ, ಅವರ ಸಲುವಾಗಿ ಅಕ್ಷತಾ ಅವ್ರ ಸಲುವಾಗಿ
2: ಬಿಡ್ರಿ ಸರ್, ಅವರು ನಮ್ದು ಇಬ್ಬರದ್ದು ಕೊಡಿ ಹಚ್ಚಿಬಿಡ್ರಿ ಸರ್.
1: ಈಗ ಅವರು ಇದನ್ನು ಈಗ ಪ್ರಸಾರ ಅದನ್ನೇ ಕೇಳಿದ್ರು ಅವಾಗ, ಈಗ ಅದನ್ನೇ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ತಮಗೆ.
2: ಧನ್ಯವಾದ ಸರ್, ನಮಸ್ಕಾರ.

0: ನಮ್ಮ ಮುಂದಿನ ಕರೆಯಾರ್ದು ಅಂತ ನೋಡೋಣ. ಹಲೋ ಅಭಿಲಾಷ. ಹಲೋ ಅಭಿಲಾಷ, ಕಾರ್ಯಕ್ರಮ ಎಲ್ಲಿಂದ ಕರೆ ಮಾಡ್ಲಿಕ್ಕತ್ತೀರಿ? ತಮ್ಮ ಹೆಸರು?
1: ಚಿತ್ರದುರ್ಗದಿಂದ ನೇತ್ರಾ ನಟರಾಜ್ ಸರ್.
0: ಚಿತ್ರದುರ್ಗದಿಂದ ನೇತ್ರಾ ಅವರು. ನೇತ್ರಾ ಅವರು, ಇವತ್ತು ಯಾವ ಗೀತೆಯನ್ನ ಪ್ರಸಾರ ಮಾಡೋಣ? ಭಕ್ತಿ ಪ್ರಧಾನ
1: ಸರ್, ಶ್ರೀ ಮಂಜುನಾಥ ಚಿತ್ರದಿಂದ ಓಂ ಮಹಾಪ್ರಾಣ ದೀಪಂ ಶಿವಂ ಶಿವಂ ಅಂತಿದೆ.
0: ನಮ್ಮ ಕಾರ್ಯಕ್ರಮ ಎಲ್ಲ ಕೇಳ್ತಿರ್ತೀರಿ?
1: ಕೇಳ್ತಾ ಇರ್ತೀನಿ ಸರ್.
0: ಹೆಂಗೆ ಇದ್ರೊಳಗ ಇದನ್ನ ಇಟ್ಕೊಂಡಿದ್ರ?
1: ಹ್ಞೂ ಸರ್, ಮೊಬೈಲಲ್ಲಿ ಆ್ಯಪಲ್ಲಿ ಕೇಳ್ತಾ ಇರ್ತೀನಿ ಸರ್.
0: ಆ್ಯಪ್ ಒಳಗೆ? ಹಾಂ ಹಾಂ ಹಾಂ ಹಾಂ.
1: ಹ್ಞೂ ಸರ್.
0: ಯಾವುದಂದ್ರಿ ನೀವು? ಮಂಜುನಾಥ,
1: ಶ್ರೀ ಮಂಜುನಾಥ ಚಿತ್ರದಿಂದ ಓಂ ಮಹಾಪ್ರಾಣ ದೀಪಂ ಅಂತಿದೆ ಸರ್ ಹಾಡು.
0: ಓಹೋ ಹೋ. ಈ ವಾರ ನಿಮಗೆ ಯಾವ ಕಾರ್ಯಕ್ರಮ ಇಷ್ಟ ಆಯ್ತು
1: ಸರ್? ಡಾಕ್ಟರ್ ಸಲಹೆಗಳು, ಚಿತ್ರಗೀತೆಗಳು, ವಾಟ್ಸಪ್ ಸಂದೇಶ ಆಧಾರಿತ, 10 ಗಂಟೆಯಿಂದ ಇದು ಮಾಡ್ತಿರಲ್ಲ ಸರ್, 9:30 to 10:30 ಆ ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು ಸರ್.
0: ಯಾವುದು? ಓಂ ಮಹಾಪ್ರಾಣ ದೀಪಂ.
1: ಹೌದು ಸರ್.
0: ಓಕೆ, ಆ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮನ ಕೇಳ್ತಾ ಇರಿ, ಪ್ರತಿಕ್ರಿಯೆಯನ್ನು ಹೇಳ್ತಾರೆ ಅಂತ ಹೇಳ್ತಾ ಈಗ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೀವಿ.
1: ಓಕೆ ಸರ್, ಥ್ಯಾಂಕ್ ಯು.

0: ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಅಭಿಲಾಷ.
1: ಹಲೋ
0: ಹಲೋ ಅಭಿಲಾಷ, ಕಾರ್ಯಕ್ರಮ ಎಲ್ಲಿಂದ ಕರೆ ಮಾಡ್ಲಿಕ್ಕೆ? ತಮ್ಮ ಹೆಸರು?
1: ಶಂಕರ್ ಅಂತ.
0: ಶಂಕರ್ ಅವರು ಎಲ್ಲಿಂದ ಕರೆ ಮಾಡ್ಲಿಕ್ಕೆ?
1: ರಾಣೆಬೆಂದೂರಿಂದ.
0: ಯಾವ ಗೀತೆಯನ್ನ ಪ್ರಸಾರ ಮಾಡೋಣ ಇವತ್ತು ಭಕ್ತಿ ಪ್ರಧಾನ?
1: ಸರ್, ನಮಗೆ ಸತ್ಯ ಹರಿಶ್ಚಂದ್ರ ಸರ್, ನಮ್ಮ ಕುಲದಲ್ಲಿ ಕೀಳಿದಲ್ಲ ಸರ್.
0: ಸತ್ಯ ಹರಿಶ್ಚಂದ್ರ ಒಳಗೆ?
1: ಹಾಂ ಸರ್.
0: ಹಾಂ ಹಾಂ, ಓಕೆ. ತಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ನಮ್ಮ ಕಾರ್ಯಕ್ರಮ ಎಲ್ಲ ಕೇಳ್ತೀರಲ್ಲ ತಾವು?
1: ಹಾಂ ಸರ್, ಕೇಳ್ತೀವಿ ಸರ್. ನಾವು ಬೈ ಸರ್, ಒಂದು ಹಾಫ್ ಗಂಟೆ ಮುಂದೆ ಅಷ್ಟೇ ಕೇಳ್ತೀವಿ ಸರ್ ನಾವು.
0: ಹಾಂ
1: ಹಾಂ ಹಾಂ. ಅನ್ನ ಸರ್, ನಾವು ಕೆಲ್ಸಕ್ಕೆ ಹೋಗ್ತಲ್ಲ ರೀ.
0: ಹಾಂ, ಏನು ಕೆಲಸ ಮಾಡ್ತೀರಿ?
1: ಸರ್, ನಾವು ಬಟ್ಟೆ ಹೋಗ್ತೀವಿ ರೀ.
0: ಹಾಂ ಹಾಂ ಹಾಂ ಹಾಂ ಹಾಂ ಹಾಂ, ಓಕೆ. ಕರೆ ಮಾಡ್ತಾ ಇರಿ ಶಂಕರ್ ಅವರೇ. ತಮ್ಮ ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
1: ಹಾಂ ಸರ್.

0: ತಾಯು ಹಾಳು ಮನಸ ಮನಸ ನಮ್ಮ ಕೇಳ್ಯಾವು ಮೇಲೆ ಯಾವುದು
1: ಕೇಳ್ತಾ ಇದೆ.

0: ಸಿಗ ವಿಭೂತಿ ಬಳಿದರೆ ಕೈಲಾಸ ಬರದು,
1: ವಿಭೂತಿ ಬಳಿದರೆ ಕೈಲಾಸ ಬರದು,
0: ಇಟ್ಟ ಗಂಧ ಬೂದಿ ನಾ ಮಾತಿದ್ರೆ

0: ಹುಚ್ಚಪ್ಪ ಮತದಲ್ಲಿ ಕೇಳ್ಯಾವುದು.
1: ಹುಟ್ಟಿ ಸಾಯುವ ಹಾಡು ಮಂಥ ಮಂಥ ನಮ್ಮ ಕೇಳ್ಯಾವುದು ಮೇಲ್ಯಾವುದು. ಕೇಳದೈ ಕೇಳದೈ ಕೇಳದೈ ಕೇಳದೈ.

ಹುಟ್ಟಿ ಸಾಯುವ ಹಾಡು ಮಂದ ಮಂದನ ಮಂದಗಿ ಯಾವುದು ಮೇಲೆ ಯಾವುದು ಒಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ದರು ಗುರುಗಳು.

0: ನಮ್ಮ ಮುಂದಿನ ಕರೆ ಯಾರ್ದು? ಹಲೋ ಅಭಿಲಾಷ.
1: ಹಲೋ ನಮಸ್ಕಾರ.
0: ನಮಸ್ಕಾರ, ಎಲ್ಲಿಂದ ಕರೆ ಮಾಡಿಗತ್ತೀರಿ? ತಮ್ಮ ಹೆಸರು?
1: ಹುಬ್ಳಿಯಿಂದ ಅಶೋಕ್ ಬೊಂಬ್ಲೆ ಅಂತೀರಿ
0: ಮೇಡಮ್? ಅಶೋಕ್ ಅವರು ಹುಬ್ಳಿಯಿಂದ.
1: ಹೌದು ಸರ್.
0: ಹೇಳ್ರಿ ಅಶೋಕ್ ಅವ್ರು, ಇವತ್ತು ಯಾವ ಭಕ್ತಿ ಪ್ರಧಾನ ಗೀತೆಯನ್ನು ಪ್ರಸಾರ ಮಾಡೋಣ ತಮಗಾಗಿ?
1: ಆರಾಮಿದ್ದೀರಿ ಸರ್?
0: ಆರಾಮ್ ಸರ್. ಯಾವ ಗೀತೆ ಇವತ್ತು ಭಕ್ತಿ ಪ್ರಧಾನ ಇರುವಂಥ ಗೀತೆ?
1: ಸತಿ ಸಕ್ಕುಬಾಯಿ.
0: ಸತಿ ಸಕ್ಕುಬಾಯಿ, ಅದರೊಳಗೆ ಯಾವುದು?
1: ಎಸ್ ಜನಕ್ಕೆ ಹಾಡಿದ್ರೆ ಹೇ ಪಾಂಡುರಂಗ.
0: ಹಾಂ ಹಾಂ ಹಾಂ, ಸತಿ ಸಕ್ಕುಬಾಯಿ ಅಲ್ಲ ಅದು?
1: ಓಕೆ. ಜಾನಕಿಯವ್ರು ಹಾಡಿದ್ರಿ ಸರ್? ಹಾಂ
0: ಹಾಂ ಹಾಂ ಹಾಂ. ನಮ್ಮ ಕಾರ್ಯಕ್ರಮ ಎಲ್ಲ ಕೇಳ್ತಿರ್ತೀರಿ?
1: ಎಲ್ಲ ಕೇಳ್ತೀರಿ. ವಂದನಾ ರೀ, ಚಿಂತನ, ವಾರ್ತೆಗಳು, ಸಾಹಿತ್ಯ ಎಲ್ಲ ಕೇಳ್ತೀವಿ ಸರ್.
0: ಭಾಳ ಹಳೆಯ ಕೇಳುಗರು ಅಂತ ಅನಿಸ್ತದ.
1: ಹೌದು ಸರ್, ನಾವು ಭಾಳ ಸಂತ ತುಕಾರಾಮ, ಭಕ್ತ ಕುಂಬಾರ ಇಂಥವೆಲ್ಲ ಕೇಳ್ತೀವಿ ಸರ್. ಹಾಂ ಹಾಂ
0: ಹಾಂ ಹಾಂ. ಅದರೊಳಗೆ ಯಾವ ಗೀತೆ ಅಂದ್ರಲ್ಲ ತಾವು?
1: ಸತ್ಯ ಸಕ್ಕುಬಾಯಿ.
0: ಹಾಂ, ಅದರೊಳಗೆ ಯಾವ ಗೀತೆ ಅಂದ್ರಲ್ಲ?
1: ಓ ಪಾಂಡುರ. ಹಾಂ ಹಾಂ ಹಾಂ
0: ಹಾಂ, ಸರಿ. ಆ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು. ನವೀನ್ ಶಾಸ್ತ್ರಿ ಅಂತ ಮಾತಾಡೋದು.
1: ನಮಸ್ಕಾರ.
0: ನಮಸ್ಕಾರ.
1: ಥ್ಯಾಂಕ್ ಯು ಸರ್.

0: ನಮ್ಮ ಮುಂದಿನ ಕರಿಯಾರ್ದು ಅಂತ ನೋಡೋಣ. ಹಲೋ ಅಭಿಲಾಷ. ಹಲೋ ಅಭಿಲಾಷ, ಕಾರ್ಯಕ್ರಮ ಎಲ್ಲಿಂದ ಕರೆ ಮಾಡ್ಲಿಕತ್ತೀರಿ?
1: ನಮಸ್ಕಾರ ಸರ್, ನಾವು ಹೊನ್ನಾಳಿಯಿಂದ ಯಶವಂತ್ ಅಂತ.
0: ಹೊನ್ನಾಳಿಯಿಂದ ಯಶವಂತ್ ಅವರು. ಯಾವ ಗೀತೆಯನ್ನು ಪ್ರಸಾರ ಮಾಡೋಣ, ಭಕ್ತಿ ಪ್ರಧಾನ ಗೀತೆಯನ್ನು ಯಶವಂತ್ ಅವರೇ?
1: ನಮಗೆ ಭಕ್ತ ಕುಂಬಾರ ಚಿತ್ರದಿಂದ ಹರಿನಾಮವೇ ಚಂದ ಇದೆ ಅಲ್ಲ,
0: ಭಕ್ತ ಕುಂಬಾರ.
1: ಹಾಂ
0: ಹರಿ ಹರಿನಾಮವೇ ಚಂದ ಅಲ್ಲ, ಆ ಗೀತೆ ಕೇಳಿದ್ರಲ್ಲ.
1: ಹಾಂ ಸರ್, ಹಾಂ ಸರ್.
0: ಓಕೆ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಯಶವಂತ್ ಅವರು. ಈಗ ತಮ್ಮ ಗೀತೆಯನ್ನು, ನೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ.
1: ಓಕೆ ಸರ್, ಥ್ಯಾಂಕ್ ಯು.

ತಾಂತ್ರಿಕ ಸಹಕಾರ ಎನ್ ಸುಬ್ಬಯ್ಯ ಹಾಗೂ ಮಂಜುನಾಥ್ ಹಡಗಲಿ. ಆಕಾಶವಾಣಿ ಧಾರವಾಡ, ಸಮಯ 11 ಗಂಟೆ ಆಗುತ್ತಲ್ಲದೆ ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

ಇನ್ನೂ ಸಾಕಷ್ಟು ಕರೆಗಳು ಬರ್ಲಿಕತ್ತವು. ಆದರೆ ಕಾರ್ಯಕ್ರಮ ಹಲೋ ಅಭಿಲಾಷ ಮುಗಿಸುವಂತಹ ಸಮಯ ಆಗಿದೆ. ಹಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಆತ್ಮೀಯ ಶ್ರೋತೃಗಳಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕ್.

ಆಕಾಶವಾಣಿ ಧಾರವಾಡ. ಇಂದಿನ ನಮ್ಮ ನಿಲಯದ ಪ್ರಸಾರ ಕಾರ್ಯ ಮುಗಿಸುವ ಮುನ್ನ ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳು ಹೀಗಿವೆ. 6:05 ಭಕ್ತಿ ಸಂಗೀತದ ಕಾರ್ಯಕ್ರಮವೊಂದರ, 6:25 ಡಾಕ್ಟರ್ ವಿನಾಯಕ್ ಕುಲಕರ್ಣಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾಗಲಕೋಟೆಯ ಶಾರದಾ ಲಿಂಗದ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ, 6:50 KLS VDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾ ರಾಮನ್, 7:15 ಸಾಪ್ತಾಹಿಕ ಸಂಚಿಕೆ ವಚನಾಮೃತ, ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, 7:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತೇವೆ, 8:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೈಸೂರು ಎ ಚಂದ್ರಶೇಖರ್ ಅವರ ಕೊಳಲು ವಾದನ ಕೇಳುತ್ತೀರಿ, 9:05 ರಾಮಣ್ಣ ಕಾಸರ ಅವರಿಂದ ಸುಗಮ ಸಂಗೀತ, 9:15 ಅರ್ಪಣಾ ಗೀತೆ, 9:30 ಸಂದೇಶ ಆಧಾರಿತ ನಂದನ ಕನ್ನಡ ಚಿತ್ರಗೀತೆಗಳು, 9:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 10:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಧಾರವಾಡದ ಕ್ಯಾರಕೊಪ್ಪದ ಗೌರಮ್ಮ ಕಳಸಪ್ಪನವರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ, ಆನಂತರ ಬಾದಾಮಿ ತಾಲೂಕು ಕೆರೂರಿನ ಹೊನ್ನಕ್ಕ ಕುದುರಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ, ಆನಂತರ ಧಾರವಾಡ ತಾಲೂಕು ಬ್ಯಾಹಟ್ಟಿಯ ಬಸಪ್ಪ ಹನುಮಂತಪ್ಪ ಬನಿ ಹಾಗೂ ಸಂಗಡಿಗರಿಂದ ಹೆಜ್ಜೆ ಮೇಳದ ಪದ ಕೇಳುತ್ತೀರಿ. 11:00 ಸುಬೋಧ ಸಮಾಲೋಚನೆ ವಿಶೇಷ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್, ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 11:30 ಅಯ್ಯಪ್ಪಯ್ಯ ಹಲಗಲಿಮಠ್ ಅವರ ಗಾಯನದಲ್ಲಿ ರಾಗ ಅಹಿರ್ ಭೈರವ್ ಕೇಳುತ್ತೀರಿ. ಇವಿಷ್ಟು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 11:07:16. 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರ ಮೇಲೆ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಇದುವರೆಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳನ್ನು ಕೇಳಿದಿರಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ FM ಗೋಲ್ಡ್ ಕಾರ್ಯಕ್ರಮಗಳನ್ನು ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುತ್ತೀರಿ. ಇನ್ನು ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕನಿಗೆ ಅನುಮತಿಯನ್ನು ನೀಡಿ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.

0: ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ. ಹಾ ಮಕ್ಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು. ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರ.

ಶ್ರೀಮತಿ ಮಂಜುಳಾ ಅವರು ಆಕಾಶವಾಣಿಯ ಸೇವೆಯಿಂದ ನಿವೃತ್ತರಾಗಲಿದ್ದಾರೆ ಎಂಬ ವಿಷಯ ತಿಳಿದಾಗ ನನ್ನ ನೆನಪು 3 ದಶಕಗಳಷ್ಟು ಹಿಂದಕ್ಕೆ ಹೋಯಿತು. ಆಗ ನಾನು ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ನಿರ್ದೇಶಕನಾಗಿದ್ದೆ. ಮಂಜುಳಾ ಅವರು ಆಕಾಶವಾಣಿಯ ಸೇವೆ ಪ್ರಾರಂಭಿಸಿದ್ದು ಆ ಸಮಯದಲ್ಲೇ. ಆ ಸಮಯದಲ್ಲಿ ಆಕಾಶವಾಣಿ ಮೈಸೂರು ಕೇಂದ್ರದ ಪರಿಸ್ಥಿತಿ ಸ್ವಲ್ಪ ವಿಚಿತ್ರವಾಗಿತ್ತು. ನನಗಿಂತ ಹಿಂದಿನ ಅಸಾಧಾರಣ ಪ್ರತಿಭೆ, ವಿದ್ವತ್ತುಗಳ ನಿರ್ದೇಶಕರು ಮೈಸೂರು ಕೇಂದ್ರವನ್ನು ಅತ್ಯುತ್ತಮ ಮಟ್ಟಕ್ಕೆ ಏರಿಸಿದ್ದರೂ ಹಲವಾರು ಕಾರಣಗಳಿಂದ ಆ ಹಿರಿಮೆ ಶ್ರೇಷ್ಠತೆಗಳು ಮಂಕಾಗಿತ್ತು. ಆ ಪರಿಸ್ಥಿತಿಯನ್ನು ನಿಭಾಯಿಸಿ ಹಿಂದಿನ ಆದರ್ಶಪ್ರಾಯವಾದ ಗೌರವವನ್ನು ಮತ್ತೆ ತರುವ ಜವಾಬ್ದಾರಿ ನನ್ನ ಮೇಲಿತ್ತು. ಮಂಜುಳಾ ಅವರು ಆಕಾಶವಾಣಿ ಮೈಸೂರು ಕೇಂದ್ರವನ್ನು ಸೇರಿದ್ದು ಅಂತಹ ಸವಾಲಿನ ಸನ್ನಿವೇಶದಲ್ಲಿ. ಸಂಗೀತ, ಸಾಹಿತ್ಯ ಕ್ಷೇತ್ರಗಳಲ್ಲಿ ಸಹಜ ಆಸಕ್ತಿಯಿದ್ದ ಮಂಜುಳಾ ಪ್ರತಿಭಾವಂತರಾಗಿದ್ದರು. ಪ್ರಸಾರ ಕ್ಷೇತ್ರಕ್ಕೆ